ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 MHz. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷ ಶ್ರಾವಣ ಮಾಸದ 26ನೇ ದಿನ, ಅಂದರೆ ಇಂದು ಸೋಮವಾರ 2026 ಆಗಸ್ಟ್ ತಿಂಗಳು 17ನೇ ತಾರೀಕು. ಆತ್ಮೀಯ ಕೇಳುಗರಿಗೆಲ್ಲ ವೀರೇಶನು ತಿಳಿಸುವ ಶುಭ ಮುಂಜಾನೆಯ ನಮಸ್ಕಾರಗಳು. ಈಗ ವೇಳೆ 5:58:53. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಮಂಗಳ ವಾದ್ಯದೊಂದಿಗೆ ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ಈಗ ಕಾರ್ಯಕ್ರಮ ವಿವರಣೆ. ಈ ಬೆಳಿಗ್ಗೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಈ ಬೆಳಿಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ದೇಶಭಕ್ತಿಗೀತೆ, ಕೊಂಚಾಡಿ ಸೀತಾರಾಮ ಭಟ್ ಅವರ ರಚನೆ ಸಮೂಹ ಗಾನದಲ್ಲಿ. 6:40 ಜನಪದ ಗೀತೆಗಳ ಕಾರ್ಯಕ್ರಮ. ರಾಯಚೂರು ತಾಲೂಕಿನ ಕಲಮಲಾ ಗ್ರಾಮದ ಶರಣಮ್ಮ ಮೈತ್ರಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 7:15 ಭಾವಗೀತೆಗಳ ಕಾರ್ಯಕ್ರಮ. 7:45 ಹಾಗೂ 9:30 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 8:35 ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನಗಾಯನ ಕಾರ್ಯಕ್ರಮ.

ಮಧ್ಯಾಹ್ನ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 12:35 ಆರೋಗ್ಯ ಕಾರ್ಯಕ್ರಮ, ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ್ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದಿಂದ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ.

1:20 ಚಿತ್ರಗೀತೆಗಳು 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, 3:00 FM 101.3 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳ ಕಾರ್ಯಕ್ರಮ, 5:30 ಯುವವಾಣಿಯಲ್ಲಿ ಸ್ಪರ್ಧಾತ್ಮಕ ಜಗತ್ತಿಗೆ ಅಣಿಯಾಗುವುದು ಹೇಗೆ, ಈ ಕುರಿತು ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15 ಭಾವಗೀತೆಗಳ ಕಾರ್ಯಕ್ರಮ, 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿರಂಗದಲ್ಲಿ ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಉಮೇಶ್ ಎಂಆರ್ ಅವರೊಂದಿಗೆ ಸಂದರ್ಶನ. 7:20 ಜನಪದ ಸಂಗೀತ ಕಾರ್ಯಕ್ರಮ, ಭೀಮರಾಯ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು. ಏಳು ಗಂಟೆ 45 ನಿಮಿಷಕ್ಕೆ ವಿಧಾನಮಂಡಲದಲ್ಲಿ ಇಂದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಭಾಗವಹಿಸಲಿದ್ದಾರೆ ವೆಂಕಟೇಶ್ ಬೇವಿನ ಬೆಂಚಿ ಹಾಗೂ ರಮಾ ಕುಲಕರ್ಣಿ. 8:30 ಜನಪದ ಸಂಗೀತ ಕಾರ್ಯಕ್ರಮ, ಮನ್ನೇರಾಳ ಗ್ರಾಮದ ಸಂಗಪ್ಪ ಪವಾಡೆಪ್ಪ ಪೂಜಾರಿ ಹಾಗೂ ಸಂಗಡಿಗರಿಂದ ರಂಗಗೀತೆಗಳು. 9:15 ಭಾವಗೀತೆಗಳು, 9:30 ದೊಡ್ಡಾಟ ದೇವಿಕಥೆ ಪ್ರಸ್ತುತಪಡಿಸುತ್ತಾರೆ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ವೆಂಕಪ್ಪ ದಾಸರ ಹಾಗೂ ಗುರುಪಾದಪ್ಪ ಸಂಗಡಿಗರಿಂದ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೆ ಗುಲಾಂ ಅಲಿ ಖಾನ್ ಅವರ ಗಾಯನದ ಧ್ವನಿ ಮುದ್ರಿಕೆ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಇವು ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:05 ಆಗುತ್ತಲಿದೆ. ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.

ಸೋಗುರೇಶ್ ಅಸ್ಕಿಹಾಳ್ ಅವರು ಗೀತೆಯನ್ನು ರಚಿಸಿ ಸಂಗೀತ ನಿರ್ದೇಶಿಸಿ ಹಾಡಿದ ಭಕ್ತಿಗೀತೆಯನ್ನು ಸೌಮ್ಯ ಅವರ ಸ್ವರದಲ್ಲಿ ಕೇಳಿದಿರಿ.

0: ಇದುವರೆಗೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30. ಈಗ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಈಗ ಚಿಂತನೆ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ.
2: ಅರಿತು ಆಚರಿಸಿದಲ್ಲಿ ಮಾತ್ರ ಉತ್ಸವಗಳು ಅರ್ಥಪೂರ್ಣವಾಗುತ್ತವೆ. ಹಬ್ಬಗಳ ಹಿನ್ನೆಲೆಯ ತತ್ವ ತಿಳಿದರೆ ಆಚರಣೆಯು ಆತ್ಮೀಯವಾಗುತ್ತದೆ, ಹೃದ್ಗತವಾಗುತ್ತದೆ, ಆಗ ಅದು ಸ್ಪಿರಿಚುವಲ್ ಆಗುತ್ತದೆ, ಇಲ್ಲವಾದರೆ ಬರೀ ರಿಚುವಲ್ ಆಗಿಬಿಡುತ್ತದೆ. ಇಂದಿನ ನಮ್ಮ ಬಹುಪಾಲು ಹಬ್ಬ ಹರಿದಿನಗಳು, ಉತ್ಸವಾಚರಣೆಗಳು ಅರ್ಥ ತಿಳಿಯದ ಒಣ ಆಚರಣೆಗಳು ಮಾತ್ರವಾಗುತ್ತಿದ್ದು ನಮ್ಮ ಯುವಜನರು ಆಚರಣೆಯಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಜ್ಯೇಷ್ಠ ಆಷಾಢಗಳ ಬಿರು ಮಳೆಗಳ ನಂತರ ಬರುವ ಶ್ರಾವಣದ ಈ ಪಂಚಮಿಯ ಸುಸಂದರ್ಭದಲ್ಲಿ ಅರಳಿ ನಿಂತ ಪ್ರಕೃತಿಯ ನಡುವೆ ನಾಗಪಂಚಮಿ ಹಬ್ಬ ಬರುತ್ತೆ. ಮಲೆನಾಡಿನಲ್ಲಂತೂ ಮಳೆಯಲ್ಲೇ ಹಬ್ಬ. ಹುಣಸೆ ಮರಕ್ಕೆ ಜೋಕಾಲಿ ಹಗ್ಗ ಕಟ್ಟಿ ತೂಗಾಡುವ ಮಕ್ಕಳ ಸಂಭ್ರಮ ಒಂದೆಡೆ, ಮಡಿ ಬಟ್ಟೆ ಧರಿಸಿ ಹುತ್ತ ಹುಡುಕಿ ಹೋಗಿ ಹಾಲೆರೆದು ಬರುವ ನಾರಿಯರ ನಿಯಮಗಳು ಮತ್ತೊಂದೆಡೆ, ನಾಗಬನಗಳನ್ನು ಅಚ್ಚುಕಟ್ಟು ಮಾಡಿ ಅಲಂಕರಿಸಿ ಅಲ್ಲಿ ನಡೆಸುವ ಕ್ಷೀರಾಭಿಷೇಕ ಮತ್ತೂ ವಿಶೇಷ. ಕೇದಿಗೆ ವನಗಳಲ್ಲಿ ನಾಗ ಕ್ಷೇಮವಾಗಿ ವಾಸಿಸುತ್ತಾನೆ ಎಂದು ನಂಬುತ್ತಾ ಅವನಿಗೆ ಪ್ರಿಯವಾದ ಕೇದಿಗೆ ಹೂಗಳಿಂದ ಅಲಂಕರಿಸಿ ಅರ್ಚಿಸುತ್ತೇವೆ. ತೆಂಗಿನ ಎಳನೀರು, ಅದರಲ್ಲೂ ಗೆಂದಾಲೆ ಬಂಡ ಕೊಂಡು ತಂದು ನಾಗನಿಗೆ ಅಭಿಷೇಕ ಮಾಡುತ್ತೇವೆ. ಸಾಮಾನ್ಯವಾಗಿ ನಾಗನೆಂದರೆ ಭಯ ಜಾಸ್ತಿ. ತಪ್ಪಿ ನಡೆದಲ್ಲಿ ನಮ್ಮ ಪಾಪಗಳಿಗೆ ಶಿಕ್ಷೆ ಕೊಡುವ ಈ ನಾಗ ಭಗವಂತನ ಪ್ರತಿನಿಧಿ ಅಥವಾ ಭಗವಂತನ ಸ್ವರೂಪವೇ ಆಗಿರುತ್ತಾನೆ. ವಿಶೇಷತಃ ದಕ್ಷಿಣ ಕನ್ನಡ ಕರಾವಳಿ ಸೀಮೆಯಲ್ಲಂತೂ ನಾಗಾರಾಧನೆ ತುಂಬ ವಿಶಿಷ್ಟ. ಎಲ್ಲ ಗೃಹ ಪ್ರವೇಶಗಳ ಸಂದರ್ಭಗಳಲ್ಲಿಯೂ ಭೂಮಿಯೊಳಗೆ ವಾಸಿಸುತ್ತಿದ್ದ ನಾಗಗಳಿಗೆ ಮನೆ ಕಟ್ಟುವಾಗ ಆಗಿರಬಹುದಾದ ತೊಂದರೆಗಳಿಗೆ ಕ್ಷಮೆ ಬೇಡಿ ತಪ್ಪು ಕಾಣಿಕೆ ಹಾಕಿ ದಾನ ಧರ್ಮಗಳಿಂದ ಪೂಜಿಸುತ್ತೇವೆ. ನಾಗಗಳ ಭೂಮಿ ಇದು. ಇಲ್ಲಿ ನಾವು ಮನೆ ಕಟ್ಟಿ ವಾಸಿಸಲು ನಾಗದೇವರ ಕೃಪೆ ಬೇಕು. ನಾಗದೋಷಗಳಿಗಂತೂ ಬಲು ವಿಶಿಷ್ಟವಾದ ನಾಗಪ್ರತಿಷ್ಠೆ, ನಾಗಬಲಿಯಂತಹ ಪರಿಹಾರಕ ಪೂಜೆಗಳಿವೆ. ಇದು ಒಂದು ರೀತಿಯ ಪ್ರಕೃತಿ ಪೂಜೆಯೇ ಸರಿ. ಅತಿ ಹೆಚ್ಚು ಭಕ್ತರು ಬಂದು ಪೂಜಿಸುವ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಇರುವುದು ಈ ನಮ್ಮ ಕರಾವಳಿಯಲ್ಲಿಯೇ. ಅನೇಕರ ಮನೆ ದೇವನಾಗಿ, ಗ್ರಾಮದೇವನಾಗಿ ನಾಗಬ್ರಹ್ಮನು ವಿರಾಜಿಸುತ್ತಾ ಇದ್ದಾನೆ. ನಾಗಾರಾಧನೆಗೆ ಯೌಗಿಕ ಸಂಕೇತಗಳಿವೆ. ಇದು ಯೌಗಿಕ ಸಿದ್ಧಿ ಮಾರ್ಗವೇ ಸರಿ. ಜನ್ಮ ಜನ್ಮಾಂತರಗಳ ಸಂಗ್ರಹಿತ ಪುಣ್ಯ ಪಾಪ ಕರ್ಮಗಳ ಫಲಾನುಭವಕ್ಕಾಗಿ ಮತ್ತೆ ಮತ್ತೆ ಜನ್ಮವಾಗುತ್ತದೆ. ಚಿತ್ತದ ಈ ಸಂಗ್ರಹಾಲಯ ಖಾಲಿಯಾದಂದು ನಮಗೆ ಪುನರ್ಜನ್ಮದಿಂದ ಮುಕ್ತಿ.

0: ಮೂಲ ಚೈತನ್ಯದ ಸಾಕ್ಷಾತ್ಕಾರಕ್ಕಿರುವ ಪ್ರತಿಬಂಧಕವೇ ಈ ಸಂಚಿತ ಕರ್ಮಗಳ ಬಂಧ. ಧರ್ಮಾಚರಣೆಗಳ ಜೊತೆಗೆ ಯೌಗಿಕ ಉಪಾಸನೆಗಳು ಆತ್ಮ ಸಾಕ್ಷಾತ್ಕಾರಕ್ಕಿರುವ ಮಾರ್ಗಗಳು. ಕುಂಡಲಿನಿ ಶಕ್ತಿಯು ಮೇರುದಂಡದ ಮೂಲಾಧಾರದಲ್ಲಿ ಕುಳಿತಿದೆ. ಈ ಕುಂಡಲಿನಿ ಜಾಗೃತವಾಗಬೇಕಿದೆ. ಸುರಳಿ ಸುತ್ತುಕೊಂಡ ಈ ನಾಭಿ ಕೆಳಗಿನ ಮೂಲಾಧಾರದಲ್ಲಿ ಮಲಗಿರುವಂತಹ ಸರ್ಪರೂಪದ ಕುಂಡಲಿನಿ ಶಕ್ತಿಯನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಜಾಗೃತವಾದಾಗ ಹೆಡೆ ಬಿಚ್ಚಿಕೊಂಡು ಈ ಸರ್ಪವು ಮೂಲಾಧಾರ ಚಕ್ರದ ಬ್ರಹ್ಮ ಗ್ರಂಥಿಯನ್ನು ಭೇದಿಸಿಕೊಂಡು ಉದರ ಕೇಂದ್ರದ ಸ್ವಾಧಿಷ್ಠಾನ ಚಕ್ರ ದಾಟಿ ಸುಷುಮ್ನ ಇಡ ಪಿಂಗಳ ನಾಡಿಗಳ ಮೂಲಕ ಹೃದಯ ಕೇಂದ್ರದ ಅನಾಹತ ಚಕ್ರಕ್ಕೆ ಬರುತ್ತದೆ. ಇಲ್ಲಿನ ವಿಷ್ಣು ಗ್ರಂಥಿಯನ್ನು ವಿಭೇದಿಸಿಕೊಂಡು ಈ ಮಿಡಿನಾಗನು ಕಂಠ ಕೇಂದ್ರದ ವಿಶುದ್ಧ ಚಕ್ರವನ್ನು ಭೇದಿಸಿಕೊಂಡು ಭ್ರೂ ಮಧ್ಯದ ಕೇಂದ್ರದ ಆಜ್ಞಾಚಕ್ರದ ರುದ್ರ ಗ್ರಂಥಿಯನ್ನೂ ವಿಭೇದಿಸುತ್ತಾನೆ. ನೆತ್ತಿಯ ಸಹಸ್ರಾರ ಗ್ರಂಥಿಗೆ ಹೋಗುತ್ತದೆ. ಹೀಗೆ ಜಾಗೃತನಾದ ನಾಗನ ಪೂಜೆಯೇ ನಾಗಪಂಚಮಿ. ಹೀಗೆ ಮೇಲ್ಮುಖವಾಗಿ ಪ್ರವಹಿಸುವ ಬ್ರಹ್ಮ ಪ್ರಜ್ಞೆಯು ಈ ಸರ್ಪದ ಸಹಸ್ರಾರ ಪ್ರವೇಶವನ್ನು ಚೈತನ್ಯದ ಸಾಕ್ಷಾತ್ಕಾರವೇ ಎನ್ನುತ್ತೇವೆ. ಕಠೋರ ಯೋಗ ಸಾಧನೆಯೇ ಈ ನಾಗನ ಅಂತರ್ಯಾತ್ರೆ. ನಾಗಪಂಚಮಿಯ ಆಧ್ಯಾತ್ಮಿಕ ಉಪಾಸನೆ, ನಾಗನ ಆರಾಧನೆ, ತತ್ಪರಿಣಾಮವಾಗಿ ಉಂಟಾಗುವ ಆತ್ಮಾನಂದವೇ ನಾಗದೇವನ ಪ್ರಸಾದ.
1: ಇದುವರೆಗೆ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ ಚಿಂತನೆ ಕೇಳುತ್ತಿದ್ದರೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ನಮ್ಮ
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:35. ಈಗ ದೇಶಭಕ್ತಿ ಗೀತೆ, ಕೊಂಚಾಡಿ ಸೀತಾರಾಮ ಭಟ್ಟವರ ಸಾಹಿತ್ಯ ಸಮೂಹಗಾನದಲ್ಲಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:40. ಈಗ ಜನಪದ ಗೀತೆಗಳ ಕಾರ್ಯಕ್ರಮ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಕಲ್ಮಲ ಗ್ರಾಮದ ಶರಣಮ್ಮ ಮೈತ್ರಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳು.

ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ರಾಯಚೂರು ತಾಲೂಕಿನ ಕಲ್ಮಲ ಗ್ರಾಮದ ಶರಣಮ್ಮ ಮೈತ್ರಿ ಹಾಗೂ ಸಂಗಡಿಯರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:55 ಆಗುತ್ತಲಿದೆ. ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದಿಂದ.

0: वाणिज्ययोः तथा सितंबरमासस्य दशमे दिनांके समाजशास्त्रस्य पुनः परीक्षा भविष्यति। विशुद्धानां निष्पक्षाञ्च परीक्षां विधातुम् एषः निर्णयः समिति अनुशंसया गृहीतः। भारतं श्वः नवदिल्ल्यां द्वादशं ब्रिक्स ऋतुदशा मन्त्रिणां सम्मेलनम् आयोजयिष्यति। इतः प्राक् अद्य ऋतुदशा कार्यसमूहस्य जलवायु परिवर्तनस्य सुस्थिर विकासस्य विषये संपर्क समूहस्य च ब्रिक्स वरिष्ठ अधिकारिणां सभा भविष्यति। 26,000+ वर्षस्य भारतस्य ब्रिक्स अध्यक्ष पदस्य विषयः स्थितिस्थापकतायाः नवान्वेषणस्य सहकारस्य सुस्थिरतायाः च निर्माणम् इत्यस्ति। भारतम् अद्यारभ्य अगस्तमासस्य 23,000+ दिनांकं यावत् नवदिल्ली नगरे स्थिते इंदिरा गांधी स्टेडियम इति स्थाने BWF विश्व चैंपियनशिप स्पर्धाम आयोजयिष्यति। 2,000+ वर्षस्य स्पर्धायाः अनन्तरमिदं द्वितीयवारं यदा भारतदेशः एताम स्पर्धाम आयोजयति। FIH पुरुष हॉकी विश्व चषक स्पर्धा मालिकायां भारतीय पुरुष हॉकी दलम अद्य स्वस्य विजय यात्रां निरंतरं कर्तुं इंग्लैंड दलेन सह स्पर्धिष्यते इति वार्ताः।
1: आकाशवाणी रायचूर FM केंद्र समय 7 गंटे।
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
5: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
4: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
5: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
4: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
5: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ. ಹೆಚ್ಚಿನ ಮಾಹಿತಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
1: ಕೇಳಿಗುರಿ, ಈ ಬೆಳಿಗ್ಗೆ 8:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ ಮೂಡಿಬರಲಿದೆ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ನಾಗರ ಪಂಚಮಿ ಹಬ್ಬದ ಕುರಿತಂತೆ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಂಜೆ ನಮ್ಮ ನಿಲಯದಿಂದ 5:30 ಯುವವಾಣಿಯಲ್ಲಿ ಸ್ಪರ್ಧಾತ್ಮಕ ಜಗತ್ತಿಗೆ ಅಣಿಯಾಗುವುದು ಹೇಗೆ, ಈ ವಿಷಯ ಕುರಿತು ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೋಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಆಕಾಶವಾಣಿ ರಾಯಚೂರು FM ಕೇಂದ್ರ ಸಮಯ 7:02 ಆಗುತ್ತಲಿದೆ. ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
6: ಪ್ರದೇಶ ಸಮಾಚಾರ ಕೇಳುವ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಸಮಾವೇಶ. ನಬಾರ್ಡ್ ಸಹಯೋಗ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ವಿವಿಧ ಧಾನ್ಯಗಳ ಮುಂಗಾರು ಪೂರ್ವ ನೇರ ಒಣಬಿತ್ತನೆ. ಇಂದು ಶ್ರಾವಣ ಮಾಸದ ಪಂಚಮಿ ತಿಥಿ, ನಾಡಿನಾದ್ಯಂತ ನಾಗ ಆರಾಧನೆ. ಲಾಲ್ ಸಾಯಿ ಸಮಿತ್ ಹಾಗೂ ಶೈನಾ ಮಣಿಮುತ್ತು ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಚಾಂಪಿಯನ್ಸ್. ಈಗ ವಾರ್ತೆಗಳ ವಿವರ. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಮುಂದುವರಿಯಲಿದ್ದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳು ಸಮಾವೇಶಗೊಳ್ಳಲಿವೆ. ವಿಧಾನಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಅವಧಿ ನಿಗದಿಯಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಶೂನ್ಯ ವೇಳೆ ಹಾಗೂ ಬಳಿಕ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತಿರಾಜ್ ಸಂಸ್ಥೆಗಳ ಕರ್ನಾಟಕ ವಿಧಾನಮಂಡಲದ ಸದನ ಸಮಿತಿ ಅಧ್ಯಕ್ಷ ಎಬಿ ರಮೇಶ್ ಬಂಡಿ ಸಿದ್ದೇಗೌಡ ಅವರು 2025-26 ಸಾಲಿನ 44ನೇ ವರದಿಯನ್ನು ಸದನದಲ್ಲಿ ಮಂಡಿಸಲಿದ್ದಾರೆ. ಬಳಿಕ ಗಮನ ಸೆಳೆಯುವ ಸೂಚನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ. ದರ್ಶನ್ ಪುಟ್ಟಣ್ಣಯ್ಯ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರು ಸರ್ಕಾರದ ಗಮನ ಸೆಳೆಯಲು ಸೂಚನೆಗಳನ್ನು ಸಲ್ಲಿಸಿದ್ದಾರೆ. ಆ ಪೈಕಿ ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಕ್ಷೇತ್ರದ ಶಾಸಕ ಪ್ರಕಾಶ್ ಕೋಳಿವಾಡ್ ಸರ್ಕಾರಿ ಹಾಗೂ ಖಾಸಗಿ ಜಮೀನುಗಳಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬಗಳಿಗೆ ಕಂದಾಯ ಗ್ರಾಮ ಯೋಜನೆ ಅಡಿ ಹಕ್ಕುಪತ್ರಗಳನ್ನು ವಿತರಿಸಲು ಹಾಗೂ ಆಸ್ತಿಗಳಿಗೆ ಈ ಸ್ವತ್ತು ನೀಡುವ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಿದ್ದಾರೆ. ರಾಷ್ಟೀಯ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಸಹಯೋಗದಲ್ಲಿ ಬೆಂಗಳೂರಿನ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಪಿಎಂಡಿಎಸ್ ವಿಧಾನದಡಿ ಮುಂಗಾರು ಪೂರ್ವದಲ್ಲಿ ವಿವಿಧ ಧಾನ್ಯಗಳನ್ನು ನೇರವಾಗಿ ಒಣಬಿತ್ತನೆ ಮಾಡುವ ಪದ್ಧತಿಯನ್ನು ಸಣ್ಣ ಹಿಡುವಳಿ ಹೊಂದಿದ ರೈತರಲ್ಲಿ ಪ್ರಚುರಪಡಿಸುತ್ತಿದೆ. ಈ ಕುರಿತು ಒಂದು ವರದಿ.
1: ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬಿಸಲೆಹಳ್ಳಿಯ ಕೃಷಿಕ ಪಂಚಾಕ್ಷರಿಯವರು ಮುಂಗಾರು ಆರಂಭಕ್ಕಿಂತ 2 ತಿಂಗಳು ಮುಂಚೆ ತಮ್ಮ 1 ಎಕರೆ ಅಡಿಕೆ ತೋಟದಲ್ಲಿ ಜೋಳ, ಹೆಸರು, ಅಲಸಂದೆ, ಎಳ್ಳು ಹಾಗೂ ಅವರೇ ಸೇರಿದಂತೆ 12 ತರಹದ ವಿವಿಧ ಧಾನ್ಯಗಳನ್ನು ಮುಂಗಾರು ಪೂರ್ವ ಬಿತ್ತನೆ ಕೈಗೊಂಡಿದ್ದರು. 45 ದಿನಗಳಲ್ಲೇ ಈ ಧಾನ್ಯಗಳು ಸೊಂಪಾಗಿ ಬೆಳೆದು ನಿಂತವು. ಕೆಲವು ತಳಿಗಳು ತೆನೆ ಒಡೆದರೆ ಇನ್ನೂ ಕೆಲವು ತಳಿಗಳು ಆಳೆತ್ತರ ಬೆಳೆದು ಇಡೀ ತೋಟವೇ ಹಸಿರು ಹೊತ್ತಂತೆ ಕಂಗೊಳಿಸಿತು. ಹಸಿರೆಲೆ ಗೊಬ್ಬರದ ಮುಂದುವರಿಕೆಯಂತಿರುವ ಪ್ರೀ ಮಾನ್ಸೂನ್ ರೈನ್ ಸೋಯಿಂಗ್ ಪಿಎಂಡಿಎಸ್ ವಿಧಾನ ಮಳೆಯಾಶ್ರಿತ ಪ್ರದೇಶಗಳ ಸಣ್ಣ ಹಿಡುವಳಿದಾರರಿಗೆ ಕೃಷಿ ವೆಚ್ಚವನ್ನು ಗಣನೀಯವಾಗಿ ತಗ್ಗಿಸುವ ಸುಸ್ಥಿರ ಮಾರ್ಗ ಎನ್ನುತ್ತಾರೆ ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಯೋಜನಾ ನಿರ್ದೇಶಕ ಕೆ ರವಿ ಮೂಡಿಗೆರೆ.
2: ಭೂಮಿ ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ನಬಾರ್ಡ್ ಸಹಯೋಗ

0: ಎಂದಿಗೆ ಜೀವ ನೈಸರ್ಗಿಕ ಕೃಷಿ ಯೋಜನೆಯನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬುಕ್ಸಾಗರ, ಬಿಸ್ಲೇಹಳ್ಳಿ ಹಾಗೂ ಲಕ್ಷ್ಮೀಪುರ ಗ್ರಾಮಗಳಲ್ಲಿ ಹೀಗೆ 2 ವರ್ಷಗಳಿಂದ ಅನುಷ್ಠಾನ ಮಾಡುತ್ತಾ ಇದೆ. ಈ ಯೋಜನೆಯಲ್ಲಿ ಮಣ್ಣಿನ ಫಲವತ್ತತೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದೆ. PMDS ಅನ್ನೋ ವಿಧಾನವನ್ನು ಕೂಡ ಬಳಸಲಾಗುತ್ತಿದೆ. ಪ್ರೀ ಮಾನ್ಸೂನ್ ಡ್ರೈ ಸೋಯಿಂಗ್ ಎಂದು ಮುಂಗಾರು ಪೂರ್ವ ಬಿತ್ತನೆ 1 ಎಕರೆಯಲ್ಲಿ ಸುಮಾರು 8-10 ಕೆಜಿ ಬೀಜಗಳನ್ನ, ದ್ವಿದಳ ಧಾನ್ಯಗಳನ್ನ ಭೂಮಿಗೆ ಬಿತ್ತನೆ ಮಾಡಿ 40-65 ದಿವಸಗಳ ನಂತರ ಮತ್ತೆ ಭೂಮಿಗೆ ಸೇರಿಸುವ ಪ್ರಕ್ರಿಯೆಯನ್ನ PMDS ಅಂತ ಹೇಳಿ ಕರಿತೀವಿ. ಸಿರಿಧಾನ್ಯಗಳನ್ನು, ತರಕಾರಿ ಬೀಜಗಳನ್ನು ಕೂಡ ಇದರಲ್ಲಿ ಸೇರಿಸಬಹುದು. ಬೇಸಿಗೆಯಲ್ಲಿ ಮಣ್ಣಿನ ಮೇಲೆ ಹಸಿರು ಹೊದಿಕೆಯನ್ನ ರಚನೆ ಮಾಡಲಾಗುತ್ತದೆ. ಮಣ್ಣಿನಲ್ಲಿ ತೇವಾಂಶ ಉಳಿಯುತ್ತೆ. ಎಲ್ಲಾ ರೀತಿಯ ಧಾನ್ಯಗಳನ್ನು ಮಿಶ್ರಣ ಮಾಡಿ ಹಾಕೋದ್ರಿಂದ ಮನೆಗೆ ಬೇಕಾಗುವ ಬೇಳೆಕಾಳುಗಳು ಕೂಡ ಸ್ವಲ್ಪ ಮಟ್ಟಿನಲ್ಲಿ ದೊರೆಯುತ್ತೆ. ತಮ್ಮ ಭೂಮಿಯಲ್ಲಿ ಯಾವ ಬೆಳೆ ಉತ್ಕೃಷ್ಟವಾಗಿ ಬರುತ್ತೆ ಅಂತ ಒಂದು ಸೂಚನೆಯನ್ನು ಕೂಡ ಇದು ನೀಡುತ್ತೆ. 1 ಎಕರೆಯಲ್ಲಿ ಈ ಪದ್ಧತಿಯನ್ನ ಅಳವಡಿಸಿದ್ರೆ ಸುಮಾರು 1.5-2 ತಿಂಗಳಲ್ಲಿ 10-12 ಟನ್ ಗೊಬ್ಬರವನ್ನು ಕೊಟ್ಟಂತೆ ಆಗುತ್ತೆ. ದ್ವಿದಳ ಧಾನ್ಯಗಳನ್ನ ಹಾಕುವುದರಿಂದ ವಾತಾವರಣದಲ್ಲಿರತಕ್ಕಂತಹ ಸಾರಜನಕವನ್ನ ಹೆಚ್ಚಿನ ಮಟ್ಟದಲ್ಲಿ ಸ್ಥಿರೀಕರಣ ಆಗುವಂತ ಒಂದು ಪ್ರಕ್ರಿಯೆ ಕೂಡ ಇದರಲ್ಲಾಗುತ್ತೆ. ರೈತರಿಗೆ ಸುಮಾರು 1 ಎಕರೆಗೆ 8-10 ಕೆಜಿ ಬೀಜಗಳು ಬೇಕಾಗಬಹುದು. 1.5-2 ಸಾವಿರ ಒಂದು ಬೀಜದ ವೆಚ್ಚ ಬರುತ್ತೆ. ಈ ವಿಧಾನವನ್ನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಸುಲಭ ರೂಪದಲ್ಲಿ ಕಡಿಮೆ ಖರ್ಚಿನೆಲ್ಲ ಶೀಘ್ರವಾಗಿ ಉತ್ತಮ ಗೊಬ್ಬರ ಮಾಡುವ ಒಂದು ವಿಧಾನ ಇದು ಆಗಿರುತ್ತೆ.
1: ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಾವೇರಿ ವನ್ಯಜೀವಿ ಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ 3 ಮೃತಪಟ್ಟ ಪ್ರಕರಣದ ಸತ್ಯಾಂಶ ಪರಿಶೀಲಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. ಕೊಡಗು ಜಿಲ್ಲೆ ಭಾಗಮಂಡಲದಲ್ಲಿ ಈ ವಿಷಯ ತಿಳಿಸಿದ ಅವರು, ತನಿಖಾ ವರದಿ ಆಧರಿಸಿ ಕಾನೂನಿನಡಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸ್ಪಷ್ಟಪಡಿಸಿದರು. ಗುಂಡಿನ ದಾಳಿಯಲ್ಲಿ ಮೃತಪಟ್ಟ 3 ಕುಟುಂಬಕ್ಕೆ ಒಟ್ಟು 15 ಲಕ್ಷ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶ್ರಾವಣ ಮಾಸದ ಪಂಚಮಿ ತಿಥಿಯಾದ ಇಂದು ನಾಗರ ಪಂಚಮಿ. ನಾಗದೇವತೆಗಳ ಆರಾಧನೆಗೆ ತನ್ಮೂಲಕ ನಾಗಬನಗಳ ಸಂರಕ್ಷಣೆಗೆ ಮೀಸಲಾಗಿರುವ ಮಣ್ಣು ಪೂಜೆಯ ಸಾಂಪ್ರದಾಯಿಕ ಪ್ರಮುಖ ಹಬ್ಬ. ಶ್ರಾವಣ ಮಾಸದ 5ನೇ ದಿನದಂದು ಆಚರಿಸಲಾಗುವ ಈ ಹಬ್ಬ ಹಾವುಗಳ ಬಗ್ಗೆ ಭಕ್ತಿ, ರಕ್ಷಣೆಯ ಪಣ, ಪ್ರಕೃತಿಯ ಬಗ್ಗೆ ಗೌರವ ಮತ್ತು ವನ್ಯಜೀವಿಗಳೊಂದಿಗೆ ಶಾಂತಿಯುತ ಸಹಬಾಳ್ವೆ ಮಹತ್ವವನ್ನು ಪ್ರತಿನಿಧಿಸುತ್ತದೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಧಾರವಾಡ ತಾಲೂಕು ದೇವರ ಹುಬ್ಬಳ್ಳಿಯ ಹಿರಿಯ ಜಾನಪದ ತಜ್ಞೆ ಡಾ ಪಾರ್ವತ್ಯವ್ವ ಸಿದ್ದಪ್ಪ ಹೊಂಗಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನಾಗರ ಪಂಚಮಿ ಹೆಣ್ಣು ಮಕ್ಕಳ ಹಬ್ಬ. ಪಂಚಮಿಗೆ ನಾಗಪ್ಪಗ ಹಾಲು ಹೊಯ್ಯದು ಅಂದ್ರ ದೊಡ್ಡ ಖುಷಿ ಹೆಣ್ಣು ಮಕ್ಕಳಿಗೆ. ದೂರ ಇರ್ಲಿ ಲಗತ್ತಿರ್ಲಿ, ತವ್ರ ಮನಿ ಅಂದ್ರ ಹೆಣ್ಣು ಮಕ್ಕಳದು ಒಂದ್ ಸಡಗರ. ಮಳೆಗಾಲದಾಗ ಬರುವಂತ ಹಬ್ಬ. ಈ ಹಬ್ಬಕ್ಕ ಉಂಡಿ ಉಸಿಳಿ ಅಳ್ಳು ಗುಳ್ಳವನ್ನ ಆಡೋದಿಂದ ಹಿಡ್ಕೊಂಡು ಅಳ್ಳು ಹುರ್ಕೊಂಡು ಮಣ್ಣು ತಂದು ಗುಳ್ಳವನ್ನ ಮಾಡಿ 4 ಗುಳ್ಳವ ಆತಂದ್ರ ನಾಗಪ್ಪ ಬರ್ತಾನ. ಅವಾಗ ತಂಗಿ ಕರೆಯಕ ಅಣ್ಣ ಹೋಗುವಾಗ ತಂಗಿ ಬರ್ಲಿಲ್ಲ ಅಂದ್ರ ಅಣ್ಣಗ ಕಷ್ಟಕ್ಕೆ ದಾರಿ ನೋಡ್ತಿರ್ತಾಳಲ್ಲ. ನಾ

0: ತಾಯಿ ಇಲ್ಲದ ತಂಗಿ ನನ್ ದಾರಿ ನೋಡ್ತಿರ್ತಾಳ, ರೊಟ್ಟಿ ಬುತ್ತಿ ಮಾಡಂತ ಕೇಳ್ತಾನ. ರೊಟ್ಟಿ ಬುತ್ತಿ ಮಾಡಕೊಂಡ ಎತ್ತಿನ ಮ್ಯಾಲೇರಕೊಂಡ ರತ್ತನಗೆರಿ ದಾರಿ ಯಾವದರಣ್ಣ ಸೋಮಾನ.
1: ಗ್ರಾಮಗಳು ದುಶ್ಚಟಗಳಿಂದ ಮುಕ್ತವಾಗಿ ಶಾಂತಿ ನೆಮ್ಮದಿಯ ಬದುಕು ಕಂಡುಕೊಂಡಾಗ ಗಾಂಧೀಜಿಯವರ ನೈಜ ಗ್ರಾಮ ಸ್ವರಾಜ್ಯದ ಕನಸು ನನಸಾಗಲಿದೆ ಎಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ, ಚಿತ್ತರಿಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಇಳಕಲ್ಲಿನ ಶ್ರೀ ಗುರುಮಹಾಂತ ಶ್ರೀಗಳು ಹಾಗೂ ರಬಕವಿಯ ಶ್ರೀ ಗುರುಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ದರು.

0: ಹಟ್ಟಿ ಗ್ರಾಮದ ಮಹಿಳೆಯರನ್ನು ಸನ್ಮಾನಿಸಿ ಹಟ್ಟಿ ಗ್ರಾಮಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿ ಪ್ರದಾನಿಸಿದರು. 10 ಗ್ರಾಮಗಳಿಗೆ ಮದ್ಯಮುಕ್ತ ಅಭಿನಂದನಾ ಪ್ರಶಸ್ತಿ ನೀಡಿ ಗಣ್ಯರು ಗೌರವಿಸಿದರು. ಲಾಲ್ ಸಾಯಿ ಸಮಿತ್ ಸಿ ಬಂಧು ಅವರು ಭಾನುವಾರ ಮುಕ್ತಾಯಗೊಂಡ ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದುಕೊಂಡರು. ಅಮಿತ್ ರಾಜ್ ಪುರುಷರ ಡಬಲ್ಸ್ 19 ವರ್ಷದೊಳಗಿನ ಪುರುಷರ ಮತ್ತು ಮಿಶ್ರ ಡಬಲ್ಸ್ ವಿಭಾಗಗಳಲ್ಲಿ ಗೆದ್ದು ಹ್ಯಾಟ್ರಿಕ್ ಪ್ರಶಸ್ತಿಗಳಿಗೆ ಭಾಜನರಾದರು. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಆಯೋಜಿಸಿದ್ದ ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿ 4ನೇ ಶ್ರೇಯಾಂಕದ ಆಟಗಾರ್ತಿ ಶೈನಾ ಮಣಿಮುತ್ತು ಜಯ ಸಾಧಿಸಿದರು. ಪುರುಷರ ಡಬಲ್ಸ್ ಫೈನಲ್ ಪಂದ್ಯದಲ್ಲಿ ಅಮಿತ್ ರಾಜ್ ಹಾಗೂ ಯದುನಂದನ್ ಜೋಡಿ ಗೆದ್ದರೆ ಮಹಿಳೆಯರ ವಿಭಾಗದಲ್ಲಿ ಅಶ್ವಿನಿ ಭಟ್ ಹಾಗೂ ಶಿಖಾ ಗೌತಮ್ ಜೋಡಿ ವಾಕ್ ಓವರ್ ಪಡೆದು ಪ್ರಶಸ್ತಿ ಜಯಿಸಿದರು. ಮಿಶ್ರ ಡಬಲ್ಸ್ನಲ್ಲಿ ಕಿಶಾಲ್ ಗಣಪತಿ ಹಾಗೂ ನೈಸಾ ಕಾರ್ಯಪ್ಪ ಪ್ರಶಸ್ತಿಗೆ ಭಾಜನರಾದರು. ಕೆಬಿಎ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ವಿಜೇತರನ್ನು ಗೌರವಿಸಿದರು. ರಾಜ್ಯ ಬಾಸ್ಕೆಟ್ಬಾಲ್ ಸಂಸ್ಥೆ ಬೆಂಗಳೂರಿನ ಶ್ರೀಕಂಠೀರವ ಒಳಾಂಗಣ ಕ್ರೀಡಾಂಗಣದ ಕರ್ನಾಟಕ ಒಲಿಂಪಿಕ್ ಭವನದಲ್ಲಿ ಆಯೋಜಿಸಿದ್ದ ವಿಶೇಷ ಸಮಾರಂಭದಲ್ಲಿ ವಿವಿಧ ರಾಷ್ಟೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಪದಕಗಳನ್ನು ಮುಡಿಗೇರಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಜೂನಿಯರ್ ಹಾಗೂ 23 ವರ್ಷದೊಳಗಿನವರ ಬಾಸ್ಕೆಟ್ಬಾಲ್ ತಂಡಗಳ ಆಟಗಾರರಿಗೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸನ್ಮಾನಿಸಿ ಗೌರವಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲ ಮಳೆಗಾಲದ ಅಧಿವೇಶನ ಇಂದು ಬೆಳಗ್ಗೆ 11 ಗಂಟೆಗೆ ಉಭಯ ಸದನಗಳ ಸಮಾವೇಶ. ನಬಾರ್ಡ್ ಸಹಯೋಗ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ವಿವಿಧ ಧಾನ್ಯಗಳ ಮುಂಗಾರು ಪೂರ್ವ ನೇರ ಒಣಬಿತ್ತನೆ. ಇಂದು ಶ್ರಾವಣ ಮಾಸದ ಪಂಚಮಿ ತಿಥಿ, ನಾಡಿನಾದ್ಯಂತ ನಾಗ ಆರಾಧನೆ. ಲಾಲ್ ಸಾಯಿ ಸಮಿತ್ ಹಾಗೂ ಶೈನಾ ಮಣಿಮುತ್ತು ರಾಜ್ಯ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಚಾಂಪಿಯನ್ಸ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:15. ಈಗ ಭಾವಗೀತೆಗಳ ಕಾರ್ಯಕ್ರಮ. ದರಾ ಬೇಂದ್ರೆಯವರ ಸಾಹಿತ್ಯ ನಂದಿತಾ ಅವರ ಸ್ವರದಲ್ಲಿ ಕೇಳೋಣ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ರತ್ನಮಾಲಾ ಪ್ರಕಾಶ್ ಇವರ ಸ್ವರದಲ್ಲಿ ಕೆ ಎಸ್ ನಿಸಾರ್ ಅಹಮದ್ ಅವರ ಸಾಹಿತ್ಯ.

0: business grow ಮಾಡೋಕೆ ರೆಡಿನಾ? ನಿಮ್ಮ business ನ greater heights ಗೆ ತಗೊಂಡು ಹೋಗಿ.
1: Up to 85% LTV ಒಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ business ಗಾಗಿ up to 5 crore rupees loan.
1: Confidence ಇಂದ grow ಆಗಿ ನಿಮ್ಮ goals reach ಮಾಡಿ. ಮಣಪುರಂ ನಿಮ್ಮ business grow ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್. Make life easy.
0: Toll free 1800 420 2233.

ಕೇಳುಗರೆ, 2027-28 ಸಾಲಿನ ಜವಾಹರ ನವೋದಯ ವಿದ್ಯಾಲಯಗಳಲ್ಲಿ 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಪರೀಕ್ಷೆ ದಿನಾಂಕ 28/11/2026 ಆಗಿರುತ್ತದೆ.

0: ಜಿಲ್ಲೆಯ ಮತ್ತು ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ 2026-27 ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಅರ್ಹರು. 1/5/2015 31/7/2017 ನಡುವೆ ಜನಿಸಿರಬೇಕು. 3, 4 ಮತ್ತು 5ನೇ ತರಗತಿಗಳಲ್ಲಿ ಪೂರ್ಣ ಶೈಕ್ಷಣಿಕ ವರ್ಷ ವ್ಯಾಸಂಗ ಮಾಡಿರಬೇಕು. ನವೋದಯ ವಿದ್ಯಾಲಯ ಸಮಿತಿ ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿನ ಸ್ವಾಯತ್ತತೆ ಸಂಸ್ಥೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಭಾರತ ಸರ್ಕಾರ. ಅರ್ಜಿ ವಿವರಗಳಿಗಾಗಿ https://navodaya.gov.in ಸಲ್ಲಿಸಬಹುದು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ವಾಣಿಜ್ಯ ಪ್ರಕಟಣೆಗಳ ನಂತರ 7:35 ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
1: ಆಯುಷ್ವಾಣಿ, ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ, ಸೌರಿಕ್ಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಆಯುಷ್ವಾಣಿ ಪ್ರತಿ ಬುಧವಾರ ಶನಿವಾರ ಮಧ್ಯಾಹ್ನ 12:35 ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಗುರುವಾರ ಭಾನುವಾರ ಬೆಳಗ್ಗೆ 8:50 101.3 ಎಫ್ಎಂ ಬೆಂಗಳೂರು ಆಕಾಶವಾಣಿಯಲ್ಲಿ, ಪ್ರತಿ ಶುಕ್ರವಾರ ಸೋಮವಾರ ಬೆಳಗ್ಗೆ 8:02 102.9 ಎಫ್ಎಂ ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಆಯುಷ್ವಾಣಿ. ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇಂದಿನಿಂದ ಜನಗಣತಿ 2027 ಸ್ವಯಂ ನೋಂದಣಿ ಪ್ರಕ್ರಿಯೆ ಆರಂಭ. ಯುಜಿಸಿ ನೆಟ್ 2026 ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳ ಹಿನ್ನೆಲೆ 3 ವಿಷಯಗಳಿಗೆ ಮರುಪರೀಕ್ಷೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಇಂದು ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಹಿರಿಯ ಅಧಿಕಾರಿಗಳ ಸಭೆ ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನವದೆಹಲಿಯಲ್ಲಿ ಇಂದು ಆರಂಭ. ವಾರ್ತೆಗಳ ವಿವರ. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಜನಗಣತಿ 2027 ಸ್ವಯಂ ನೋಂದಣಿ ಪ್ರಕ್ರಿಯೆ ಇಂದಿನಿಂದ ಆರಂಭವಾಗಿದ್ದು ಇದೇ 31ರವರೆಗೆ ನಡೆಯಲಿದೆ. ಸೆಪ್ಟೆಂಬರ್ 1-30ರವರೆಗೆ ನಡೆಯಲಿರುವ ಮನೆ ಮನೆ ಗಣತಿ ಸಮೀಕ್ಷೆಗೂ ಮುನ್ನ ಸಾರ್ವಜನಿಕರು ತಮ್ಮ ವಿವರಗಳನ್ನು ಡಿಜಿಟಲ್ ರೂಪದಲ್ಲಿ ಸ್ವತಃ ದಾಖಲಿಸಲು ಈ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಜನಗಣತಿ ನಿರ್ದೇಶಕ ಅಮಿತ್ ಶರ್ಮಾ ತಿಳಿಸಿದ್ದಾರೆ. ಈ ಬಾರಿಯ ಜನಗಣತಿಯಲ್ಲಿ ಜಾತಿಯ ವಿವರವೂ ಸೇರಿದಂತೆ ಜನಸಂಖ್ಯಾ ವಿವರ, ಫಲವತ್ತತೆ, ಉದ್ಯೋಗ ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಸುಮಾರು 40 ಪ್ರಶ್ನೆಗಳಿವೆ. ಜಮ್ಮು ಕಾಶ್ಮೀರದ 16 ಜಿಲ್ಲೆಗಳ ಹಿಮಾವೃತ ಪ್ರದೇಶದ ನಿವಾಸಿಗಳು ಮತ್ತು ಲಡಾಖ್ನ ಎಲ್ಲಾ ಸಾರ್ವಜನಿಕರು ನಿಗದಿತ ಅವಧಿಯೊಳಗೆ ಸ್ವಯಂ ವಿವರ ನಮೂದಿಸುವಂತೆ ಕೋರಲಾಗಿದೆ. ಲಡಾಖ್ ಪ್ರದೇಶಕ್ಕೆ 2026 ಅಕ್ಟೋಬರ್ 1 ಮಧ್ಯರಾತ್ರಿಯನ್ನು ಉಲ್ಲೇಖಿತ ದಿನಾಂಕವನ್ನಾಗಿ ಅಧಿಸೂಚಿಸಲಾಗಿದ್ದು ದೇಶದ ಉಳಿದ ಭಾಗಗಳಿಗೆ 2027 ಮಾರ್ಚ್ 1 ಎಂದು ನಿಗದಿಪಡಿಸುವ ನಿರೀಕ್ಷೆ ಇದೆ. ಇನ್ನು ಲಡಾಖ್ನಲ್ಲಿರುವ ಮಿಲಿಟರಿ, ಐಟಿಬಿಪಿ ಮತ್ತು ವಾಯುಪಡೆಯಂತಹ ವಿಶೇಷ ಸೇನಾ ಸೌಲಭ್ಯಗಳನ್ನು ಗಣತಿಯ 2 ಹಂತದಲ್ಲಿ ಸೇರ್ಪಡೆಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಯುಜಿಸಿ ನೆಟ್ ಪರೀಕ್ಷೆಯ ಇಂಗ್ಲಿಷ್, ವಾಣಿಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ದೋಷಗಳ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಈ 3 ವಿಷಯಗಳಿಗೆ ಮರುಪರೀಕ್ಷೆಯನ್ನು ಘೋಷಿಸಿದೆ. ಸೆಪ್ಟೆಂಬರ್ 9 ಬೆಳಿಗ್ಗೆ 9 ಮಧ್ಯಾಹ್ನ 12 ಗಂಟೆಯವರೆಗೆ ಇಂಗ್ಲಿಷ್ ವಿಷಯದ ಪರೀಕ್ಷೆಯನ್ನು ಮೊದಲ ಪಾಳಿಯಲ್ಲಿ ನಡೆಸಲಾಗುವುದು ಮತ್ತು ವಾಣಿಜ್ಯಶಾಸ್ತ್ರವನ್ನು ಅದೇ ದಿನ ಮಧ್ಯಾಹ್ನ 3 ಸಂಜೆ 6 ಗಂಟೆಯವರೆಗೆ 2 ಪಾಳಿಯಲ್ಲಿ ನಡೆಸಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಸಮಾಜಶಾಸ್ತ್ರ ಪರೀಕ್ಷೆಯನ್ನು ಸೆಪ್ಟೆಂಬರ್ 10 ಬೆಳಗ್ಗೆ 9 ಮಧ್ಯಾಹ್ನ 12 ಮೊದಲ ಪಾಳಿಯಲ್ಲಿ ನಡೆಸಲಾಗುವುದು. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕರ ಅರ್ಹತೆ ಮತ್ತು ಪಿಎಚ್ಡಿ ಕಾರ್ಯಕ್ರಮಗಳ ಪ್ರವೇಶಕ್ಕಾಗಿ ಜೂನ್ 22-30 87 ವಿಷಯಗಳಲ್ಲಿ ಯುಜಿಸಿ ನೆಟ್ ಪರೀಕ್ಷೆಯನ್ನು ಎನ್ಟಿಎ ನಡೆಸಿತ್ತು. ಕೆಲವು ದೋಷಗಳ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಈ ದೋಷಗಳನ್ನು ಪರಿಶೀಲಿಸಲು ಎನ್ಟಿಎ ಒಂದು ಸಮಿತಿಯನ್ನು ರಚಿಸಿತ್ತು. ನ್ಯಾಯಯುತ ಮತ್ತು ದೋಷಮುಕ್ತ ಪರೀಕ್ಷೆಯನ್ನು ನಡೆಸುವ ಹಿತದೃಷ್ಟಿಯಿಂದ

0: ಮೂರು ವಿಷಯಗಳಿಗೆ ಮರುಪರೀಕ್ಷೆ ನಡೆಸಬೇಕೆಂದು ಸಮಿತಿ ಶಿಫಾರಸು ಮಾಡಿತ್ತು. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟೀಯ ಅನುಭವ ಪ್ರಶಸ್ತಿ 2026 ಪ್ರದಾನ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪಿಂಚಣಿ ಮಿತ್ರ ಕೈಪಿಡಿ ಹಾಗೂ ರಾಷ್ಟ್ರವ್ಯಾಪಿ ಡಿಜಿಟಲ್ ಜೀವನ್ ಪ್ರಮಾಣಪತ್ರ ಅಭಿಯಾನ 5 ಮಾರ್ಗಸೂಚಿಗಳನ್ನು ಸಹ ಬಿಡುಗಡೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ನಿವೃತ್ತರಾಗುತ್ತಿರುವ ನೌಕರರಿಗಾಗಿ ರೂಪಿಸಲಾದ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರದರ್ಶಿಸಲು 17 ಪಿಂಚಣಿ ವಿತರಣಾ ಬ್ಯಾಂಕ್ಗಳ ಪ್ರದರ್ಶನವನ್ನು ಸಹ ಆಯೋಜಿಸಲಾಗಿದೆ. ಈ ಬಾರಿಯ ರಾಷ್ಟೀಯ ಅನುಭವ ಪ್ರಶಸ್ತಿಗೆ ಆಯ್ಕೆಯಾಗಿರುವ 15 ಪ್ರಶಸ್ತಿ ವಿಜೇತರು ಪಾಸ್ಪೋರ್ಟ್ ಸೇವಾ ಕೇಂದ್ರಗಳ ಸ್ಥಾಪನೆ, ಹಳೆಯ ನಿಯಮಗಳ ರದ್ದು ಮತ್ತು ಹೊಸ ನಿಯಮಗಳ ರಚನೆ, ಆಡಳಿತ ಹಾಗೂ ಲೆಕ್ಕಪತ್ರ ನಿರ್ವಹಣೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮತ್ತು ಇಂಧನ ಸಂರಕ್ಷಣೆಯಂತಹ ಸರ್ಕಾರದ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜೆಪಿಎಸ್ಸಿ ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ ಜೆಎಸ್ಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ತೀವ್ರಗೊಂಡಿದ್ದು, ರಾಂಚಿಯಲ್ಲಿ ನಿನ್ನೆ ಪ್ರತಿಭಟನೆಕಾರರು ಮುಖ್ಯಮಂತ್ರಿ ಹೇಮಂತ್ ಸೊರೆನ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರ ಅಣಕು ಪುತ್ತಳಿಗಳನ್ನು ದಹಿಸಿ ಪ್ರತಿಭಟಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದ ವಿದ್ಯಾರ್ಥಿಗಳು ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷೆಗಳನ್ನು ಕೂಡಲೇ ರದ್ದುಗೊಳಿಸಬೇಕೆಂಬ ತಮ್ಮ ಬೇಡಿಕೆಗಳನ್ನು ಪುನರುಚ್ಚರಿಸಿದ್ದಾರೆ. ಇದರ ಜೊತೆಗೆ ಬರುವ ಇದೇ 30 ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸಕ್ಕೆ ಮುತ್ತಿಗೆ ಹಾಕುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದೆಡೆ ಈ ಬಿಕ್ಕಟ್ಟು ಶಮನಗೊಳಿಸಲು ರಾಜ್ಯ ಸರ್ಕಾರ ಸಂಧಾನದ ಮಾರ್ಗ ಅನುಸರಿಸಿದ್ದು, ಮಾತುಕತೆಗಾಗಿ ಇಂದು 2 ಪ್ರತಿಭಟನಾ ನಿರತ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಸಭೆಗೆ ಆಹ್ವಾನಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ನಾಳೆ ನವದೆಹಲಿಯಲ್ಲಿ 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಗೆ ಮುಂಚಿತವಾಗಿ ಇಂದು ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಕುರಿತಾದ ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ನಡೆಯಲಿದೆ. ಈ ಕಾರ್ಯಕ್ರಮ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ 2026 ಧ್ಯೇಯವಾಕ್ಯ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬುದರ ಕುರಿತಾಗಿ ನಡೆಯಲಿದೆ. ಬ್ರಿಕ್ಸ್ ಪರಿಸರ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ವಹಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯ ಭಾಗವಾಗಿ ಬ್ರಿಕ್ಸ್ ಪರಿಸರ ಕಾರ್ಯಕಾರಿ ಗುಂಪಿನ ಅಡಿಯಲ್ಲಿ ಕೇಂದ್ರೀಕೃತ ತೊಡಗಿಸಿಕೊಳ್ಳುವಿಕೆಗಾಗಿ ಭಾರತ ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವುದು, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಪತ್ತು ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಮತ್ತು ಹೊಂದಾಣಿಕೆ ಎಂಬ 4 ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ವಿಶಾಖಪಟ್ಟಣಕ್ಕೆ ಬರುವ ಮತ್ತು ಅಲ್ಲಿಂದ ಹೊರಡುವ ಏರ್ ಇಂಡಿಯಾದ ಎಲ್ಲಾ ವಿಮಾನಗಳು ಇಂದಿನಿಂದ ಭೋಗಪುರಂನ ಹೊಸ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಅಸ್ತಿತ್ವದಲ್ಲಿರುವ ವಿಮಾನ ನಿಲ್ದಾಣ ಕೋಡ್ VTZ ಅನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸಲಿದೆ ಎಂದು ಘೋಷಣೆ ಮಾಡಿದೆ. ಭೋಗಪುರಂ ಮತ್ತು ದೆಹಲಿ ನಡುವೆ ವಾರಕ್ಕೊಮ್ಮೆ 14 ವಿಮಾನಗಳನ್ನು ನಿರ್ವಹಿಸುವುದನ್ನು ಮುಂದುವರಿಸಲಾಗುವುದು ಎಂದು ಏರ್ ಇಂಡಿಯಾ ತಿಳಿಸಿದೆ. 77,342 ಚದರ ಮೀಟರ್ಗಳಲ್ಲಿ ವ್ಯಾಪಿಸಿರುವ ಹೊಸ ಟರ್ಮಿನಲ್ ಪ್ರಯಾಣಿಕರ ಸೌಕರ್ಯ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುತ್ತದೆ. ಇದು 22 ಚೆಕ್ಇನ್ ಕೌಂಟರ್ಗಳು, 18 ಸ್ವಯಂ ಬ್ಯಾಗೇಜ್ ಡ್ರಾಪ್ ಘಟಕಗಳು, ಸುಧಾರಿತ ಸ್ಕ್ರೀನಿಂಗ್ ವ್ಯವಸ್ಥೆಗಳು, ಆಧುನಿಕ ಬ್ಯಾಗೇಜ್ ನಿರ್ವಹಣಾ ಸೌಲಭ್ಯಗಳು ಮತ್ತು ತಡೆರಹಿತ ಪ್ರಯಾಣಿಕರ ಅನುಭವಕ್ಕಾಗಿ 7 ಏರೋ ಬ್ರಿಡ್ಜ್ಗಳನ್ನು ಹೊಂದಿದೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದು BWF ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ಗೆ ಚಾಲನೆ ದೊರೆಯಲಿದೆ. ಪಂದ್ಯಾವಳಿಯ ಮೊದಲ ದಿನದ ಭಾರತದ ಪ್ರಮುಖ ಆಟಗಾರರು ತಮ್ಮ ಸವಾಲು

0: ಆರಂಭಿಸಲಿದ್ದಾರೆ. ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಮಾಜಿ ವಿಶ್ವ ಚಾಂಪಿಯನ್ಶಿಪ್ ಚಾಂಪಿಯನ್ ಹಾಗೂ 9ನೇ ಶ್ರೇಯಾಂಕಿತೆ ಪಿವಿ ಸಿಂಧು ಐರ್ಲೆಂಡ್ನ ಸೋಫಿಯಾ ನೊಬೆಲ್ ಅವರನ್ನು ಎದುರಿಸಲಿದ್ದಾರೆ. ಮಹಿಳಾ ಡಬಲ್ಸ್ ವಿಭಾಗದ ಮೊದಲ ಸುತ್ತಿನಲ್ಲಿ ಭಾರತದ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸ್ಪೇನ್ನ ಪೌಲಾ ಲೋಪೆಜ್ ಹಾಗೂ ಲೂಸಿಯಾ ರೋಡ್ರಿಕ್ಸ್ ಜೋಡಿಯನ್ನು ಎದುರಿಸಲಿದೆ. ಇನ್ನು ಸಂಜೆ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಪಂದ್ಯದಲ್ಲಿ ಭಾರತದ ಆಯುಷ್ ಶೆಟ್ಟಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಹಾಗೂ ಹಾಲಿ ಚಾಂಪಿಯನ್ ಚೀನಾದ ಶಿ ಯುಕಿ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ 5ನೇ ಶ್ರೇಯಾಂಕಿತ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಮೊದಲ ಸುತ್ತಿನಲ್ಲಿ ಬೈಪಡೆದು ಈಗಾಗಲೇ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮತ್ತೊಂದೆಡೆ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರಣ್ ಜೋಡಿಯು ಐರ್ಲೆಂಡ್ನ ಸ್ಕಾಟ್ ಗಿಲ್ಡಿಯಾ ಹಾಗೂ ಪೌಲ್ ರೆನಾಲ್ಡ್ಸ್ ಜೋಡಿಯನ್ನು ಎದುರಿಸಲಿದೆ. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ 15ನೇ ಶ್ರೇಯಾಂಕಿತ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯೂ ಸಹ ಬೈಪಡೆದು 32ರ ಹಂತಕ್ಕೆ ಮುನ್ನಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇಂದಿನಿಂದ ಜನಗಣತಿ 2027ರ ಸ್ವಯಂ ನೋಂದಣಿ ಪ್ರಕ್ರಿಯೆ ಆರಂಭ. ಯುಜಿಸಿ ನೆಟ್ 2026 ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳ ಹಿನ್ನೆಲೆ 3 ವಿಷಯಗಳಿಗೆ ಮರುಪರೀಕ್ಷೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಇಂದು ಪರಿಸರ ಕಾರ್ಯಕಾರಿ ಗುಂಪು ಮತ್ತು ಸಂಪರ್ಕ ಗುಂಪಿನ ಹಿರಿಯ ಅಧಿಕಾರಿಗಳ ಸಭೆ ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನವದೆಹಲಿಯಲ್ಲಿ ಇಂದು ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಪೂಜಾಪಲ ಚಿತ್ರದ ಹಾಡು ಪಿ ಸುಶೀಲ ಹಾಗೂ ಸಂಗಡಿಗರ ಸ್ವರಗಳಲ್ಲಿ, ಪಂಜೆ ಮಂಗೇಶ್ ರಾಯ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಪುನಃ ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 9:30 ಆಲಿಸಬಹುದು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:00 ಹಿಂದಿಯಲ್ಲಿ, ನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: And with that, it's back to you, Abhishek.
1: Thank you, Pramod. And now, before we end the bulletin, the headlines once again. Cells enumeration for Census 2027 to begin today in Ladakh and identified snowbound areas of Jammu and Kashmir. NTA to reconduct UGC NET exams for three subjects, English, Sociology and Commerce, following complaints of errors in these papers. Protesting Jharkhand students to hold fresh round of talks with state government in Ranchi today. IMD issues red alert for very heavy rainfall in Odisha and Gangetic West Bengal. Annual pilgrimage to Himalayan Shrine of Burha Amarnath begins in Jammu and Kashmir. And BWF Badminton World Championships to begin today in New Delhi. And for details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ ಯೋಗ ಪ್ರಕೃತಿ ಚಿಕಿತ್ಸೆ ಯುನಾನಿ ಸಿದ್ಧ ಹಾಗೂ ಸೌರಿಪ ಹೋಮಿಯೋಪತಿ ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಕೇಳಿ ಆಯುಷ್ವಾಣಿ
3: ಕೇಳುವರೆಲ್ಲರಿಗೂ ನಮಸ್ಕಾರ ನಾವು ಆಹಾರವಾಗಿ ಅನೇಕ ಔಷಧೀಯ ಸಸ್ಯಗಳನ್ನ ಔಷಧೀಯ ಮೂಲಿಕೆಗಳನ್ನ ಬಳಸ್ತಾ ಇರ್ತೇವೆ ಆದರೆ ಅವುಗಳ ಪ್ರಾಮುಖ್ಯತೆ ಅದರ ಗುಣಗಳು ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಇವತ್ತು ನಾವು ನಿತ್ಯ ಬಳಸುವಂತಹ ಎರಡು ಔಷಧೀಯ ಸಸ್ಯಗಳ ಔಷಧೀಯ ಮೂಲಿಕೆಗಳ ಔಷಧೀಯ ಗುಣಗಳನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಅರಿಶಿಣ ಇದರ ಸಸ್ಯಶಾಸ್ತ್ರೀಯ ಹೆಸರು ಅಂದರೆ ಬೊಟಾನಿಕಲ್ ನೇಮ್ ಕುರ್ಕುಮಾಲಾಂಗ ಅಂತ ಇದರಲ್ಲಿ ಔಷಧೀಯ ಗುಣಗಳು ಯಥೇಚ್ಛವಾಗಿ ಇರುವ ಕಾರಣ ನಮ್ಮ ಹಿರಿಯರು ಇದನ್ನ ಆಹಾರದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿದ್ದಾರೆ ಇದರ ಹೂವು ನೋಡಲು ಆಕರ್ಷಕ ಸುವಾಸನೆ ಭರಿತ ಇದನ್ನ ನಮ್ಮ ಮನೆ ಅಂಗಳದಲ್ಲಿ ಬೆಳೆಸಿದ್ರೆ ನಿತ್ಯ ಆಹಾರವಾಗಿ ಬಳಸಬಹುದು ಮತ್ತು ಇದನ್ನು ಅಲಂಕಾರಿಕವಾಗಿ ಸಹ ಕಾಣುತ್ತೆ ನಮ್ಮ ಆರೋಗ್ಯ ರಕ್ಷಣೆ ಸಹ ಆಗುತ್ತೆ ಹಸಿ ಅರಿಶಿಣದ ಕೊಂಬನ್ನ ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಬೆಳಗಿನ ಜಾವ ಬಿಸಿಲು ಬೀಳುವ ಜಾಗದಲ್ಲಿ ಹಾಕಿ ನಿಯಮಿತವಾಗಿ ನೀರು ಕೊಡುತ್ತಾ ಬಂದ್ರೆ 2-3 ತಿಂಗಳಲ್ಲಿ ಗಿಡ ಪೂರ್ಣ ಪ್ರಮಾಣದಲ್ಲಿ ಬೆಳೆಯುತ್ತೆ ಇದರ ಎಲೆ ಬೇರು ಮತ್ತು ಕೊಂಬು ಅಥವಾ ಗಡ್ಡೆಗಳಲ್ಲಿ ಔಷಧೀಯ ಗುಣ ಇದೆ ಇದನ್ನ ಆಯುರ್ವೇದದಲ್ಲಿ ಸರ್ವ ರೋಗ ನಿವಾರಕ ಅಂತ ವಿವರಿಸಿದ್ದಾರೆ ಇದರ ಅರ್ಥ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹವನ್ನು ಶುದ್ಧೀಕರಿಸಿ ಅಂದರೆ ಡಿಟಾಕ್ಸ್ ಮಾಡಿ ಎಲ್ಲಾ ತರಹದ ಕಾಯಿಲೆಗಳ ವಿರುದ್ಧ ಹೋರಾಡುವಂತಹ ಶಕ್ತಿಯನ್ನು ಕೊಡುತ್ತೆ ಮಕ್ಕಳಲ್ಲಿ ಮೇಲಿಂದ ಮೇಲೆ ಕೆಮ್ಮು ನೆಗಡಿ ಶೀತ ಉಂಟಾಗುವುದು ಸಹಜ ಇಂಥ ಪರಿಸ್ಥಿತಿಯಲ್ಲಿ ಅರಿಶಿಣವನ್ನ ಬಿಸಿ ಹಾಲಿಗೆ 1/2 ಚಮಚದಷ್ಟು ಪುಡಿಯನ್ನ ಬೆರೆಸಿ ದಿನಕ್ಕೆ 2 ಬಾರಿ ಕೊಡ್ತಾ ಬಂದ್ರೆ ಈ ರೀತಿಯ ಶೀತ ಕೆಮ್ಮು ನೆಗಡಿ ಕಡಿಮೆ ಆಗುತ್ತೆ ಇದನ್ನ ಗೋಲ್ಡನ್ ಮಿಲ್ಕ್ ಅಂತ ವಿದೇಶಗಳಲ್ಲೂ ಸಹ ಸೇವನೆ ಮಾಡ್ತಾರೆ ಚರ್ಮದ ಅಲರ್ಜಿ ಮತ್ತು ಶ್ವಾಸಕೋಶ ಸಂಬಂಧಿತ ಅಲರ್ಜಿ ನಿಯಂತ್ರಣಕ್ಕೂ ಸಹ ಈ ಗೋಲ್ಡನ್ ಮಿಲ್ಕ್ ಅತ್ಯಂತ ಸಹಾಯಕ ಅರಿಶಿಣವನ್ನ ಸಾಂಪ್ರದಾಯಿಕವಾಗಿ ಮುಖಕ್ಕೆ ಹಚ್ಚಿಕೊಳ್ಳಲು ಬಳಸಲಾಗುತ್ತೆ ಮುಖಕ್ಕೆ ಅರಿಶಿಣವನ್ನು ಹಚ್ಚೋದ್ರಿಂದ ಮುಖದ ಕಾಂತಿ ಹೆಚ್ಚಾಗುತ್ತೆ ಯಾವುದೇ ಚರ್ಮದ ಕಾಯಿಲೆ ಬರೋದಿಲ್ಲ ಹಾಗೂ ಮುಖದ ಮೇಲೆ ಕಂಡು ಬರುವಂತಹ ಅನಾವಶ್ಯಕವಾದ ಕೂದಲುಗಳು ಇಲ್ಲದಂತಾಗುತ್ತೆ ನಿಯಮಿತವಾಗಿ ಅರಿಶಿಣ ಬಳಕೆ ಮಾಡೋದ್ರಿಂದ ತೂಕ ಸಹ ನಿಯಂತ್ರಣಕ್ಕೆ ಬರುತ್ತೆ ರಾತ್ರಿ ವೇಳೆ ಒಂದು ದೊಡ್ಡ ಲೋಟದಷ್ಟು ನೀರಿಗೆ 1/2 ಚಮಚದಷ್ಟು ಅರಿಶಿಣ ಪುಡಿ ಹಾಕಿ ಒಂದು ಚಿಟಿಕೆಯಷ್ಟು ಮೆಂತ್ಯ ಪುಡಿಯನ್ನು ಹಾಕಿ ರಾತ್ರಿ ಪೂರ್ತ ನೆನೆಸಿ ಬೆಳಗ್ಗೆ ಎದ್ದು ಸೋಸಿ ಆ ನೀರನ್ನು ಕುಡಿಯೋದ್ರಿಂದ ರಕ್ತದ ಸಕ್ಕರೆ ಅಂಶವನ್ನು ಸಹ ನಾವು ನಿಯಂತ್ರಿಸಬಹುದು ಹಾಗೂ ಮಧುಮೇಹದಲ್ಲಿ ಉಂಟಾಗುವಂತಹ ಸುಸ್ತು ಕೈಕಾಲು ನೋವು ಇತ್ಯಾದಿ ಲಕ್ಷಣಗಳನ್ನು ಸಹ ನಾವು ನಿಯಂತ್ರಿಸಬಹುದು ಅರಿಶಿಣದ ಎಲೆಯಲ್ಲೂ ಸಹ ಔಷಧ ಗುಣ ಇದೆ ಇದನ್ನು ಸಹ ನಾವು ಆಹಾರವಾಗಿ ಬಳಸಬಹುದು ಅರಿಶಿಣದ ಎಲೆಯನ್ನು ಸುತ್ತಿ ಬೇಯಿಸಿದಂತಹ ಇಡ್ಲಿನ ಕೊಟ್ಟೆ ಕಡುಬು ಅಂತ ಕರೀತಾರೆ ಇದು ರುಚಿಕರವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿಯೂ ಸಹ ಇರುತ್ತೆ ಅದೇ ರೀತಿ ಇನ್ನೊಂದು ಔಷಧೀಯ ಗುಣ ಇರುವಂತಹ ಸಸ್ಯ ನೆಲ್ಲಿಕಾಯಿ ಇದರ ಬೊಟಾನಿಕಲ್ ನೇಮ್ ಅಥವಾ ಸಸ್ಯಶಾಸ್ತ್ರೀಯ ಹೆಸರು ಎಂಬ್ಲಿಕಾ ಆಫಿಸಿನಾಲಿಸ್ ಬಿಸಿಲು ಕಡಿಮೆ ಇರುವ ಜಾಗದಲ್ಲಿ ಅಲ್ಪ ನೀರಿರುವ ಜಾಗದಲ್ಲೂ ಸಹ ಬೆಳೆಯುವಂತಹ ಒಂದು ಮಧ್ಯಮ ಗಾತ್ರದ ಮರ ಈ ನೆಲ್ಲಿಕಾಯಿ ಇದರ ಹಣ್ಣು ಬೀಜ ಎಲೆಗಳಲ್ಲಿ ಔಷಧೀಯ ಗುಣ ಇದೆ ಮಕ್ಕಳು ಮೇಲಿಂದ ಮೇಲೆ ಕಾಯಿಲೆ ಬೀಳುತ್ತಿದ್ರೆ ಹಾಗೂ ಹಿರಿಯರಲ್ಲೂ ಸಹ ನಿಯಮಿತವಾಗಿ ನೆಲ್ಲಿಕಾಯಿಯನ್ನು ಸೇವಿಸ್ತಾ ಬಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಕಾಯಿಲೆ ಬರುವಂತಹ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಮಧ್ಯಮ ವಯಸ್ಸು ದಾಟಿದ ನಂತರ ವಯೋಸಹಜವಾಗಿ ಅಂಗಾಂಗಗಳ ಶಕ್ತಿ ಕುಂದುತ್ತೆ ಇದನ್ನು ತಡೆಗಟ್ಟಲು ಹಾಗೂ ವೃದ್ಧಾಪ್ಯದ ಲಕ್ಷಣಗಳನ್ನು ಸಹ ಮುಂದೂಡಲು ನೆಲ್ಲಿಕಾಯಿಯನ್ನ ದಿನನಿತ್ಯ ಸೇವನೆ ಮಾಡ್ತಾ ಬಂದ್ರೆ ದೇಹಕ್ಕೆ ಹೊಸ ಚೈತನ್ಯ ದೊರೆಯುತ್ತೆ ಆದ ಕಾರಣ ಆಯುರ್ವೇದದಲ್ಲಿ ಇದನ್ನ ನಿತ್ಯ ರಸಾಯನ ಅಂತ ಕರೆದಿದ್ದಾರೆ ನೆಲ್ಲಿಕಾಯಿ ಬೀಜದ ಪುಡಿಯನ್ನ ನೀರಿನಲ್ಲಿ ನೆನೆಸಿ ಲೇಪಿಸಿ ಸ್ನಾನ ಮಾಡುವುದರಿಂದ ತಲೆಯ ಹೊಟ್ಟು ನಿಯಂತ್ರಣಕ್ಕೆ ಬರುತ್ತೆ ಎಲೆಯನ್ನು ಮಿಕ್ಸಿಯಲ್ಲಿ ಅರೆದು ಕಲ್ಕ ಮಾಡಿಕೊಂಡು ಅಂದರೆ ಪೇಸ್ಟ್ ಮಾಡಿಕೊಂಡು ಹಚ್ಚುವುದರಿಂದ ಕೂದಲು ಸಹ ಸೊಂಪಾಗಿ ಬೆಳೆಯುತ್ತೆ ನೆಲ್ಲಿಕಾಯಿನಲ್ಲಿ ಅನೇಕ ಪೋಷಕಾಂಶಗಳಿರುತ್ತೆ ಅದರಲ್ಲೂ ಮುಖ್ಯವಾಗಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿರುತ್ತೆ ವಿಟಮಿನ್ ಸಿ ನಮ್ಮ ದೇಹಕ್ಕೆ ಉಂಟಾಗುವ ಗಾಯಗಳನ್ನು ಗುಣಪಡಿಸಲು ಅತ್ಯವಶ್ಯಕ

0: ಈ ವಿಟಮಿನ್ ಸಿ ದೇಹಕ್ಕೆ ಹೊಸ ಚೈತನ್ಯ ನೀಡುತ್ತೆ. ನಾವು ಸೇವಿಸಿದಂತ ಆಹಾರ ಸಂಪೂರ್ಣವಾಗಿ ರಕ್ತಗತವಾಗಲು ನೆಲ್ಲಿಕಾಯಿ ಸಹಕಾರಿಯಾಗಿದೆ. ನೆಲ್ಲಿಕಾಯಿಯನ್ನ ನಿತ್ಯ ಸೇವನೆ ಮಾಡುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಹಿತಕರ, ದೃಷ್ಟಿಶಕ್ತಿ ಹೆಚ್ಚಾಗುತ್ತೆ. ಈ ಎಲ್ಲಾ ಕಾರಣಗಳಿಂದ ಆಯುರ್ವೇದದಲ್ಲಿ ಇದನ್ನ ನಿತ್ಯ ರಸಾಯನ ಅಂತ ಕರೆದಿದ್ದಾರೆ. ಈ ಎರಡು ಔಷಧೀಯ ಸಸ್ಯಗಳನ್ನ ನಿತ್ಯ ತಮ್ಮ ಆಹಾರದಲ್ಲಿ ಬಳಸಿ ಆರೋಗ್ಯದಿಂದಿರಿ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಅರಿಶಿಣ ಮತ್ತು ನೆಲ್ಲಿಕಾಯಿಗಳ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಈಗ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ.
1: ಅನಂತ ಕಾಲ ಎನ್ನ ಒಡಲ ವಚನಕಾರರು ಷಣ್ಮುಖ ಸ್ವಾಮಿ, ರಾಗ ಸರಸಾಂಗಿ, ತಾಳ ಮಿಶ್ರ ಛಾಪು, ಗಾಯಕರು ಪ್ರೊಫೆಸರ್ ಮೈಸೂರು ನಾಗಮಣಿ ಶ್ರೀನಾಥ್, ಸಂಗೀತ ನಿರ್ದೇಶನ ಪ್ರೊಫೆಸರ್ ಮೈಸೂರು ನಾಗಮಣಿ ಶ್ರೀನಾಥ್.

ಅಂದಚಂದದ ಬಣ್ಣವ ಹೊತ್ತು ವಚನಕಾರರು ಮೋಳಿಗೆ ಮಾರಯ್ಯ, ರಾಗ ದುರ್ಗ, ಆದಿತಾಳ, ಗಾಯಕರು ಭಾಗೀರಥಿ, ಭಾಗ್ಯಲಕ್ಷ್ಮಿ, ಶೈಲಜಾ ಮತ್ತು ಪದ್ಮಶ್ರೀ, ಸಂಗೀತ ನಿರ್ದೇಶನ ಪ್ರೊಫೆಸರ್ ಮೈಸೂರು ನಾಗಮಣಿ.

0: ಚಿಪ್ಪಿನೊಳಗಣ ಮುತ್ತಿನಂತೆ. ವಚನಕಾರರು
1: ಜಕ್ಕಣಯ್ಯ,
0: ರಾಗ ಕರ್ಣರಂಜನಿ, ತಾಳ ಆದಿತಾಳ, ಗಾಯಕರು ಕೆ ವರುಣ್, ನಿರ್ದೇಶಕರು ಪ್ರೊಫೆಸರ್ ಮೈಸೂರು ನಾಗಮಣಿ ಶ್ರೀನಾಥ್.

0: ಎನ್ನ ಕಾಮದ ಕಳೆಯ.
1: ವಚನಕಾರರು ವೀರಣ್ಣ ದೇವ,
0: ರಾಗ ರೇವತಿ, ತಾಳ ಚತುರಶ್ರ ತ್ರಿಪುಟ ತಾಳ, ಗಾಯಕರು ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿ, ಸಂಗೀತ ನಿರ್ದೇಶನ ಪ್ರೊಫೆಸರ್ ನಾಗಮಣಿ ಶ್ರೀನಾಥ್.

ಲಲನೆಯರ ನಟನೆ ಎಂಬ ವಚನಕಾರರು ತೋಂಟದ ಸಿದ್ಧಲಿಂಗ ಶಿವಯೋಗಿ ರಾಗ ಹಂಸಾನಂದಿ ತ್ರಿಶ್ರನಡೆ ರೂಪಕತಾಳ ಗಾಯಕರು ಶ್ರೀನಾಥ್ ಚಕ್ರವರ್ತಿ ಸಂಗೀತ ನಿರ್ದೇಶನ ಮೈಸೂರು ನಾಗಮಣಿ.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಗಳಲ್ಲಿ ವಚನ ಗಾಯನ ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9 ಗಂಟೆ. ಈಗ ಪ್ರಕಟಣೆಗಳು.
1: ಎಲ್ಲ ಜೀವಿಗಳ ಜೀವವೇ ಜಲ,
2: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
3: ನೀರಿನ ಬಳಕೆ ಹಿತವಾಗಿರಲಿ,
4: ಕೊರತೆಯಾಗದಂತೆ ಗಮನವಿರಲಿ.
5: ಹನಿ ಹನಿಗೂಡ್ರೆ ಹಳ್ಳ,
6: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
7: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.

0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
1: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
3: ಕಲುಷಿತವಾದಷ್ಟು ಕಳಂಕ.

ಗ್ರಂಥಗಳು ಬಾಳನ್ನು ಬೆಳಗಿಸುವ ಅಮೃತ ಜೀವಿನಿ. ಜೀವಿಗಳಿಗೆ ಆಹಾರವಿದ್ದಂತೆ ಮನುಷ್ಯನಿಗೆ ಗ್ರಂಥಗಳು. ಡಿ ವಿ ಜಿಯವರ ಉಕ್ತಿ.

ದೈವ ಸೃಷ್ಟಿಯಲ್ಲಿ ಮಾನವರೆಲ್ಲ ಒಂದೇ. ಸ್ಪೃಶ್ಯ ಅಸ್ಪೃಶ್ಯ ಎಂಬುದು ಮಾನವ ನಿರ್ಮಿತ ಭೇದ ಭಾವ. ಅದನ್ನು ತೊಡೆದುಹಾಕಲು ಬೇಕಾದುದು ಮಾನವೀಯ ಅನುಕಂಪ ಮತ್ತು ಔದಾರ್ಯ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನುಡಿಮುತ್ತು.

0: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9:05. ಈಗ ಭಾವಗೀತೆಗಳ ಕಾರ್ಯಕ್ರಮ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಶಿವಮೊಗ್ಗ ಸುಬ್ಬಣ್ಣವರು ಹಾಡಿರುವ ಕುವೆಂಪು ಅವರ ಸಾಹಿತ್ಯದಲ್ಲಿ ಕೇಳೋಣ.

ಕಸ್ತೂರಿ ಶಂಕರವರ ಧ್ವನಿಯಲ್ಲಿದ್ದ ಭಾವಗೀತೆಯನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯದಲ್ಲಿ ಕೇಳಿದಿರಿ. ಈಗ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:30. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ತನನಂ ತನನಂ ಚಿತ್ರದಿಂದ ಆಯ್ದುಕೊಂಡಿದ್ದೇವೆ. ಚಿತ್ರ ಅವರ ಸ್ವರದಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಕೆ ಕಲ್ಯಾಣ್.

ಸ್ನೇಹನ ಪ್ರೀತಿನ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ವಿ ಹರಿಕೃಷ್ಣನ್ ಅವರ ಸಂಗೀತವಿದೆ.

ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ವಿ ಹರಿಕೃಷ್ಣನವರ ಸಂಗೀತವಿದೆ.

ಉದಿತ್ ನಾರಾಯಣ್ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಗಂಡನ ಮನೆ ಚಿತ್ರದ ಗೀತೆ, ಎಸ್ ಮಹೇಂದರ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

ಎಸ್ ಎ ರಾಜ್ಕುಮಾರ್ ಅವರ ಸಂಗೀತ ನಿರ್ದೇಶನದಲ್ಲಿದ್ದ ಸೇವಂತಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕುನಾಲ್ ಗಾಂಜವಾಲ ಹಾಗೂ ಪ್ರಿಯಾ ಅವರ ಸ್ವರಗಳಲ್ಲಿ ಕೇಳಿದಿರಿ. ಈಗ ವಿಷ್ಣುಸೇನ ಚಿತ್ರದ ಹಾಡು, ಗಾಯಕರು ವಿಷ್ಣುವರ್ಧನ್. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿದೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:02 ಆಗುತ್ತಲಿದೆ. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ
1: ಮಾಹಿತಿ ನೀಡಿದೆ. ರಾಜ್ಯದಲ್ಲಿ ವಿವಿಧ ಮಾದರಿಯ ವಾಹನಗಳ ವಾಯು ಮಾಲಿನ್ಯ ಪರೀಕ್ಷಾ ಶುಲ್ಕವನ್ನು ಪರಿಷ್ಕರಿಸಿ ಕನಿಷ್ಠ 5 ರೂಪಾಯಿಗಳಿಂದ ಗರಿಷ್ಠ 40 ರೂಪಾಯಿಗಳವರೆಗೆ ಹೆಚ್ಚಳ ಮಾಡಿ ಸಾರಿಗೆ ಇಲಾಖೆ ಆದೇಶ ನೀಡಿದೆ. ವಿಶಾಖಪಟ್ಟಣಕ್ಕೆ ಬರುವ ಮತ್ತು ಅಲ್ಲಿಂದ ಹೊರಡುವ ಏರ್ ಇಂಡಿಯಾದ ಎಲ್ಲ ವಿಮಾನಗಳು ಇಂದಿನಿಂದ ಭೋಗಪುರಂನ ಹೊಸ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಅಸ್ತಿತ್ವದಲ್ಲಿರುವ ವಿಮಾನ ನಿಲ್ದಾಣ VTZ ಕೋಡ್ನ್ನು ಬಳಸಿಕೊಂಡು ಕಾರ್ಯನಿರ್ವಹಿಸಲಿದೆ ಎಂದು ಘೋಷಣೆ ಮಾಡಿದೆ. ನೆದರ್ಲೆಂಡ್ಸ್ನ ವ್ಯಾಗನರ್ ಹಾಕಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ 2026 FIH ಪುರುಷರ ಹಾಕಿ ವಿಶ್ವಕಪ್ನ ತನ್ನ 2ನೇ ಡಿ ಗುಂಪಿನ ಪಂದ್ಯದಲ್ಲಿ ಭಾರತ ತಂಡ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11:00.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ನಮಸ್ತೆ ಶುಭೋದಯ ಎಲ್ಲ ಆತ್ಮೀಯ ಕೇಳುಗರಿಗೆ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಮಧುರ ಗೀತೆಗಳನ್ನ ಹಾಗೆ ಒಂದಿಷ್ಟು ಅಪರೂಪದ ಗೀತೆಗಳನ್ನ ಕೇಳಿಸುವಂತಹ ಸಣ್ಣ ಪ್ರಯತ್ನ ನನ್ನದಾಗಿದೆ. ಮೊದಲಿಗೆ ಕೇಳಿ ಭಕ್ತ ಮಾರ್ಕಂಡೇಯ ಚಿತ್ರದಿಂದ ಜಮುನಾರಾಣಿ ಮತ್ತು ಪೀತಾಪುರಂ ಅವರ ಧ್ವನಿಯಲ್ಲಿ, ಚಿ ಸದಾಶಿವಯ್ಯ ಅವರ ಸಾಹಿತ್ಯ, ವಿಶ್ವನಾಥನ್ ರಾಮಮೂರ್ತಿ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಕರಿನಾಗ ಚಿತ್ರದಿಂದ ವಾಣಿ ಜೈರಾಮ್ ಮತ್ತು ಮಲೇಷಿಯಾ ವಾಸುದೇವನ್ ಅವರ ಧ್ವನಿಯಲ್ಲಿ ಬಸವರಾಜ್ ಕೆಸ್ತೂರು ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತ ಸಂಯೋಜನೆ ಇದ್ದಂತಾಗಿದೆ ಇದಾಗಿತ್ತು. ಈಗ ಕೇಳಿ ಪಿಬಿ ಶ್ರೀನಿವಾಸ್ ಅವರು ಧ್ವನಿಯಾದಂತಾಗಿದೆ. ಚಿವುದಯ ಶಂಕರ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ. ದೇವರು ಕೊಟ್ಟ ತಂಗಿಯಿಂದ ಈ ಗೀತೆ.

ವಾಗ್ದಾನ ಚಿತ್ರದಿಂದ ಈ ಒಂದು ಗೀತೆನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ವಿಜಯ ನಾರಸಿಂಹ ಅವರ ರಚನೆ, ವೇಲೂರು ಕೃಷ್ಣಮೂರ್ತಿಯವರ ಸಂಗೀತ ಸಂಯೋಜನೆ ಇತ್ತು. ಈಗ ಕೇಳಿ ಮತ್ತೊಂದು ಗೀತೆ. ರವಿಯವರ ಧ್ವನಿಯಲ್ಲಿರುವಂತಹ ಈ ಗೀತೆಗೆ ಎಂ ಎನ್ ವ್ಯಾಸರಾವ್ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ. ಶುಭಮಂಗಳ ಚಿತ್ರದಿಂದ ಈ ಗೀತೆ.

ಯಾತಕ್ಕಿಂತ ಜನ್ಮ ಕೊಟ್ಟಳು ಅಮ್ಮ, ಯಾರಿಗೇನು ಉಪಯೋಗ ಉಂಟಯ್ಯ ತಮ್ಮ, ಇದಕ್ಕೆಲ್ಲ ಕಳವಳ ಯಾಕೋ.

0: ಕಳವಳ ಯಾಕು, ಇದಕ್ಕೆಲ್ಲ ಕಳವಳ ಯಾಕು.
1: ತಪ್ಪಿದ ತಾಳ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು.
2: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು, ಕ್ಲೀನಿಂಗು ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಹಳೆಯ ಸುಮಧುರ ಗೀತೆಗಳು, ಅಪರೂಪದ ಗೀತೆಗಳ ಜೊತೆ ಸಾಗ್ತಾ ಇದೀವಿ. ಈಗ ಕೇಳಿ ನನ್ನ ತಮ್ಮ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ್ ಅವರ ಧ್ವನಿಯಲ್ಲಿ ಘಂಟಸಾಲ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಉತ್ತರ ದಕ್ಷಿಣ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಮತ್ತು ಬಿ ವಸಂತ ಅವರ ಧ್ವನಿಲಿ, ವಿಜಯ ನಾರಸಿಂಹ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದಾಗಿತ್ತು.

ಈಗ ಕೇಳಿ ಮತ್ತೊಂದು ಗೀತೆ. ಜಗಮೆಚ್ಚಿದ ಮಗ ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರ ಗಾಯನ, ಹುಣಸು ಕೃಷ್ಣಮೂರ್ತಿ ಅವರ ರಚನೆ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

0: ಒಳಗಿನ ಆಸೆ ಹೇಳುವ ಭಾಷೆ ಕಣ್ಣಲ್ಲಿ ನೋಡಿ ನಿಂತಿದೆ ಬಾಡಿಗೆ ಜೋಡಿ ಬೇಗನುವ ಮೋಜದು ಮೈ ಸಾಡಿ.
1: ಈಗ ಕೇಳಿ ಪರೋಪಕಾರಿ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿದ್ದಂತಹ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಭೂಪತಿ ರಂಗ ಚಲನಚಿತ್ರದಿಂದ ಪಿಬಿ ಶ್ರೀನಿವಾಸ್ ಅವರ ಗಾಯನ, ಗೀತಾ ಪ್ರಿಯಾ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ಬಾಂಧವ್ಯ ಚಿತ್ರದಿಂದ ಎಸ್ ಜಾನಕಿ ಅವರು ಧ್ವನಿಯಾದಂತಹ ಗೀತೆ, ಎಚ್ ಕೆ ಯೋಗ ನರಸಿಂಹ ಅವರ ಸಾಹಿತ್ಯ, ಆರ್ ರತ್ನ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಮರೆಯದ ದೀಪಾವಳಿ ಚಿತ್ರದಿಂದ ಪಿ ವಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಗೀತೆ. ಆರ್ ಎನ್ ಜಯ ಗೋಪಾಲ್ ಅವರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸಮಯಾಗಿದೆ. ಇನ್ನೇನು 10:57 ಈ ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ಕೇಳುವಂತಹ ಸಮಯ. ಹಾಗೆ ಬೆಳಗ್ಗೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ಜಿ ಲತಾ. ಈ ಕಾರ್ಯಕ್ರಮದ ಕೊನೆಯ ಗೀತೆ ಇದೀಗ ಪಿ ಸುಶೀಲಾ ಅವರ ಗಾಯನದಲ್ಲಿ ವಿಜಯ ನಾರಸಿಂಹ ಅವರ ರಚನೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ ನಂದಗೋಕುಲ ಚಿತ್ರದಿಂದ.

0: ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
3: 8700-01-4242.
4: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11:02. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮುಂದುವರಿಯುವುದು.

ಮೌಲ್ಯ 17 ಪೈಸೆ ಇಳಿಕೆಯೊಂದಿಗೆ 95.59 ರೂಪಾಯಿಯಷ್ಟಿತ್ತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

11:03 ಸಮಯವಾಗಿದೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ರ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೋಮವಾರದ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ ಸುಸ್ವಾಗತ. ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನ ಕೇಳ್ತಾ ಹೋಗೋಣ. ಬನ್ನಿ, ಮದುವೆ ಮಾಡ್ರಿ ಸರಿ ಹೋಗ್ತಾನೆ ಅನ್ನುವ ಸಿನಿಮಾದಿಂದ ಒಂದು ಹಾಡು ಬರ್ತಾ ಇದೆ. ಸಂಜಿತ್ ಹೆಗಡೆ, ಅಂಕಿತಾ ಕುಂದು ಅವರ ಧ್ವನಿಗಳು, ಕೆ ಕಲ್ಯಾಣ್ ಅವರು ಬರೆದಿರುವ ಗೀತೆಗೆ ಅವಿನಾಶ್ ಬಾಸತ್ಕರ್ ಅವರ ಸಂಗೀತ ಸಂಯೋಜನೆ ಇದೆ. ಅದರ ಜೊತೆಗೆ ಹುಲಿದುರ್ಗ ಚಿತ್ರದ ಗೀತೆ, ಧನಂಜಯ್ ಮತ್ತು ಅನುರಾಧ ಭಟ್ ಅವರು ಹಾಡಿರುವ ಈ ರಚನೆ ಮನೋಹರ ಕಿರಲು ಇವರ ಸಾಹಿತ್ಯ, ಸತೀಶ್ ಬಾಬು ಅವರ ಸಂಗೀತ ಸಂಯೋಜನೆ. ಕೇಳೋಣ ಚಿತ್ರಗೀತೆಗಳು 11:30 ವರೆಗೆ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ನಾನೇ ಭೂಮಿ ಎನ್ನುವ ಹಾಡನ್ನ ಕೇಳಿದ್ರೆ ಅರಿಷಡ್ ವರ್ಗ ಚಿತ್ರದ ಗೀತೆ. ಅನನ್ಯ ಭಟ್ ಮತ್ತು ಸಂಜಿತ್ ಹೆಗಡೆಯವರು ಜೊತೆಯಾಗಿ ಹಾಡಿದ ಈ ಹಾಡು ಪವನ್ ಕುಮಾರ್ ಅವರ ಸಾಹಿತ್ಯ, ಉದಿತ್ ಹರಿತಾಸ್ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳಿಬಂತು. ರಾಮ್ಲೀಲಾ ಚಿತ್ರದ ಗೀತೆ, ಸೋನು ನಿಗಮ್ ಶ್ರಾವಣಿಯವರ ಧ್ವನಿಗಳು, ಕವಿರಾಜ್ ಅವರು ಬರೆದ ಗೀತೆಗೆ ಅನೂಪ್ ರುಬೆನ್ಸ್ ಅವರ ಸಂಗೀತ ಸಂಯೋಜನೆ ಇತ್ತು. ಇನ್ನೊಂದು ಹಾಡನ್ನ ಕೇಳೋಣ ನಾವು. 11:24 ಸಮಯವಾಗಿದೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಸೇವೆಗಳ ಪ್ರಚಾರ ಮಾಡಿ.
1: ಜಾಹೀರಾತು ಮುಖಾಂತರ
0: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
0: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
0: 8700042

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:32 ಆಗುತ್ತಲಿದೆ. ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಮುಂದುವರಿಯುವುದು.

ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. 11:31 ಸಮಯ ಆಗಿದೆ. 17 ಆಗಸ್ಟ್ ತಿಂಗಳು, ಅದರಲ್ಲೂ ಸೋಮವಾರ, ಶ್ರಾವಣ ಮಾಸ ಬೇರೆ. ನೀವೆಲ್ಲರೂ ಕೂಡ ಬಹಳ ಬ್ಯುಸಿಯಾಗಿರ್ತೀರಿ. ಕೆಲಸಗಳು, ಪೂಜೆಗಳು, ಬೇರೆ ಬೇರೆ ಏನು ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಶ್ರಾವಣ ಮಾಸದಲ್ಲಿ. ಹಾಗಾಗಿ ವಿವಿಧ ಭಾರತಿಯನ್ನು ಕೂಡ ಟ್ಯೂನ್ ಮಾಡಿ ಕೇಳ್ತಾ ಇರ್ತೀರಾ. ವಿವಿಧ ಭಾರತಿಗೆ ಕಿವಿಯಾಗಿರುವಂಥ ಎಲ್ಲ ಕೇಳುಗರಿಗೂ ಕೂಡ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇರೋದು ಚಂದು ಬಾನುಲಿ ಬಂದು. ನಿಮಗೆಲ್ಲ ಗೊತ್ತೇ ಇದೆ, ಪ್ರತಿ ದಿನವೂ ಕೂಡ 11:30 ಅರ್ಧ ಗಂಟೆಯ ಕಾಲ ನಾವು ಯಾವುದಾದ್ರೂ ಸಿನಿಮಾ ಕ್ಷೇತ್ರದ ಅಥವಾ ಬೇರೆ ಬೇರೆ ಕಲಾವಿದರಿಗೆ ಸಂಬಂಧಿಸಿದ ಹಾಗೆ ಒಂದಷ್ಟು ಮಾತಾಡ್ತಾ ಚಂದದ ಹಾಡುಗಳ ಜೊತೆಗೆ ಸಾಗುವಂಥ ಈ ಜರ್ನಿ. ಈ ದಿನದ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಕೆಲವರು ಕೇಳಿರುವ ಹಾಗೆ ಇಂದಿನ ಕಲಾಭಾರತಿಯ ತಾರೆ ಯಾರು, ಇಂಥವ್ರ ಬಗ್ಗೆ ಮಾಡ್ತೀರಾ, ಇಂಥವ್ರ ಬಗ್ಗೆ ಮಾಡ್ತೀರಾ ಅನ್ನುವಂಥ ಒಂದು ಕುತೂಹಲ ಅಂತೂ ಇದೇ ಇದೆ. ಹಾಗಾದರೆ ನಾವು ನೋಡ್ತಾ ಹೋಗೋಣ ಇವತ್ತು ಯಾರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ರೆ, ಕನ್ನಡ ಚಿತ್ರ ರಸಿಕರ ಮನವನ್ನು ಸೂರೆಗೊಂಡ ನಾಯಕಿ ಇವರು. ರತಿಯ ಸೊಬಗು ಆದರೂ ಕೂಡ ಸರಳ ಸುಂದರ ನಾಯಕಿ ಇವರು. ಕಣ್ಣಿನಲ್ಲೇ ಎಲ್ಲ ಭಾವನೆಗಳನ್ನು ತುಂಬುವ ಪ್ರತಿಭೆಯ ಗಣಿ ಇವರು. ಆಕಾಶ ದೀಪದ ಹಾಗೆ ಕನ್ನಡ ನಾಡಿನ ರಸಿಕರ ಮನವನ್ನು ಸೂರೆ ಮಾಡಿದ ರಂಗನಾಯಕಿ, ಅಪೂರ್ವ ಕಲಾವಿದೆ ಆರತಿಯವರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಅವರ ಸಿನಿಮಾದ ಹಾಡುಗಳನ್ನು ಕೇಳ್ತಾ ಸಾಗೋಣ. ಆರತಿಯವರು ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ, 1970-80 ದಶಕದಲ್ಲಿ ಕನ್ನಡ ಚಿತ್ರರಂಗದ ಎಲ್ಲರಿಗೂ ಕೂಡ ಮೆಚ್ಚುಗೆ ಆಗಿದ್ದಂತಹ ನಟಿ. 16/8/1954 ಹುಟ್ಟಿದವರು ಆರತಿಯವರು. ಸುಮಾರು 125 ಹೆಚ್ಚು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಕನ್ನಡ ಮಾತ್ರ ಅಲ್ಲ, ತೆಲುಗು, ತಮಿಳು, ಮಲಯಾಳಂ ಭಾಷೆಯಲ್ಲಿ ಕೂಡ ನಟಿಸಿದ ಹೆಗ್ಗಳಿಕೆ ಆರತಿಯವರದ್ದು. ಇವತ್ತಿನ ಚಿತ್ರ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಆರತಿಯವರ ಹಾಡುಗಳು, ಸ್ವಲ್ಪ ಮಾತು ಅವರ ಬಗ್ಗೆ.

1972 ರಲ್ಲಿ ಬಂದ ಸಿನಿಮಾ ನಾಗರಹಾವು ಚಿತ್ರದ ಗೀತೆಯನ್ನ ನೀವು ಕೇಳಿದ್ದು. ಪಿ ಸುಶೀಲ್ ಅವರು ಧ್ವನಿಯಾಗಿದ್ರು, ಆರ್ ಎನ್ ಜಯಗೋಪಾಲ್ ಅವರು ಗೀತೆಯನ್ನ ಬರೆದಿದ್ರು, ವಿಜಯ ಭಾಸ್ಕರ್ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. 1970 ಮತ್ತು 80 ದಶಕದ ಬಹಳ ಬೇಡಿಕೆಯುಳ್ಳಂತಹ ನಟಿ ಆರತಿಯವರು ಸರಳ ಸುಂದರ ಅಭಿನಯದಿಂದ ಸಿನಿಮಾದಲ್ಲಿ ಎಲ್ಲರ ಮನಸ್ಸ ಸೂರೆಗೊಂಡ್ರು. ಅವರ ಕಣ್ಣೋಟದ ಅಭಿನಯಕ್ಕೆ ಮಾರು ಹೋಗದವರೇ ಇಲ್ಲ ಅಂತ ಹೇಳ್ತಾರೆ ಅವರನ್ನು ಹತ್ತಿರದಿಂದ ಬಲ್ಲವರು. ಆರತಿಯವರು 2005 ಅವರು ಮಿಠಾಯಿ ಮನೆ ಅನ್ನುವಂಥ ಸಿನಿಮಾ ನಿರ್ದೇಶನ ಮಾಡಿದರು. ಅದಾದ ನಂತರ ಅವರು ಸಿನಿಮಾ ಕ್ಷೇತ್ರದಿಂದ ದೂರ ಉಳಿದ್ರು. ಆದರೂ ಕೂಡ ಅವರು 125 ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ, ನಟಿ ಜೊತೆಗೆ ನಿರ್ದೇಶನ ಕೂಡ ಮಾಡಿದ್ದಾರೆ. 1969 ಗೆಜ್ಜೆ ಪೂಜೆ, ಆಮೇಲೆ ನಾಗರಹಾವು, ಎಡಕಲ್ಲು ಗುಡ್ಡದ ಮೇಲೆ ಬಿಳಿ ಹೆಂಡತಿ, ಧರ್ಮಸಿರೆ, ಪಡವಾರಳ್ಳಿ, ಪಾಂಡವರು, ರಂಗನಾಯಕಿ, ಹೊಂಬಿಸಿಲು, ಉಪಾಸನೆ, ಶುಭಮಂಗಳ, ಹೀಗೆ ಹೇಳ್ತಾ ಹೋದರೆ ಅವರ ಸುಂದರವಾದ ಸಿನಿಮಾಗಳ ಸಾಲು ಸಾಲು ಸಿನಿಮಾಗಳು ನಮಗೆ ನೆನಪಾಗ್ತಾ ಹೋಗುತ್ತೆ. ಆರತಿಯವರು ಸುಮಾರು 1977 ಒಂದು 18 ವರ್ಷಗಳ ಈ ಒಂದು ಕಲಾ ಬದುಕಿನಲ್ಲಿ ಅವರನ್ನು ಎಟ್ಟಿಸಿದ ಸಿನಿಮಾಗಳು ಒಂದಕ್ಕಿಂತ ಒಂದು ವಿಶೇಷವಾದಂಥವು. ಸಿನಿಮಾದಲ್ಲಿ ಕೆಲಸ ಮಾಡ್ತಾನೆ ಅವರು, ದೂರದರ್ಶನ ಅಂದರೆ ಕಿರುತೆರೆಯಲ್ಲಿ ಕೂಡ ಕೆಲಸ ಮಾಡ್ತಾ ಹೋದರು. ಅವರಿಗೆ ಸಿಕ್ಕಿದಂತಹ ಪಾತ್ರಗಳು ಕೂಡ ಬಹಳ ವಿಶೇಷವಾಗಿದ್ದವು, ಅಂದರೆ ವೈವಿಧ್ಯತೆಯಿಂದ ಕೂಡಿದ್ದವು ಅವರಿಗೆ ಸಿಕ್ಕಂತಹ ಪಾತ್ರಗಳು. ಆ ಪಾತ್ರಗಳು ಸಿಕ್ಕಿದಂತಹ ಪಾತ್ರ ಮತ್ತು ಅವಕಾಶವನ್ನು ಅವರು ಬಹಳ ನಿಷ್ಠೆಯಿಂದ, ಅವರು ನೀಡ್ತಾ ಇದ್ದಂತಹ ಅಭಿನಯ, ಆ ಅಭಿನಯಕ್ಕೆ ಕೊಡ್ತಾ ಇದ್ದಂತಹ ಒಂದು ತಲ್ಲೀನತೆ, ತನ್ಮಯತೆ, ಜೀವಂತವಾದಂಥ ಅಭಿನಯದಿಂದಾಗಿ ಆರತಿಯವರ ಅಭಿನಯ ಎಲ್ಲ ಕಾಲದಲ್ಲೂ ಕೂಡ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂಥ ಒಂದು ಕಲಾವಿದೆಯಾಗಿ ಅವರನ್ನು ರೂಪುಗೊಳಿಸ್ತು.

1988ರಲ್ಲಿ ಬಂದ ಸಿನಿಮಾ ಹೊಂಬಿಸಿಲು ಚಿತ್ರದ ಗೀತೆ ನೀವು ಕೇಳಿದ್ದೀಗ. ಜೀವ ವೀಣೆ ನೀಡು ಮಿಡಿತದ ಸಂಗೀತ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಗೀತಪ್ರಿಯ ಅವರು ಬರೆದ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಿರಿಯ ನಟಿ ಆರತಿಯವ್ರ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿಗೆ ನಿಲ್ಲಿಸಬೇಕು, ಯಾವುದನ್ನು ಹೇಳಬೇಕು, ಯಾವುದನ್ನು ಬಿಡಬೇಕು ಅನ್ನೋ ಹಾಗೆ ಆಗುತ್ತೆ. ಹೌದು, ನಮ್ಮ ಕೇಳುಗರು ಮಂಗಳ ಅವರು ಹೇಳಿರೋ ಹಾಗೆ ಅರ್ಧ ಗಂಟೆ ಸಾಕಾಗೋದೇ ಇಲ್ಲ ಆರತಿಯವ್ರ ಬಗ್ಗೆ, ಆರತಿಯವರ ಸಿನಿಮಾಗಳ ಬಗ್ಗೆ ಹೇಳ್ತಾ ಹೋದರೆ 1978ರವರೆಗೆ ಅದೆಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು ಅಂದರೆ, ಆಗ ಅಂದರೆ ಸೋಷಿಯಲ್ ಮೀಡಿಯಾ ಇಲ್ಲದೆ ಇರುವಂಥ ಕಾಲದಲ್ಲಿ 70-80ರ ಸಮಯದಲ್ಲಿ, ಅದಾದ ನಂತರ ಕೂಡ ಆರತಿಯವರದ್ದು ಒಂದು ಪ್ರಬುದ್ಧ ಚಿಂತನೆ. ನಟಿಯಾಗಿ ಎಲ್ಲ ಮೇರು ನಟರ ಜೊತೆಗೆ ನಟನೆಯನ್ನು ಮಾಡಿದವರು ಆರತಿಯವರು. ಅಂದರೆ ರಾಜ್ಕುಮಾರ್ ಅವರು, ಶ್ರೀನಾಥ್, ವಿಷ್ಣುವರ್ಧನ್, ಲೋಕೇಶ್, ಅನಂತ್ ನಾಗ್, ಜೈ ಜಗದೀಶ್, ಶಂಕರ್ ನಾಗ್, ಅಂಬರೀಷ್, ರಾಜೇಶ್, ಪ್ರಭಾಕರ್, ಶರತ್ ಬಾಬು, ಕಮಲಹಾಸನ್, ಕಲ್ಯಾಣ್ ಕುಮಾರ್, ಇಂತಹ ಎಲ್ಲ ಮೇರು ನಟರ ಜೊತೆಗೆ ತೆರೆ ಹಂಚಿಕೊಂಡಿದ್ದಾರೆ. ಆಗಿನ ಕಾಲದ ಜನರಿಗೆ ಅದು ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಎಲ್ಲರಿಗೂ ಒಂದು ರೀತಿ ಕನಸಿನ ಕನ್ಯಾಗಿದ್ದರು. ಹಾಗೆ ಅವರು ಸಾಮಾಜಿಕ ಬದುಕಿನಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿದ್ದರು. ಉತ್ತರ ಕರ್ನಾಟಕದ ಒಂದಷ್ಟು ಹಳ್ಳಿಗಳನ್ನು ದತ್ತು ಪಡ್ಕೊಂಡು ಅಲ್ಲಿಗೆ ಬೇಕಾದಂತಹ ಶೌಚಾಲಯ, ಆಸ್ಪತ್ರೆ, ಮಕ್ಕಳಿಗೆ ಒಂದಷ್ಟು ಸ್ವಯಂ ಉದ್ಯೋಗದ ತರಬೇತಿ ಅಂತಹ ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡ್ತಾ ಇದ್ದರು. ಮತ್ತು ಚಾಮರಾಜನಗರದಲ್ಲಿ ದೀನಬಂಧು ಮಕ್ಕಳ ಮನೆ, ನಮ್ಮ ಕವಿಗಳಾದಂಥ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಮಗ ನಡೆಸ್ತಾ ಇರುವಂಥ ಒಂದು ಸಂಸ್ಥೆಗೆ ಕೂಡ ಅವರು ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಹೀಗೆ ಆರತಿಯವರು ಕಲಾ ಬದುಕಿನಲ್ಲಿ ಎಷ್ಟು ಪ್ರತಿಭೆಯನ್ನು ಮೆರೆದ್ರೋ ಸಾಮಾಜಿಕ ಬದುಕಿನಲ್ಲಿ ಕೂಡ ತಮ್ಮದೇ ಆದಂತಹ ಸೇವೆಯನ್ನು ಕೊಡ್ತಾ ಇರೋದು ಕೂಡ ಬಹಳ ವಿಶೇಷ ಅಂತಲೇ ಹೇಳಬಹುದು. ಅಂದರೆ ಅವರು ಒಂದು ಸಾಧನೆಯ ಬದುಕನ್ನು ನಟಿಯಾಗಿ ಅಭಿನಯಿಸಿದರು, ಯಶಸ್ವಿಯಾದರು, ಅದರಲ್ಲಿ ಸಾಧನೆಯನ್ನು ಸಾಧಿಸಿ ತೃಪ್ತಿಯನ್ನು ಕಂಡುಕೊಂಡ್ರು. ವೃತ್ತಿಯನ್ನು ತಮ್ಮ ಪಾಡಿಗೆ ತಾವು ಮುಗಿಸಿ ತಂಪಾಡಿಗೆ ತಾವಿದ್ರು ಕೂಡ ತಮ್ಮ ಕೈಲಾದಂತಹ ಸಾಮಾಜಿಕ

ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಯಾವುದೇ ರೀತಿಯ ಒಂದು ಪ್ರಚಾರವನ್ನು ಕೂಡ ಬಯಸದೆ ಸಾಧ್ಯ ಆದಾಗೆಲ್ಲ ವಿದೇಶದಿಂದ ಬಂದು ಇಲ್ಲಿಗೆ ಬಂದು ಅವರ ಸೇವೆಗಳೇನಿದೆ, ಅವರ ಕೆಲಸ ಕಾರ್ಯಗಳೇನಿದೆ ಅದೆಲ್ಲವನ್ನು ಕೂಡ ನೋಡಿಕೊಂಡು ಅದು ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ ಮೇಲುಸ್ತುವಾರಿ ಮಾಡಿಕೊಂಡು ತಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೆರವನ್ನು ಕೊಟ್ಟುಕೊಂಡು ಒಂದು ರೀತಿಯಲ್ಲಿ ಸಂತೃಪ್ತ ಬದುಕನ್ನು ಸಾಗಿಸ್ತಾ ಇದ್ದಾರೆ ಅಂತಲೇ ಹೇಳಬಹುದು.

ಎರಡು ಹಾಡುಗಳನ್ನ ಕೇಳಿದ್ರಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಎಡಕಲು ಗುಡ್ಡದ ಮೇಲೆ ಚಿತ್ರದ ಗೀತೆ 1973 ಬಂದಿದ್ದು, ವಿಜಯ ನರಸಿಂಹ ಅವರು ಗೀತೆಯನ್ನು ಬರೆದಿದ್ರು, ಎಂ ರಂಗರಾವ್ ಅವರ ಸಂಗೀತ ಇತ್ತು, ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ಪಾವನಗಂಗಾ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಧ್ವನಿಯಲ್ಲಿತ್ತು. ಇದು 1977 ಬಂದ ಸಿನಿಮಾ. ಚಿವುದಯಶಂಕರ್ ಅವರು ಬರೆದ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇತ್ತು. ಹಿರಿಯ ನಟಿ ಆರತಿ ಅವರು, ಅವರ ಎಲ್ಲ ಸಿನಿಮಾಗಳು ಕೂಡ ನಮಗೆ ಚಂದ ಅಂತಾನೆ ಅನಿಸುತ್ತೆ, ಸಿನಿಮಾ ಪ್ರೇಮಿಗಳಾಗಿ. ಹಾಗೆ ಗಮನಿಸಿದ್ರೆ ಅವರಿಗೆ ಸಿಕ್ಕಂಥ ಪಾತ್ರಗಳಲ್ಲಿ ವೈವಿಧ್ಯತೆ ಇದೆ. ಅವರು ಆ ಪಾತ್ರಗಳ ವೈವಿಧ್ಯತೆಯನ್ನು ಬಹಳ ಸಮರ್ಥವಾಗಿ ಬಳಸ್ಕೊಂಡ್ರು. ತಾನೊಬ್ಬ ಪ್ರಬುದ್ಧ ಕಲಾವಿದೆ ಅನ್ನೋದನ್ನು ಕೂಡ ಸಾಬೀತುಪಡಿಸಿದರು. ಸಿಕ್ಕಂತಹ ಪ್ರತಿ ಅವಕಾಶವನ್ನು ಕೂಡ ಸರಿಯಾಗಿ ಬಳಸ್ಕೊಳ್ತಾ ಹೋದರು ಆರತಿಯವರು. ಆರತಿಯವರು ಆರಂಭದ ದಿನಗಳಲ್ಲಿ ಆಗಲಿ ಅಥವಾ ನಂತರದ ದಿನಗಳಲ್ಲಿ, ಅಂದರೆ ಕಸ್ತೂರಿ ನಿವಾಸ, ಶ್ರೀಕೃಷ್ಣ, ಸತ್ಯಭಾಮ, ಬಲೆಹುಚ್ಚ, ಪ್ರತಿಧ್ವನಿ, ಸಿಪಾಯಿ ರಾಮು, ದಾರಿ ತಪ್ಪಿದ ಮಗ, ಹೀಗೆ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಟಿಸಿದಂತಹ ಸಿನಿಮಾಗಳಿರಬಹುದು, ನಾಗರಹಾವು ಅಂತೂ ಎಲ್ಲರೂ ಹೇಳೋ ಹಾಗೆ ಅವರ ಕಲಾ ಜೀವನಕ್ಕೆ ಒಂದು ತಿರುವನ್ನು ಕೊಟ್ಟಂತಹ ಸಿನಿಮಾ, ವೃತ್ತಿ ಜೀವನದ ತಿರುವು ಮಾತ್ರ ಅಲ್ಲ ಬದುಕಿನ ದಿಕ್ಕನ್ನೇ ಬದಲಾಯಿಸಿದಂತಹ ಸಿನಿಮಾ ನಾಗರಹಾವು. ಪುಟ್ಟಣ್ಣ ಕಣಗಾಲ್ ಅವರ ಒಂದು ಸಿನಿಮಾ ನಾಗರಹಾವು. ಸಿನಿಮಾದಲ್ಲಿ ಆರತಿ ಅವರು ನಟಿಸಿದ್ದು, ಆ ಅಭಿನಯ ಆ ಕಾಲಕ್ಕೆ ಒಂದು ಪವಾಡವನ್ನೇ ಮಾಡಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅವರ ಒಂದು ಅದ್ಭುತವಾದ ಅಭಿನಯಕ್ಕೆ ಸಾಕಷ್ಟು ಪ್ರಶಸ್ತಿಗಳು ಪುರಸ್ಕಾರಗಳು ಕೂಡ ಬಂತು. ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಲ್ಲಿ ನಟಿ ಆರತಿಯವರು ಬಹಳ ಅದ್ಭುತವಾಗಿ ಒಂದು ತರಬೇತಿಯನ್ನು ಪಡ್ಕೊಂಡ್ರು. ತರಬೇತಿಯನ್ನು ಪಡ್ಕೊಂಡು ಬಹಳಷ್ಟು ಒಳ್ಳೊಳ್ಳೆಯ ಸಿನಿಮಾಗಳಲ್ಲಿ ಅವರು ನಟಿಸ್ತಾ ಹೋದರು. ಆರತಿ ಇವರ ಹೆಸರು ಆರತಿ, ಮೊದಲ ಹೆಸರು ಸಿನಿಮಾ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ಭಾರತಿ ಅಂತಾಗಿತ್ತು. ಆದರೆ ಭಾರತಿ ಎನ್ನುವ ಹೆಸರಿನ ನಟಿ ನಾಯಕಿ ಈಗಾಗಲೇ ಇರೋದ್ರಿಂದ ಅವರ ಹೆಸರನ್ನು ಆರತಿ ಅಂತ ಬದಲಾಯಿಸ್ಕೊಳ್ತಾರೆ. ಕುಶಾಲನಗರ ಹತ್ತಿರದ ಅರೆಗಲ್ಲು ಅನ್ನುವಂಥ ಊರಿನಲ್ಲಿ ಜನಿಸಿದರು ಆರತಿಯವರು. 70-80 ಕನ್ನಡ ಚಿತ್ರೋದ್ಯಮವನ್ನು ಆಳಿದಂತಹ ನಟಿ ಅಂತಲೇ ಹೇಳಬಹುದು. ಹೆಚ್ಚಾಗಿ ಮಹಿಳಾ ಕೇಂದ್ರಿತ ಪಾತ್ರಗಳು ಇವರನ್ನು ಹುಡುಕಿಕೊಂಡು ಬಂತು. ಆ ಪಾತ್ರಗಳನ್ನು ಇವರು ಕೂಡ ಬಹಳ ಸರಿಯಾಗಿ ಬಳಸ್ಕೊಂಡರು. ಹೀಗಾಗಿ ಆರತಿ ಅಂದ ತಕ್ಷಣ ನಮಗೆ ಒಳ್ಳೊಳ್ಳೆ ಸಿನಿಮಾಗಳು, ಅವರ ಪಾತ್ರಗಳು, ಹಾಡುಗಳು, ಕಥೆ ಎಲ್ಲವೂ ಕೂಡ ನೆನಪಾಗ್ತಾ ಹೋಗುತ್ತೆ. 4 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಸಿನಿಮಾ ನಿರ್ದೇಶನ

ಹನ್ನೆರಡು ಗಂಟೆಗೆ ಪ್ರದೇಶ ಸಮಾಚಾರ. 12:05 ವನಿತಾ ವಿಹಾರ. ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ನಾಗರ ಪಂಚಮಿ ಹಬ್ಬದ ಕುರಿತಂತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದಿಂದ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ದೇಶದ ಕೈಮಗ್ಗ ಉತ್ಪನ್ನಗಳಿಗೆ ಹಾಗೂ ನೇಕಾರ ಸಮುದಾಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಅನೇಕ ಪರಿವರ್ತನಾತ್ಮಕ ಕ್ರಮಗಳನ್ನು ಭಾರತ ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಸ್ ಟಿ ಕುಮಾರಸ್ವಾಮಿ ಹೇಳಿದರು. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಕೋಟಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕೈಮಗ್ಗ ಉತ್ಪನ್ನಗಳ ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭ ತೋಗುಣಶಿಯಲ್ಲಿ ರೈತರ ಉತ್ಪನ್ನಗಳ ಖರೀದಿ ಮತ್ತು ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿರುವುದಾಗಿ ಸಚಿವರು ತಮ್ಮ ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಇಂದು ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಕುಮಾರ ಪರ್ವತದ ತಪ್ಪಲಿನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆ ಕುಕ್ಕೆ ಶ್ರೀ

0: ಸುಬ್ರಹ್ಮಣ್ಯ ದೇವಸ್ಥಾನ, ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲ, ರಾಮುಹಳ್ಳಿಯ ಮುಕ್ತಿನಾಗ ಮತ್ತು ವಿಧುರಾಶ್ವತ್ಥದ ನಾಗದೇವತೆ ದೇವಾಲಯಗಳಲ್ಲಿ ಇಂದು ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ದಾವಣಗೆರೆ ನಗರದ ಈಶ್ವರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಾಲಯ ಸೇರಿದಂತೆ ವಿವಿಧೆಡೆಗಳಲ್ಲಿರುವ ನಾಗರ ಕಟ್ಟೆಗಳಿಗೆ ಮಹಿಳೆಯರು ಯುವತಿಯರು ಕುಟುಂಬ ಸಹಿತ ತೆರಳಿ ಹಾಲೆರೆದು ಎಳನೀರು ಅಭಿಷೇಕ ಮಾಡುವ ಮೂಲಕ ಪೂಜೆ ಸಲ್ಲಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಮದ್ಯಮುಕ್ತ ಹಟ್ಟಿ ಗ್ರಾಮಕ್ಕೆ ಸಂಯಮ ಪ್ರಶಸ್ತಿ ಪ್ರದಾನಿಸಲಾಯಿತು. ತಾಲೂಕಿನ ಕನಕಾಪುರ, ಕಾಮನೂರು, ಹನುಮನಹಳ್ಳಿ ಹಾಗೂ ಲೇಬಗೇರಿ, ಕುಕನೂರು ತಾಲೂಕಿನ ಬಿನ್ನಾಳ ಮತ್ತು ಚಿಕ್ಕೇನಕೊಪ್ಪ, ಕುಷ್ಟಗಿ ತಾಲೂಕಿನ ಮತ್ನಾಳ, ನಾಗರಾಳ, ಬೋದೂರು ತಾಂಡ ಹಾಗೂ ಹಿರೇಬನ್ನಿಗೋಳ ಗ್ರಾಮಗಳಿಗೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ವತಿಯಿಂದ ಹಟ್ಟಿ ಗ್ರಾಮದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಮದ್ಯ ಮಾರಾಟ ಮುಕ್ತ ಅಭಿನಂದನಾ ಪ್ರಶಸ್ತಿ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕೆ ಪುಟ್ಟರಂಗಪ್ಪ ರಚಿಸಿದ ಪಾನ ನಿರೋಧ ಚಳುವಳಿ ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್, ಕೊಪ್ಪಳ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 10 ಗ್ರಾಮಗಳು ಮದ್ಯ ಮುಕ್ತವಾಗಿರುವುದು ಸಂತಸದ ವಿಚಾರವಾಗಿದೆ ಎಂದರು.
1: ಇವತ್ತಿನ ದಿನಮಾನದಲ್ಲಿ ಕ್ರಾಂತಿ ಆಗಬೇಕಾಗಿದ್ದು ವ್ಯಸನ ಮುಕ್ತ ಕ್ರಾಂತಿ ಆಗಬೇಕಾಗಿದೆ. ಬಂಧುಗಳು, ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ರಾಷ್ಟ್ರ ಅಂದ್ರೆ ಭಾರತ ದೇಶ. ಯುವಕರಾದ ಒಂದು ದೇಶದ ಶಕ್ತಿ, ಆ ಶಕ್ತಿ ಬಳಕೆ ಮಾಡ್ಕೋಬೇಕು. ಮದ್ಯ ವ್ಯಸನಗಳಾಗ್ಲಿ, ಗುಟ್ಕಾ ಆಗ್ಲಿ, ಗಾಂಜಾ ಆಗ್ಲಿ, ಇವತ್ತು ಬಹಳಷ್ಟು ವ್ಯಸನದಿಂದ ಸಮಯವನ್ನ ತಮ್ಮ ಶಕ್ತಿಯನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಅದರಿಂದ ಭಾರತ ದೇಶಕ್ಕೆ ಹಿನ್ನಡೆ ಆಗ್ತಾ ಇದೆ. ಬಂಧುಗಳೇ, ಇವತ್ತು ಇದೊಂದು ಒಳ್ಳೆ ಕಾರ್ಯಕ್ರಮ. ನಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದಾಗ ಗೊತ್ತಾಗಿದ್ದು, ನನ್ನ ಕ್ಷೇತ್ರದಲ್ಲಿ ಸುಮಾರು 10 ಹಳ್ಳಿಗಳು ಇವತ್ತು ಮದ್ಯ ಮುಕ್ತವಾಗಿದೆ ಅಂತೇಳಿ ಬಹಳಷ್ಟು ಖುಷಿಯಾದಂತ ಕಾರ್ಯಕ್ರಮಕ್ಕೂ ಬಹಳಷ್ಟು ಆಗಬೇಕಾಗಿದೆ ಇವತ್ತಿನ ದಿನಮಾನಗಳಲ್ಲಿ.
0: ಬೆಂಗಳೂರು ದಕ್ಷಿಣ ಜಿಲ್ಲೆ ದೇವನಹಳ್ಳಿ ಸಮೀಪ ಸುಮಾರು 60 ಎಕರೆ ಪ್ರದೇಶದಲ್ಲಿ ಸ್ಪೋರ್ಟ್ಸ್ ಸಿಟಿ ನಿರ್ಮಿಸಲು ಯೋಜನೆ ರೂಪಿಸಲಾಗಿದೆ. ವಿವಿಧ ಕ್ರೀಡೆಗಳನ್ನು ಒಂದೇ ಸಮಗ್ರ ಕ್ರೀಡಾ ಮೂಲಸೌಕರ್ಯದಡಿ ನಡೆಸಲು ಅನುಕೂಲವಾಗುವಂತೆ ನೀಲನಕ್ಷೆ ಸಿದ್ಧಪಡಿಸಲಾಗಿದೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾನವ ಆನೆ ಸಂಘರ್ಷ ನಿಯಂತ್ರಣಕ್ಕೆ 7.64 ಕಿಲೋಮೀಟರ್ ಉದ್ದದ ರೈಲ್ವೆ ಹಳಿ ತಡೆಗೋಡೆ ನಿರ್ಮಾಣಕ್ಕೆ 12.77 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ರೈತರ ಹಿತಾಸಕ್ತಿ ನಿರ್ಲಕ್ಷಿಸಿ ತಮಿಳುನಾಡಿಗೆ ಕಾವೇರಿ ನದಿ ನೀರು ಹರಿಸಲಾಗುತ್ತಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ರಾಯಚೂರಿನಿಂದ ತಿರುಪತಿಗೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಬುಧವಾರ ಮತ್ತು ಶನಿವಾರ ವಾರಕ್ಕೆ 2 ಬಾರಿ ಸಂಚರಿಸಲಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರಿಗೆ ಕೃತಜ್ಞತೆ ಸೂಚಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ನವಿಲು ತೀರ್ಥದ ಶ್ರೀ ರೇಣುಕಾ ಸಾಗರ ಜಲಾಶಯದ ಮಲಪ್ರಭಾ ನದಿ ನೀರಿನ ನಿರ್ವಹಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ರಾಮದುರ್ಗ ತಾಲೂಕು ಚಂದರಗಿಯಲ್ಲಿ ತಿಳಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಸಂದರ್ಭ ಪೊಲೀಸ್ ಇಲಾಖೆಯಡಿ ಶ್ಲಾಘನೀಯ ಸೇವೆಗಾಗಿ 17 ಪದಕಗಳು, ಅಗ್ನಿಶಾಮಕ ದಳ ಹಾಗೂ ಗೃಹ ರಕ್ಷಕ ದಳದ ಶ್ಲಾಘನೀಯ ಸೇವೆಗಾಗಿ ತಲಾ 2 ಪದಕಗಳು, ವಿಶಿಷ್ಟ ಸೇವೆಗಾಗಿ ರಾಷ್ಟ್ರಪತಿಗಳ ಪದಕ ಸೇರಿದಂತೆ ಒಟ್ಟು 22 ಪದಕಗಳು ರಾಜ್ಯಕ್ಕೆ ಸಂದಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ರಾಜ್ಯದ ಕೀರ್ತಿ ಹೆಚ್ಚಿಸಿದ ಎಲ್ಲ ಪದಕ ಪುರಸ್ಕೃತರಿಗೆ ಸಚಿವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

ನಿಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ನಾಗರ ಪಂಚಮಿ ಹಬ್ಬ ಕುರಿತಂತೆ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ.

0: ಶಕುಂತಲಾ ಪಿಲ್ ಸುನಂದಾ ಗುಡ್ಡ ಎಷ್ಟು ಚೆನ್ನಾಗಿ ವಚನವನ್ನು ಹಾಡಿದ್ರಲ್ಲ. ಈಗ ಗೆಳತಿಯರ ಹಬ್ಬದ ಸಡಗರವನ್ನು ಕೇಳೋಣಂತ.
1: ಏನ್ರವಾ, ಮೊನ್ನೆ ಎಲ್ಲಾರು ಸೇರ್ಕೊಂಡು ಎಲ್ಲೇ ಹೋಗಿದ್ರಲ್ಲ?
2: ಪಂಚಮಿ ಹಬ್ಬಕ್ಕ ಸೀರೆ ತರಕ್ ಹೋಗಿದ್ವಿ.
3: ಅದಕ್ಕ ನಾವೆಲ್ಲ ಪ್ಯಾಟಿಗ್ ಹೋಗಿ ಉಂಡಿಗ್ ಬೇಕು ಸಾಮಾನು ಕಾಯಿಪಲ್ಲೆ ನಮಗ ಸೀರೆ ಎಲ್ಲಾ ತಗೊಂಡ್ ಬಂದೇವ ನೋಡ್ರಿ.
4: ಸೀರೆ ಅಷ್ಟ ಅಲ್ರಿ, ನಾನು ಮಕ್ಕಳಿಗೆ ಅರವೇನು ತಗೋಬೇಕು ನೋಡ್ರಿ.
1: ಅಯ್ಯ, ನಾನು ಮೊನ್ನೆ ಹೋಗಿ ಸೀರೆ ತಂದೇನ್ರಿ, ನಾನು ನಿಮ್ಗೆಲ್ಲ ತೋರಿಸ್ತೇನೆ, ಒಳಗ್ ಬರ್ರಿ. ನನ್ ಸೊಸಿ ಚಾ ಮಾಡಿಕೊಡ್ತಾಳ, ನೀವೆಲ್ಲ ಚಾ ಕುಡಿದ್ರೊಳಗ ತಯಾರಾಗಿ ಬರ್ತೀನಿ.
4: ಲಘು ಸೀರೆ ತಂದ್ ತೋರಿಸ್ರಿ, ಮಳಿ ಬರುವಂಗ ಆತಿ.
5: ಅಂಟಿರಿ ಚಾ ತಗೋರಿ. ಹೋದ ತಿಂಗಳು ನನ್ ನಾದ್ನಿದು ಲಗ್ನ ಆಗಿತ್ತಲ್ರಿ, ಅಕಿನ್ನ ಕರ್ಕೊಂಡ್ ಬಂದೇವ್ರಿ. ಅದಕ್ಕ ನಮ್ಮ ಅತ್ತಿಯವರು ತಗೊಂಡ್ ಸೀರಿನ ಎಲ್ಲಾ ತೋರಿಸ್ತಾರಂತ.
6: ಅಯ್ಯ, ಸೀರೆ ನೀ ತಗೊಂಡಿಲ್ಲೇನ?
5: ನಂಗ ತವ್ರ ಮನೆಯವರು ಇಲ್ಲೇ ಕಳಿಸ್ಕೊಡ್ತಾರ ಮೋನ, ನಂಗ ತವ್ರಿಗ್ ಹೋಗಕ್ ಆಗಂಗಿಲ್ಲ.
0: ಏನು ತವ್ರ ಮನೆಗ್ ಹೋಗಕ್ ಆಗ್ಲಿ ಅಂದ್ರೆ ಮಗಳಿದ್ದಲ್ಲೇ ಹೋಗಿ ಕೊಡಕ್ ಬರ್ತದೇನ್ರಿ ಕುಸುಮ?
2: ಹೂನ್ರಿ, ಸೀರೆ ಅಷ್ಟ ಅಲ್ಲ, ಜೊತೆಗೆ ಉಂಡಿನೂ ಕಳಿಸ್ಕೊಡ್ತೇವ್ರಿ. ಉಂಡಿ ಅಂದ್ರ ರವಾ ಉಂಡಿ, ಶೇಂಗಾ ಉಂಡಿ, ಎಳ್ಳುಂಡಿ, ಬೇಸನ್ ಉಂಡಿ, ಅಷ್ಟ ಅಲ್ಲ ಅವಲಕ್ಕಿ ಚಕ್ಲಿ ಇಷ್ಟೆಲ್ಲ ನಾ ಮಾಡೇನ್ರಿ. ಅವನ್ನೆಲ್ಲ ಮಗಳಿಗೆ ಕಳಿಸ್ಕೊಡ್ತೇನೆ ನೋಡ್ರಿ. ಸುಜಾತ, ನೀ ಏನೇನ್ ಮಾಡಿರಿ ಹೇಳಿ.
3: ನಾನು ತಂಬಿಟ್ಟು, ಅರಳಿಟ್ಟು, ಗುಳಿಗಿ, ಶೇವು, ಗುಳ್ಳಡ್ಕಿ ಉಂಡಿ ಎಲ್ಲಾ ಮಾಡೇನ್ ನೋಡ್ರಿ.
4: ಅಯ್ಯ, ಇಷ್ಟ ತರದ ಉಂಡಿ ಮಾಡಿರಿ, ಕೇಳಿದ್ರೆ ನನ್ ಬಾಯಾಗ ನೀರ್ ಬಂತ್ ನೋಡ್ರಿ.
0: ಹಾ, ಇದ್ರ ಜೋಡಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಚೂಡ, ಕಾರು ತಿನ್ಸ್ಬೇಕ್ರವ. ಕೀರ್ತಿ, ಪಂಚಮಿಗೆ ನೀವೇನ್ ಮಾಡಿರಿ?
4: ನಾನು ಎಲ್ಲಾ ಮಾಡೇನ್ವಾ. ಮತ್ ನಮ್ ಮನಿ ಹಿಂದಿನ ಮರಕ್ಕ ಜೋಕಾಲಿ ಕಟ್ಟಿಸ್ತೀನಿ. ಇವತ್ತು ಎಲ್ಲಾರು ನಮ್ಮ ಮನೆಗ್ ಬರ್ರಿ, ಉಂಡಿ ತಿಂದ ಜೋಕಾಲಿ ಜೀಕೋಣ, ಈ ಹಾಡು ಹಾಡೋಣ.

0: ಹೊಸದಾಗಿ ಲಗ್ನ ಆದ ಹೆಣ್ಮಕ್ಕಳಿಗೆ ಇದು ಒಂದು ಸಡಗರ ಸಂಭ್ರಮದ ಹಬ್ಬ ನೋಡ್ರವ. ಅಣ್ಣನ ಜೋಡಿ ಹೆಮ್ಮೆಯಿಂದ ಅಭಿಮಾನದಿಂದ ಗಂಡನ ಮನೆಯಿಂದ ತವರಿಗೆ ಬರೋದ ಜೀವನದಾಗ ಮರೆಯಲಾಗದ ಸಂದರ್ಭ ಅಲ್ಲೇ.
1: ನಾನು ಆ ಸಡಗರಾನ ಸಂಭ್ರಮಿಸೇನ್ರವ.
2: ಈಗ ನನ್ನ ಮಗನ್ ನಿಶ್ಚಯ ಆಗೈತಲ್ರಿ, ವಧುವಿನ ಮನೆಗೆ ದೊಡ್ಡ ದೊಡ್ಡ ಉಂಡಿಗಳಿಗೆ ಅಲಂಕಾರ ಮಾಡಿ ಸೀರಿ ಕಣ ದಂಡಿ ಬಳಿ ಎಲ್ಲಾ ತಗೊಂಡು ಎಲ್ಲಾ ಮನೆಯವರು ಹೊಂಟೇವ್ ನೋಡ್ರಿ.
3: ಅಂದ್ರೆ ಕೀರ್ತಿ, ಪಂಚಮಿ ಆದ್ಮೇಲೆ ಹೋಗ್ತಿರೇನ್ರಿ?
2: ಹೌದ್ರಿ, ಕರೆಂಬ್ಲಿ ದಿವ್ಸ ಹೊರಟೇವ್ರಿ.
3: ಓಹೋ, ಹೌದೇನ್ರಿ?
1: ಪಂಚಮಿ ದಿನ ಹೊರಗಿನ ಹಾಲು ಹಾಕೋದು ಕಲ್ಲಿನ ನಾಗಪ್ಪಗೇನ್ರಿ?
3: ನೋಡ್ರಿ, ನಾಗರ ಅಮಾವಾಸ್ಯ ಆದ ಐದನೇ ದಿನ ನಾಗ ಪಂಚಮಿ ಆಚರಿಸೋದ್ರಿ. ಈ ದಿನ ಹೊರಗಿನ ಹಾಲು ಅಂದ್ರೆ ನಾಗರ ಕಲ್ಲಿಗೆ ಅಥವಾ ಹುತ್ತಕ್ಕೆ ಹಾಲೆರಿತಾರ್ರಿ. ಹಿಂದಿನ ದಿನ ನಾಗ ಚತುರ್ಥಿಗೆ ಒಳಗಿನ ನಾಗಪ್ಪನಿಗೆ ಹಾಲೆರಿತಾರ್ರಿ.
4: ರೊಟ್ಟಿ ಪಂಚಮಿಗೆ ಏನೇನ್ ಮಾಡಿರಿ ಮೀನಾಕ್ಷಿ?
5: ನಾಗ ಚತುರ್ಥಿ ಹಿಂದಿನ ದಿನನ ರೊಟ್ಟಿ ಪಂಚಮಿ ನೋಡ್ಸುನಂದ. ಈ ದಿನ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಬದ್ನಿಕಾಯಿ ಎಣ್ಗಾಯಿ, ಜುಣುಕುದ ವಡಿ, ಮಡಕಿ ಕಾಳು, ಆಮೇಲೆ ಶೇಂಗಾ ಅಗಸಿ, ಪುಟಾಣಿ ಚಟ್ನಿಗಳು, ಕೆಂಪು ಚಟ್ನಿ, ಪಚಡಿ, ಇವನ್ನೆಲ್ಲ ಸಜ್ಜಿ ರೊಟ್ಟಿ ಮ್ಯಾಲ ಇಟ್ಕೊಂಡು ಮೊನ್ನೆ ಮನಿ ಮನಿಗೆ ಹೋಗಿ ರೊಟ್ಟಿ ಕೊಟ್ಟು ಬಂದ್ವಿ ನೋಡ. ಮತ್ತೆ ನಾಗ ಚತುರ್ಥಿ ದಿವಸ ಉಪವಾಸದಿಂದಿದ್ದ ನಾಗಪ್ಪಗೆ ಪೂಜೆ ಮಾಡಿ ಸಹೋದರರಿಗೆ ಆಯುರ ಆರೋಗ್ಯ ಹಾರೈಸಿ ಒಳಗಿನ ನಾಗಪ್ಪಗ ಹಾಲು ಹಾಕುದಲ್ಲೇನೆ.
6: ಅನಸೂಯ, ಸೀರೆ ತರ್ತೇನೆ ಅಂತ ಒಳಗೆ ಹೋಗಿ ಇನ್ನೂ ಬರಲೇ ಇಲ್ಲ ನೋಡ್ರಿ. ಅಲ್ಲಿ ತನಕ ಒಂದು ಪಂಚಮಿ ಹಾಡಾರ ಹೇಳು ನಡ್ರಿ.
7: ಪಂಚ

0: ನಮ್ಗೆ ಎಲ್ಲ ಉಂಡಿ ಮಾಡಕ್ ಬರ್ತೈತ್ರಿ ಕುಸುಮ. ನವಣಕ್ಕಿ ಉಂಡಿ ಅಂದ್ರೆ ತಂಬಿಟ್ಟು ಉಂಡಿ, ರಾಗಿ ಉಂಡಿ ಮಾತ್ರ ಬರಂಗಿಲ್ಲ ನೋಡ್ರಿ. ಅದು ನಾನು ಸ್ವಲ್ಪ ಹೇಳ್ರಿ ನನ್ಗೆ, ನಾನ್ ಬರ್ಕಂತೀನಿ ಮುಂದಿನ ವರ್ಷ, ನಾನೇ ಮಾಡ್ತೀನ್ರಿ.
1: ನವಣಕ್ಕಿ ಉಂಡಿ ನೋಡ್ರಿ, ನವಣಕ್ಕಿ ಒಂದು ಗ್ಲಾಸ್, ಎರಡು ಚಮಚ ಕಡ್ಲಿ ಬೇಳೆ, ಒಂದು ಚಮಚ ಅಕ್ಕಿ, ಒಂದೂವರೆ ಗ್ಲಾಸ್ ಬೆಲ್ಲ, ಎರಡು ದೊಡ್ಡ ಚಮಚ ತುಪ್ಪ, ಕಸಕಸಿ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ. ಮಾಡೋ ವಿಧಾನ ಹೇಳ್ತೇನೆ ನೋಡ್ರಿ. ನವಣಕ್ಕಿಯನ್ನು ತೊಳೆದು ನೆರಳಿನಲ್ಲಿ ಒಣಗಿಸಿ ಅಕ್ಕಿ ಮತ್ತು ಕಡ್ಲಿ ಬೇಳೆಯೊಂದಿಗೆ ಚೆನ್ನಾಗಿ ಹುರಿದುಕೊಂಡು ಹಿಟ್ಟು ಮಾಡಿಟ್ಟುಕೊಳ್ಳಬೇಕು.
0: ಎರಡು ಒಟ್ಟಿಗೆ ಹುರಿಯಬೇಕೇನ್ರಿ?
1: ಇಲ್ಲ, ಸ್ವಲ್ಪ ಮುಂಚೆ ಆ ಕಡ್ಲಿ ಬೇಳೆ ಹುರಿರಲ್ಲ, ಆ ಹಿಟ್ಟನ್ನು ಒಂದು ಚಮಚ ತುಪ್ಪದಲ್ಲಿ ಘಮ್ ಎನ್ನುವ ಹಾಗೆ ಹುರಿದಿಟ್ಟುಕೊಳ್ಳಬೇಕು. ಇನ್ನ ಬೇರೆ ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಅರ್ಧ ಗ್ಲಾಸ್ ನೀರು ಹಾಕಿ ಎಳೆ ಪಾಕ ಮಾಡಿಕೊಳ್ಳಬೇಕು. ಬೆಲ್ಲದ ಪಾಕ ಸ್ವಲ್ಪ ಬಿಸಿ ಇದ್ದಾಗ ಹುರಿದ ಹಿಟ್ಟು, ಕಸಕಸಿ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ ಮತ್ತು ಒಂದು ಚಮಚ ತುಪ್ಪ ಹಾಕಿ ಚೆನ್ನಾಗಿ ಅಲಸಿಕೊಂಡು ಉಂಡೆ ಕಟ್ಟಿದರೆ ರುಚಿಕರವಾದ ಪೌಷ್ಟಿಕವಾದ ತಂಬಿಟ್ಟು ಉಂಡಿ ರೆಡಿ. ಇದಕ್ಕ ಈಗ ಮಿಲೆಟ್ ಉಂಡಿ ಕೂಡ ಅಂತಾರ ನೋಡ್ರಿ,
0: ಆರೋಗ್ಯಕ್ಕೂ ಒಳ್ಳೇದ್ ನೋಡ್ರಿ.
1: ಹೌದ್ರಿ. ಇನ್ನ ರಾಜಗಿರಿ ಉಂಡಿ ಒಂದ್ ಹೇಳ್ಬಿಡ್ರ ನಿಮಗ?
0: ಹೇಳ್ರಿ.
1: ಈಗ ರಾಜಗಿರಿ ಉಂಡಿ ಅಂದಿದ್ರಲ್ಲ, ಅದನ್ನೊಂದು ಹೇಳ್ತೇನೆ ನೋಡ್ರಿ. ಬೇಕಾಗುವ ಸಾಮಗ್ರಿಗಳು: ರಾಜಗಿರಿ ಕಾಳು ಒಂದು ಗ್ಲಾಸ್, ಬೆಲ್ಲ ಒಂದೂವರೆ ಗ್ಲಾಸ್, ಹುರಿದು ಸಿಪ್ಪೆ ತೆಗೆದ ಶೇಂಗಾ ಬೇಳೆ

0: ಒಂದು ಮುಷ್ಟಿ. ಸ್ವಲ್ಪ ಕೊಬ್ಬರಿ ತುರಿ, ಕಸಕಸಿ, ಜಾಜಿಕಾಯಿ, ಏಲಕ್ಕಿ ಪುಡಿ. ಮಾಡೋ ವಿಧಾನ, ರಾಜಗಿರಿ ಕಾಳನ್ನು ಸ್ವಚ್ಛ ಮಾಡಿ ದಪ್ಪಳದ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಹುರಿದಿಟ್ಟುಕೊಳ್ಬೇಕು ನೋಡ್ರಿ. ನಂತರ ಬೇರೆ ಒಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಸ್ವಲ್ಪ ನೀರು ಹಾಕಿಕೊಂಡು ಏರು ಪಾಕ ಬರುವವರೆಗೆ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಬೇರೆ ಒಂದು ಅಗಲವಾದ ಪಾತ್ರೆಯಲ್ಲಿ ರಾಜಗಿರಿ ಅರಳನ್ನು ಹಾಕಿ ಅದಕ್ಕೆ ಹಿಡಿಯುವಷ್ಟು ಬೆಲ್ಲದ ಪಾಕವನ್ನು ಹಾಕಿಕೊಂಡು ಶೇಂಗಾ ಬೇಳೆ, ಕೊಬ್ಬರಿ ತುರಿ, ಜಾಜಿಕಾಯಿ, ಏಲಕ್ಕಿ ಪುಡಿಗಳನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿ ಕೈಗೆ ಸ್ವಲ್ಪ ತುಪ್ಪ ಸವರಿಕೊಂಡು ಉಂಡಿ ಕಟ್ಟಬೇಕ್ರಿ. ಈ ಉಂಡೆ ಹೊಟ್ಟಿಗೂ ಹಗುರ, ಆರೋಗ್ಯಕ್ಕೂ ಬಹಳ ಒಳ್ಳೆಯದ್ ನೋಡ್ರಿ. ಇದು ಶ್ರಾವಣದ ಉಪವಾಸಕ್ಕ ಒಳ್ಳೆ ತಿಂಡಿ ನೋಡ್ರಿ.
1: ಇಷ್ಟೊಂದು ಉಂಡಿಗಳು ಅಗರ್ಕಲ್ಲಿಗೆ ಅಥವಾ ಹುತ್ತಕ್ಕ ಹಾಲು ಎರಿತಾರಲ್ಲ, ಇವೆಲ್ಲ ನಾವು ಯಾಕೆ ಮಾಡ್ಬೇಕ್ರಿ? ಇದ್ರ ಹಿಂದಿನ ವೈಜ್ಞಾನಿಕ ಮಹತ್ವ ಏನಾರ ಇದ್ರೆ ತಿಳಿಸಿ ಹೇಳ್ರಲ್ಲ ನಳ್ಳಾಕ್ಷಿ.
2: ಮಳೆಗಾಲದಲ್ಲಿ ನಮ್ ದೇಹ ಶೀತದಿಂದ ಕೂಡಿರುತ್ತ್ರಿ. ಮುಂದೆ ಆಷಾಢ ಮಾಸದಲ್ಲಿ ಬೀಸುವ ಗಾಳಿಯಿಂದ ನಮ್ ದೇಹ ಚರ್ಮಕ್ಕೆ ರಕ್ಷಣೆ ಬೇಕಾಗುತ್ತ್ರಿ. ಅದಕ್ಕೆ ಶೇಂಗಾ, ಎಳ್ಳು, ಬೆಲ್ಲ ಎಲ್ಲಾ ಸೇರಿಸಿ ಬೇರೆ ಬೇರೆ ತರಹದ ಉಂಡಿಗಳು ನಮ್ ದೇಹಕ್ಕೆ ಶಾಖ ಕೊಡ್ತಾವ್ರಿ. ಚರ್ಮಕ್ಕೆ ಮೃದುತ್ವ, ಸೌಂದರ್ಯ ಸಿಕ್ತ್ರಿ.
3: ಅಷ್ಟೇ ಅಲ್ರಿ, ಹೊಲ ಗದ್ದೆ ಬೆಳೆಗಳಿಗೆ ಕಾಡುವ ಇಲಿ, ಹೆಗ್ಣ, ಪಶು ಪಕ್ಷಿಗಳಿಂದ ನಾಗಪ್ಪ ರೈತನಿಗೆ ರಕ್ಷಣೆ ಕೊಡ್ತಾನ.
4: ಹಾ, ಅದಕ್ಕ ನಾಗಪ್ಪ ಕೃತಜ್ಞತೆ ತೋರ್ಸೋದಕ್ಕ ಈ ಉಂಡಿ, ಹಾಲು, ಗೆಜ್ಜಿ ವಸ್ತ್ರ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ವಿ ನೋಡ್ರಿ. ಇವತ್ತ ನಮ್ಮನ್ನು ರಕ್ಷಣೆ ಮಾಡಪ್ಪ ನಾಗಪ್ಪ ಅಂತ ಕೇಳ್ಕೊಂಡ್ವಿ.
1: ನನಗ ಗೆಜ್ಜಿ ವಸ್ತ್ರನೆ ಮಾಡಕ್ ಬರಂಗಿಲ್ರಿ ಕುಸುಮ. ಇವತ್ತ ನಿಮ್ ಮನಿಗೆ ಬರ್ತೇನ್ರಿ, ನನಗೂ ಹೇಳ್ಕೊಡ್ರಿ ಏನೇನ್ ಸಾಮಾನ್ ತರ್ಬೇಕ್ ಹೇಳ್ರಿ.
4: ನೀವೇನು ತರುದ್ ಬೇಡ್ರಿ, ನಮ್ ಮನ್ಯಾಗ ಎಲ್ಲಾ ಸಣ್ಣದಾವ್. ಮೊದ್ಲು ಹಾರ ಮಾಡೋದ್ ಹೇಳ್ಕೊಡ್ತೇನಿ, ಆಮೇಲೆ ಬೇರೆ ಬೇರೆ ತರದ ತಿಕ್ಕಡಿ ಹಚ್ಚಿ ಅಲಂಕಾರ ಮಾಡಿ ಹಾರ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡ್ರಿ.
3: ಈಗ ನಮ್ಗೆಲ್ಲರಿಗೂ ಪಂಚಮಿಯಲ್ಲಿ ಅಪ್ಪನಿಗೆ ಹಾಲ್ ಯಾಕೆ ಹಾಕ್ಬೇಕು, ಪೂಜೆ ಯಾಕೆ ಮಾಡ್ಬೇಕು ಅನ್ನೋದು ವೈಜ್ಞಾನಿಕವಾಗಿ ಗೊತ್ತಾಯ್ತು ನೋಡ್ರಿ.
1: ಆದ್ರೆ ನಾವು ಹುತ್ತಕ್ಕ ಅಥವಾ ನಾಗರ ಕಲ್ಲಿಗೆ ಹಾಕುವ ಹಾಲು ನಾಗ ಕುಡಿಯಂಗಿಲ್ರಿ. ಅದಕ್ಕ ನಾವು ಅಕ್ಕನ ಬಳಗದವರು ಶಾಲಾ ಮಕ್ಕಳಿಗೆ ಮತ್ತ ಬಡ ಮಕ್ಕಳಿಗೆ ಹಾಲು ಉಂಡಿ ಕೊಡಕ್ ಹೊಂಟಿವ್ ನೋಡ್ರಿ ಇವತ್ತ.
2: ಇದೇ ನೋಡ್ರಿ ಸಕಾರಿ ಅನ್ನೋದು. ಎಲ್ಲಾ ಹೆಣ್ಮಕ್ಳು ಹಾಲನ್ನ ಮಣ್ಣಿಗೆ ಹಾಕೋ ಬದ್ಲು ಬಡ ಮಕ್ಕಳಿಗೆ ಕೊಟ್ರೆ ನಾಗಪ್ಪನಿಗೂ ಸಂತೋಷ ಆಗಿ ನಮಗ್ ಒಳ್ಳೇದ್ ಮಾಡ್ತಾನ್ರಿ, ಪುಣ್ಯನೋಗ್ತೈತಿ ನಮ್ಗೆ. ಇಂತಹ ಸತ್ಕಾರ್ಯದಿಂದ ಮನಸ್ಸಿಗೂ ನೆಮ್ಮದಿ, ಸಮಾಜಕ್ಕೂ ಮಾದರಿ ಆಗ್ತೈತ್ರಿ.
4: ಹೌದ್ ನೋಡ್ರಿ, ಇದೊಂದು ಮಹಾ ಸತ್ಕಾರ್ಯ ನೋಡ್ರಿ. ಅನ್ಸೂಯ ಸೀರಿ ತಂದ್ರಿಲ್ಲೋ ನೋಡ್ರಿ, ಎಲ್ಲಾರು ಎಷ್ಟ್ ಚಂದ್ ಚಂದ್ ಸೀರಿ ತಂದಾರ ಅವ್ರು. ಆಯ್ತಲ್ಲ, ಇನ್ ಲಘು ಲಘು ನಡೀರಿ, ಎಲ್ಲಾರು ಕೀರ್ತಿ ಮನಿಗೆ ಹೋಗೋಣ. ಆ ಮೊದ್ಲು ಬಡ ಮಕ್ಕಳಿಗೆ ಹಾಲು ಉಂಡಿ ಕೊಟ್ಟು ಅಲ್ಲಿಂದ ಕೀರ್ತಿಗೆ ಹೋಗಿ ಉಂಡಿ ತಿಂದು ಜೋಕಾಲಿ ಆಡಿ ಮನಿಗೆ ಹೋಗೋಣಂತ.
5: ಇದುವರೆಗೂ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ನಾಗರ ಪಂಚಮಿ ಹಬ್ಬದ ಕುರಿತಂತೆ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಹೋದರಿಯರು ಶ್ರೀಮತಿಯರಾದ ಕಲ್ಪನಾ ಕಟಗಿ, ಅನಸೂಯ ಜವಳಿ, ಸುಜಾತಾ ಕುಂದಗೋಳ್, ಮೀನಾಕ್ಷಿ ಕೋಟೂರ್, ಕುಸುಮಾ ಓತಿಗೇರಿ, ಶಕುಂತಲಾ ಪಾಟೀಲ್, ಸುಜಾತಾ ಬೆಣ್ಣಿ, ಶಾರದಾ ಹಲಸಂಗಿ ಮಠ್, ಸುನಂದಾ ಗುಡ್ಡದ್, ಮೋನಾ ಪಾಟೀಲ್, ಹಾಗೂ ಮಾಹಿತಿ ಸಂಗ್ರಹಿಸಿ ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಶ್ರೀಮತಿ ನಳಿನಾಕ್ಷಿ ಅರುಳುಗುಪ್ಪಿ ಅವರು. ಈಗ ನಾಗರ ಪಂಚಮಿ ಕುರಿತಂತೆ ಸಂಪ್ರದಾಯದ ಪದವನ್ನ ಕೇಳೋಣ.

ಇದುವರೆಗೂ ಯುಗಳ ಸ್ವರದಲ್ಲಿ ಸಂಪ್ರದಾಯದ ಪದವನ್ನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಶನಿವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.

ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 12:30. ಕೇಳುಗರೆ, ಇಂದು ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಸಂಜೆ 5:00 ಚಿತ್ರಗೀತೆಗಳ ಕಾರ್ಯಕ್ರಮ, 5:30 ಯುವವಾಣಿಯಲ್ಲಿ ಸ್ಪರ್ಧಾತ್ಮಕ ಜಗತ್ತಿಗೆ ಅಣಿಯಾಗುವುದು ಹೇಗೆ, ಈ ವಿಷಯ ಕುರಿತು ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುತ್ತಾರೆ ವೆಂಕಟೇಶ್ ಹೂಗಾರ್. 6:15 ಭಾವಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:51 ರೈತರಿಗಾಗಿ ಕಾರ್ಯಕ್ರಮ, ಕೃಷಿರಂಗದಲ್ಲಿ ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಉಮೇಶ್ ಎಂಆರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. 7:20 ಜನಪದ ಸಂಗೀತ ಕಾರ್ಯಕ್ರಮ, ಭೀಮರಾಯ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು. 7:45 ವಿಧಾನಮಂಡಲದಲ್ಲಿ ಇಂದು 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. 8:30 ಜನಪದ ಸಂಗೀತ ಕಾರ್ಯಕ್ರಮ, ಮನ್ನೇರಾಳ್ ಗ್ರಾಮದ ಸಂಗಪ್ಪ ಪವಾಡೆಪ್ಪ ಹಾಗೂ ಸಂಗಡಿಗರಿಂದ ರಂಗಗೀತೆಗಳು. 9:15 ಭಾವಗೀತೆಗಳು, 9:30 ದೊಡ್ಡಾಟ ದೇವಿ ಕಥೆ ಪ್ರಸ್ತುತಪಡಿಸುತ್ತಾರೆ ದೇವದುರ್ಗ ತಾಲೂಕಿನ ಗಬ್ಬೂರು.

ಮಧ ವೆಂಕಪ್ಪ ದಾಸರ್, ಗುರುಪಾದಪ್ಪ ಹಾಗೂ ಸಂಗಡಿಗರಿಂದ. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಡೆ ಗುಲಾಮ್ ಅಲಿ ಖಾನ್ ಅವರ ಗಾಯನದ ಧ್ವನಿಮುದ್ರಿಕೆ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಇವು ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಕೇಳಿದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದಿಂದ ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ್ ಶೆಣೈ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40 ಹಿಂದಿ ಪಾಠ. 3 ಗಂಟೆಗೆ FM 101.3 MHz ಗಳಲ್ಲಿ ಕಾರ್ಯಕ್ರಮ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ ಶಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.
2: ಡಾಕ್ಟರ್ ರಾಮನಾಥ ಶಣೈ ಅವರೇ, ನಮಸ್ಕಾರ.
3: ನಮಸ್ಕಾರ.
2: ನಿಮ್ಮ ಬಗ್ಗೆ ಹೇಳಿ ಶಣೈ ಅವರೇ.
3: ನಾನು MBBS ಮತ್ತು MD ಗವರ್ಮೆಂಟ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿ ನಂತರ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸುಮಾರು 9 ವರ್ಷ ಸೇವೆ ಸಲ್ಲಿಸಿದ್ದೇನೆ.
2: MD ಯಾವುದ್ರಲ್ಲಿ ಮಾಡಿದ್ದಾವು?
3: ಜನರಲ್ ಮೆಡಿಸಿನ್.
2: ಯೋಗ ಪ್ರತಿನಿತ್ಯ ಮಾಡ್ತಿರ ತಾವು?
3: ಮಾಡ್ತೇನೆ.
2: ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ?
3: ಸುಮಾರು 30 ವರ್ಷದಿಂದ ಆದರೂ ಮಾಡ್ತೇನೆ.
2: ಇವತ್ತಿನ ದಿವಸ ತಾವು

0: ನಿತ್ಯ ಯೋಗದ ಪ್ರಾಮುಖ್ಯತೆ ಮತ್ತು ವಿಶೇಷವಾಗಿ ಈ ಬಾರಿಯ ವಿಶ್ವ ಯೋಗ ದಿನಾಚರಣೆಯ ಘೋಷವಾಕ್ಯ ಯೋಗ ಫಾರ್ ಹೆಲ್ತಿ ಏಜಿಂಗ್, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಏನಿದೆಯಲ್ಲ ಆ ವಿಚಾರವಾಗಿ, ಮತ್ತು ಯೋಗಕ್ಕೆ ಸೂತ್ರವನ್ನು ಬರೆದಂತಹ ಪತಂಜಲಿ ಮಹರ್ಷಿಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಚಾರ ಆರಂಭ ಮಾಡಿ ಡಾಕ್ಟರ್ ರಾಮನಾಥ ಶೆಣೈಯವರೇ.
1: ಪ್ರಪ್ರಥಮವಾಗಿ ಈ ಸಂವಾದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಆಯುಷ್ ಇಲಾಖೆ ಸಿಬ್ಬಂದಿಗಳಿಗೆ, ಗುರು ಹಿರಿಯರಿಗೆ, ಯೋಗ ಬಂಧು ಸಹಪಾಠಿಗಳಿಗೆ ನನ್ನ ಶುಭಾಶಯಗಳು. ಪತಂಜಲಿ ಮಹರ್ಷಿಗಳ ನಮನ ಮತ್ತು ಆಶೀರ್ವಾದದೊಂದಿಗೆ ಈ ಸಂವಾದವನ್ನು ಆರಂಭಿಸೋಣ.

0: ಜ್ಞಾನತೋ ಅಸ್ಮಿ, ಅರ್ಥಾತ್ ನಾನು ಯೋಗದ ಮೂಲಕ ಮನಸ್ಸಿನ ಮಾಲಿನ್ಯವನ್ನು, ವ್ಯಾಕರಣ ಶಾಸ್ತ್ರದ ಮೂಲಕ ಮಾತಿನ ಅಸ್ವಚ್ಛತೆಯನ್ನು ಮತ್ತು ವೈದ್ಯಕೀಯ ಬರಹಗಳ ಮೂಲಕ ದೇಹದ ವಿಕಾರವನ್ನು ದೂರ ಮಾಡಿದ ಪತಂಜಲಿ ಮಹರ್ಷಿಯವರಿಗೆ ಪ್ರಣಾಮ ಮಾಡುತ್ತೇನೆ.
1: ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಅಂತೀವಲ್ಲ, ಏನ್ ಸ್ವಾಮಿ ಹಾಗಂದ್ರೆ?
0: ಪತಂಜಲಿ ಮಹರ್ಷಿಯವರ ಯೋಗಸೂತ್ರವು ಕೇವಲ ಯೋಗಾಸನಗಳ ಪುಸ್ತಕವಲ್ಲ, ಅದು ಮಾನವಿನ ಮನಸ್ಸಿನ ವಿಜ್ಞಾನ. ಕೇವಲ 195 ಸೂತ್ರಗಳಲ್ಲಿ ಜೀವನದ ಎಲ್ಲ ಆಯಾಮಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ವಿವರಿಸಿರುವ ಅಪೂರ್ವ ಗ್ರಂಥ. ಸಮಯದ ಅಭಾವದಿಂದಾಗಿ ನಾನು ಇದರಲ್ಲಿ ಕೇವಲ 15 ಸೂತ್ರಗಳನ್ನು ವಿವರಿಸಲಿದ್ದೇನೆ. ನಾವು ಯಾವುದೇ ಉಪಕರಣವನ್ನು ಖರೀದಿಸುವಾಗ ಜೊತೆಗೆ ಸಿಗುವ ಯೂಸರ್ ಮ್ಯಾನ್ಯುವಲ್, ಕೈಪಿಡಿ ಅಂತ ಹೇಳ್ತೇವೆ, ಅದೇ ಥರ ಉಪಯೋಗವಾಗುವಂತಹ ಪುಸ್ತಕ ಇದು. ಯೋಗವನ್ನು ವಿವರಿಸುವಾಗ ಮಹರ್ಷಿ ಪತಂಜಲಿಯವರು ಮೊದಲನೆಯಾಗಿ ಹೇಳುವ ಸೂತ್ರವೇ ಯೋಗಶ್ಚಿತ್ತವೃತ್ತಿ ನಿರೋಧ, ಅಂದರೆ ಚಿತ್ತದ ಅಲೆಮಾಲೆಗಳನ್ನು ಶಾಂತಗೊಳಿಸುವುದೇ ಯೋಗ. ಇಲ್ಲಿ ಚಿತ್ತ ಎಂದರೆ ಕೇವಲ ಮನಸ್ಸಲ್ಲ, ನಮ್ಮ ಆಲೋಚನೆಗಳು, ಭಾವನೆಗಳು, ನೆನಪುಗಳು, ಪ್ರತಿಕ್ರಿಯೆಗಳು ಇವೆಲ್ಲ ಸೇರಿ ಚಿತ್ತ. ಇಂದು ಹೆಚ್ಚಿನ ಕಾಯಿಲೆಗಳು, ಅಧಿಕ ರಕ್ತದೊತ್ತಡ, ಆತಂಕ ನಿದ್ರಾಹೀನತೆ, ಮಾನಸಿಕ ಒತ್ತಡ, ಕೆಲವು ಹೃದಯ ಸಂಬಂಧಿ ಸಮಸ್ಯೆಗಳು, ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಇದರ ಹಿಂದೆ ಮನಸ್ಸಿನ ಅಶಾಂತಿಯು ಒಂದು ಪ್ರಮುಖ ಕಾರಣವಾಗಿದೆ. ಆದ್ದರಿಂದ ಪತಂಜಲಿಯವರ ಪ್ರಥಮ ಸೂತ್ರ ಇಂದಿನ ಯುಗದಲ್ಲಿ ಇನ್ನಷ್ಟು ಪ್ರಸ್ತುತವಾಗಿದೆ. ನನ್ನ ಅನುಭವದಲ್ಲಿಯೂ, ವೈದ್ಯನಾಗಿ ಹಲವು ವರ್ಷಗಳವರೆಗೆ ರೋಗಿಗಳನ್ನು ಚಿಕಿತ್ಸೆಯಲ್ಲಿ ತೊಡಗಿಸಿಕೊಂಡಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಔಷಧಿಗಳ ಜೊತೆಗೆ ಮನಸ್ಸು ಶಾಂತವಾಗುವ 4 ಒಳ್ಳೆಯ ರೀಅಶ್ಯೂರೆನ್ಸ್ ಮಾತುಗಳನ್ನು ಹೇಳಿದಾಗ ಕಾಯಿಲೆಯನ್ನು ವಾಸಿ ಮಾಡಲು ಸಹಾಯ ಆಗುತ್ತದೆ.
1: ಇತ್ತೀಚೆಗೆ ಪಾಸಿಟಿವ್ ಹೆಲ್ತ್ ಅಥವಾ ಸಕಾರಾತ್ಮಕ ಆರೋಗ್ಯ ಅನ್ನೋ ಪದವನ್ನು ನಾವು ಹೆಚ್ಚಾಗಿ ಕೇಳ್ತೀವಿ. ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರದಲ್ಲಿ ಇದರ ಕಲ್ಪನೆ ಇದೆ ಅಂತೀರಾ?
0: ಖಂಡಿತವಾಗಿಯೂ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ಆರೋಗ್ಯ ಎಂದರೆ ಕೇವಲ ರೋಗವಿಲ್ಲದಿರುವುದಲ್ಲ. ಯೋಗದ ಉದ್ದೇಶ ಮನುಷ್ಯನನ್ನು ಅವನ ನಿಜವಾದ ಸ್ವರೂಪಕ್ಕೆ ಕೊಂಡೊಯ್ಯುವುದು. ಪತಂಜಲಿ ಅವರು ಹೇಳುತ್ತಾರೆ, ತದಾ ದೃಷ್ಟುಃ ಸ್ವರೂಪೇವಸ್ಥಾನಂ, ಅಂದರೆ ಚಿತ್ತ ಶಾಂತವಾದಾಗ ಮನುಷ್ಯನು ತನ್ನ ನಿಜವಾದ ಸ್ವರೂಪದಲ್ಲಿ ನೆಲೆಸುತ್ತಾನೆ. ಇದೇ ಸಕಾರಾತ್ಮಕ ಆರೋಗ್ಯ. ಅಂದರೆ ದೇಹ ಆರೋಗ್ಯವಾಗಿರಬೇಕು, ಮನಸ್ಸು ಪ್ರಸನ್ನವಾಗಿರಬೇಕು, ನಿರ್ಧಾರಗಳು ಸ್ಪಷ್ಟವಾಗಿರಬೇಕು, ಸಂಬಂಧಗಳಲ್ಲಿ ಸೌಹಾರ್ದ ಇರಬೇಕು, ಪರಿಸ್ಥಿತಿಗಳು ಬದಲಾದರೂ ಒಳಗಿನ ಸಮತೋಲನ ಕದಡಬಾರದು. ಇದನ್ನೇ ಭಗವದ್ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಚತೆ ಎಂದು ಹೇಳಿರುವುದು. ವೈದ್ಯಕೀಯ ಭಾಷೆಯಲ್ಲಿ ಹೇಳುವುದಾದರೆ ಇದು ಹೆಲ್ತ್ ಪ್ರಮೋಷನ್ ಮತ್ತು ಡಿಸೀಸ್ ಪ್ರಿವೆನ್ಷನ್ ಎರಡನ್ನೂ ಒಳಗೊಂಡ ದೃಷ್ಟಿಕೋನ. ನಾನು ನನ್ನ ಜೀವನದಲ್ಲಿಯೂ ಗಮನಿಸಿರುವುದು ಏನೆಂದರೆ, ನಿಯಮಿತ ಧ್ಯಾನ ಮಾಡುವ ದಿನಗಳಲ್ಲಿ ಕೆಲಸದ ಒತ್ತಡ ಹೆಚ್ಚಿದ್ದರೂ ಮನಸ್ಸು ಹೆಚ್ಚು ಸಮತೋಲನದಿಂದ ಪ್ರತಿಕ್ರಿಯಿಸುತ್ತದೆ. ಹೊರಗಿನ ಪರಿಸ್ಥಿತಿ ಯಾವಾಗಲೂ ನಮ್ಮ ಕೈಯಲ್ಲಿರುವುದಿಲ್ಲ, ಆದರೆ ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಯೋಗ ಕ್ರಮೇಣ ತಿಳಿಸುತ್ತದೆ. ಟು ರೆಸ್ಪಾಂಡ್ ಆ್ಯಂಡ್ ನಾಟ್ ಟು ರಿಯಾಕ್ಟ್ ಟು ಎನಿ ಅಡ್ವರ್ಸ್ ಸಿಚುವೇಶನ್. ಉದಾಹರಣೆಗೆ, ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಾಗ ಎಲ್ಲರೂ ಹಾರ್ನ್ ಹೊಡೆದು ಸ್ಟ್ರೆಸ್ ಹೆಚ್ಚಿಸುವ ಬದಲು ಯಾವುದಾದರೂ ಸಂಕೇತವನ್ನು ಕೇಳುತ್ತಾ ವೇಳೆ ಕಳೆಯಬಹುದು.
1: ಎಲ್ಲರೂ ಮನಸ್ಸು ಶಾಂತವಾಗಿರಬೇಕು ಅಂತ ಬಯಸ್ತೇವೆ, ಆದರೆ ಮನಸ್ಸು ಬಹಳ ಸುಲಭವಾಗಿ ಶಾಂತವಾಗೋದಿಲ್ಲ. ಈ ಸಮಸ್ಯೆಯನ್ನು ಪತಂಜಲಿಯವರು, ಅಂದರೆ ಪತಂಜಲಿ ಮಹರ್ಷಿಯವರು ಯಾವ ರೀತಿ ವಿವರಿಸಿದ್ದಾರೆ?
0: ಇದು ಅತ್ಯಂತ ಮಹತ್ವದ ಪ್ರಶ್ನೆ. ಪತಂಜಲಿಯವರು ತುಂಬಾ ಪ್ರಾಮಾಣಿಕವಾಗಿ ಹೇಳುತ್ತಾರೆ, ವೃತ್ತಿ ಸಾರೂಪ್ಯ ಮಿತರತ್ರ, ಅಂದರೆ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಉದಯಿಸುತ್ತವೆಯೋ ಅವುಗಳೊಂದಿಗೆ ನಾವು ಒಂದಾಗಿ ಬಿಡುತ್ತೇವೆ. ಎಕ್ಸಾಂಪಲ್, ಒಂದು ಸಣ್ಣ ಟೀಕೆ ಕೇಳಿದ

0: ದಿನವಿಡೀ ಅದನ್ನೇ ಯೋಚಿಸುತ್ತೇವೆ. ಒಂದು ಭಯ ಬಂದರೆ ಅದು ಮರು ಮನಸ್ಸಿನಲ್ಲಿ ಓಡಾಡುತ್ತದೆ. ಒಂದು ಕೋಪ ಬಂದರೆ ಅದು ನಮ್ಮ ಮಾತು, ನಡೆ, ನಿರ್ಧಾರ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತದೆ. ಇದು ಎಲ್ಲರ ಅನುಭವ. ಆದರೆ ಯೋಗ ಹೇಳುವುದು ನೀವು ನಿಮ್ಮ ಆಲೋಚನೆಗಳಲ್ಲ, ಅವುಗಳನ್ನು ಗಮನಿಸುವ ಸಾಕ್ಷಿ, ವಿಟ್ನೆಸ್ ಅಂತ ಹೇಳ್ಬೋದು. ಈ ಅರಿವು ನಿಧಾನವಾಗಿ ಬೆಳೆಯಲು ಧ್ಯಾನ ಮತ್ತು ಯೋಗ ಸಾಧನೆ ಸಹಾಯ ಮಾಡುತ್ತವೆ. ನನ್ನ ಸ್ವಂತ ಅನುಭವವನ್ನು ಹೇಳುವುದಾದರೆ, ಆರಂಭದಲ್ಲಿ ಧ್ಯಾನ ಮಾಡುವಾಗ ಮನಸ್ಸು ಬಹಳ ಚಂಚಲವಾಗಿತ್ತು. ಕೆಲವೊಮ್ಮೆ 10 ನಿಮಿಷಗಳಲ್ಲಿ 100 ಆಲೋಚನೆಗಳು ಬರುತ್ತಿದ್ದವು. ಆಗ ನನಗೆ ಮನಸ್ಸು ಏಕೆ ಅಶಾಂತವಾಗಿದೆ ಎಂದು ತುಂಬ ಖೇದವಾಗುತ್ತಿತ್ತು. ಆದರೆ ಹಲವು ವರ್ಷಗಳ ನಿಯಮಿತ ಅಭ್ಯಾಸದ ನಂತರ ಆ ಚಂಚಲತೆ ಕ್ರಮೇಣ ಕಡಿಮೆಯಾಗುತ್ತದೆ ಎಂಬುದನ್ನು ನಾನು ಸ್ವತಃ ಅನುಭವಿಸಿದ್ದೇನೆ. ಇದೇ ಪತಂಜಲಿ ಮಹರ್ಷಿಯವರು ಹೇಳಿರುವ ಯೋಗದ ವೈಜ್ಞಾನಿಕತೆ. ಆದ್ದರಿಂದ ಯೋಗವು ಒಂದು ದಿನದ ಸಾಧನೆಯಲ್ಲ, ಅದು ಜೀವನ ಪರ್ಯಂತ ಅಭ್ಯಾಸ. ಫಾರ್ ಎಕ್ಸಾಂಪಲ್, ಮಾವಿನ ಗಿಡ ಅಥವಾ ಹಲಸಿನ ಗಿಡ ನೆಟ್ಟರೆ ಅದು ಫಲ ಕೊಡಲು ತುಂಬ ವರ್ಷಗಳು ಬೇಕಾಗುತ್ತವೆ. ಸಹನೆ ಅಥವಾ ಪೇಷನ್ಸ್ ಈಸ್ ದ ಕೀವರ್ಡ್ ಇನ್ ಯೋಗ ಪ್ರಾಕ್ಟೀಸ್.
1: ಮನಸ್ಸಿನ ಚಂಚಲತೆ ತಾವೇ ಹೇಳಿದ್ರಿ, ನನಗೆ ಸ್ವಲ್ಪ ಕಷ್ಟ ಇತ್ತು, ಬಹಳ ದಿವಸ ಆದಮೇಲೆ ಸರಿಯೋಯ್ತು ಅಂತ. ಪತಂಜಲಿ ಮಹರ್ಷಿಯವರು ಯಾವ ಮಾರ್ಗವನ್ನು ಸೂಚಿಸಿದ್ದಾರೆ ಅಂತೀರಿ?
0: ಪತಂಜಲಿ ಮಹರ್ಷಿಯವರು ಅತ್ಯಂತ ಸಂಕ್ಷಿಪ್ತವಾಗಿ ಆದರೆ ಜೀವನವಿಡೀ ನೆನಪಿಡಬೇಕಾದ ಒಂದು ಸೂತ್ರವನ್ನು ನೀಡಿದ್ದಾರೆ. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ನಿರಂತರ ಅಭ್ಯಾಸ ಮತ್ತು ವೈರಾಗ್ಯದಿಂದ ಚಿತ್ತವೃತ್ತಿಗಳನ್ನು ನಿಯಂತ್ರಿಸಬಹುದು. ಈ ಎರಡು ಪದಗಳು ಅಭ್ಯಾಸ ಮತ್ತು ವೈರಾಗ್ಯ ಯೋಗ ಎಂಬ ಹಕ್ಕಿಯ ಎರಡು ರೆಕ್ಕೆಗಳಂತಿವೆ. ಅಭ್ಯಾಸ ಎಂದರೆ ಪ್ರತಿದಿನ ಮನಸ್ಸನ್ನು ಮತ್ತೆ ಮತ್ತೆ ಶಾಂತಿಯ ಕಡೆಗೆ ಕರೆತರುವುದು. ವೈರಾಗ್ಯ ಎಂದರೆ ನಮ್ಮನ್ನು ಅಶಾಂತಗೊಳಿಸುವ ಆಸಕ್ತಿ, ಅಹಂಕಾರ, ಅಂಟಿಕೊಳ್ಳುವಿಕೆ, ಎರೋಗೆನ್ಸ್, ಅಟ್ಯಾಚ್ಮೆಂಟ್ ಮತ್ತು ಮಮಕಾರ ನಿಧಾನವಾಗಿ ಕಡಿಮೆ ಮಾಡುವುದು. ಇದು ಒಂದು ದಿನದಲ್ಲಿ ಆಗುವುದಿಲ್ಲ. ಹೇಗೆ ಒಬ್ಬ ಸಂಗೀತಗಾರ ಪ್ರತಿದಿನ ಅಭ್ಯಾಸ ಮಾಡುತ್ತಾನೋ ಹಾಗೆಯೇ ಮನಸ್ಸಿಗೂ ತರಬೇತಿ ಬೇಕು. ನನ್ನ ವೈದ್ಯಕೀಯ ಅನುಭವದಲ್ಲಿ ರಕ್ತದೊತ್ತಡ ಅಥವಾ ಮಧುಮೇಹದ ಔಷಧಿಯನ್ನು ಒಂದು ದಿನ ಮಾತ್ರ ತೆಗೆದುಕೊಂಡರೆ ಪ್ರಯೋಜನವಿಲ್ಲ. ಅದೇ ರೀತಿ ಯೋಗವು ನಿರಂತರ ಸಾಧನೆ. ಪ್ರತಿದಿನ ಸ್ವಲ್ಪ ಸಮಯ ಕೊಟ್ಟರೆ ಅದರ ಫಲ ನಿಧಾನವಾಗಿಯೇ ವ್ಯಕ್ತಿತ್ವದಲ್ಲಿ ಕಾಣಿಸಿಕೊಳ್ಳುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೇ ಬಹುತೋ ಭಯಾತ್.
1: ಈ ಅಭ್ಯಾಸ ಅಂದರೆ ಎಷ್ಟು ಕಾಲ ಮಾಡಬೇಕು ಅಂತ. ಈಗೇನು ನೀವು ಹೇಳ್ತೀರಿ, ಪ್ರತಿನಿತ್ಯ ಮಾಡಬೇಕು ಅನ್ನೋದು. ಕೆಲವ್ರಿಗೆ ಏನಾಗುತ್ತೆ, ಧ್ಯಾನ ಅಂತ ಮಾಡ್ತಾರೆ, ಯೋಗಾಸನ ಅಂತ ಮಾಡ್ತಾರೆ, ಆದರೆ ಏನೂ ಫಲ ಕಾಣಲಿಲ್ಲ ಅಂತ ಕೆಲವೇ ದಿವಸದಲ್ಲಿ ಬಿಟ್ಟುಬಿಡ್ತಾರೆ. ಇದಕ್ಕೆ ಪತಂಜಲಿ ಮಹರ್ಷಿಗಳು ಏನು ಹೇಳ್ತಾರೆ?
0: ಇದಕ್ಕೂ ಪತಂಜಲಿಯವರು ಅತ್ಯಂತ ಸ್ಪಷ್ಟ ಉತ್ತರ ನೀಡಿದ್ದಾರೆ. ಅಂದರೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢ ಭೂಮಿ. ಅಂದರೆ ದೀರ್ಘಕಾಲ ನಿರಂತರವಾಗಿ ಗೌರವ ಭಾವದಿಂದ ಮಾಡಿದ ಅಭ್ಯಾಸವೇ ದೃಢವಾದ ಫಲವನ್ನು ನೀಡುತ್ತದೆ. ಈ ಸೂತ್ರದಲ್ಲಿ ಮೂರು ಪದಗಳು ಬಹಳ ಮುಖ್ಯ. ದೀರ್ಘಕಾಲ ಎಂದರೆ ತಾಳ್ಮೆಯಿಂದ ಮುಂದುವರಿಯಬೇಕು. ನೈರಂತರ್ಯ, ಮಧ್ಯದಲ್ಲಿ ಬಿಡದೆ ನಿಯಮಿತವಾಗಿ ಮಾಡಬೇಕು. ಸತ್ಕಾರ ಭಾವ ಅಂದರೆ ಯೋಗವನ್ನು ಕೇವಲ ವ್ಯಾಯಾಮವಲ್ಲ, ಜೀವನ ಶೈಲಿಯಾಗಿ ಗೌರವಿಸಬೇಕು. ನನ್ನ ಜೀವನದಲ್ಲಿಯೂ ಇದೇ ಅನುಭವವಾಗಿದೆ. ಇಲ್ಲಿ ನಾನು ನನಗೆ ಪ್ರಥಮವಾಗಿ ಯೋಗಾಭ್ಯಾಸ ಕಲಿಸಿದ ಯೋಗಾಚಾರ್ಯ ದಿವಂಗತ ಪಟ್ಟಾಭಿ ಜೋಯಿಸ್ ಅವರನ್ನು ನೆನಪಿಸಿಕೊಳ್ಳುತ್ತೇನೆ. 1.5 ವರ್ಷದ ಅವಧಿಯಲ್ಲಿ ಅವರು ಕೇವಲ 32 ಆಸನಗಳನ್ನು ಕಲಿಸಿದರು, ಇದರಲ್ಲಿ ಸೂರ್ಯ ನಮಸ್ಕಾರ ವಿನ್ಯಾಸ ಸಹಿತ. ಇದರ ವಿವರಣೆ ಅವರು ಬರೆದಿರುವ ಯೋಗಮಾಲಾ ಎಂಬ ಕಿರು ಹೊತ್ತಗೆಯಲ್ಲಿ ಸಾರ್ವಜನಿಕರಿಗೆ ಲಭ್ಯವಿದೆ. ಒಂದು ಸರಳ ಉದಾಹರಣೆ ಕೊಡುವುದಾದರೆ, ಪ್ರತಿದಿನ ಹಲ್ಲುಜ್ಜುತ್ತೇವೆ, ಇಂದು ಉಜ್ಜಿದರೆ ಸಾಕು, ಇನ್ನು 1 ತಿಂಗಳು ಬೇಡ ಎಂದು ಯಾರೂ ಹೇಳುವುದಿಲ್ಲ. ಇದೇ ರೀತಿ ಮನಸ್ಸಿನ ಸ್ವಚ್ಛತೆಯು ಪ್ರತಿದಿನದ ಅಭ್ಯಾಸದಿಂದ ಸಾಧ್ಯ. ಯೋಗದಲ್ಲಿ ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇಂಟೆನ್ಸಿಟಿ. ನಾವು ಪ್ರಕೃತಿಯನ್ನು ಗಮನಿಸಿದಾಗ ಒಂದು ವಿಷಯ ಸ್ಪಷ್ಟವಾಗಿ ತೋರುತ್ತದೆ. ಥಿಂಗ್ಸ್ ಹ್ಯಾಪನ್ ವಿದೌಟ್ ಎನಿ ಎಫರ್ಟ್. ಸೀಸನ್ಸ್ ಕಮ್ ಆ್ಯಂಡ್ ಗೋ, ಸನ್ ಶೈನ್ಸ್, ಏರ್ ಗೆಟ್ಸ್ ಪ್ಯೂರಿಫೈಡ್ ಆನ್ ಇಟ್ಸ್ ಓನ್. ನಿರಂತರ ಉಸಿರಾಟ, ಹೃದಯದ ಬಡಿತ, ಪಚನಕ್ರಿಯೆ ಇತ್ಯಾದಿ ಕೆಲಸಗಳು ಇದೇ ಥರ ನಡೆಯುತ್ತವೆ.
1: ಇವತ್ತಿನ ನಮ್ಮ ಸಮಾಜದಲ್ಲಿ ಕೋಪ, ಅಸೂಯೆ, ಸ್ಪರ್ಧೆ, ಆತಂಕ ಈ ಎಲ್ಲವೂ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನೀವು ಹೇಳ್ತೀರಿ ಮನಸ್ಸನ್ನು ಪ್ರಸನ್ನವಾಗಿಡಬೇಕು ಅಂತ ಹೇಳಿ, ಆದರೆ ಅದನ್ನು ಪ್ರಸನ್ನವಾಗಿ ಇಟ್ಕೊಳ್ಳೋದೇ ಬಹಳ ಕಷ್ಟ. ಪತಂಜಲಿ ಮಹರ್ಷಿಗಳು ಈ ಮನಸ್ಸಿನ ಪ್ರಸನ್ನತೆಗೆ ಯಾವುದಾದ್ರೂ ಪ್ರಾಯೋಗಿಕ ಮಾರ್ಗಗಳನ್ನು ತಿಳಿಸಿದಾರಿಗೆ?
0: ಹೌದು, ನನ್ನ ಅಭಿಪ್ರಾಯದಲ್ಲಿ ಇಡೀ ಯೋಗ ಸೂತ್ರದಲ್ಲಿ

0: ಇಲ್ಲಿರುವ ಅತ್ಯಂತಿಕ ಪ್ರಾಯೋಗಿಕ ಸೂತ್ರಗಳಲ್ಲಿ ಇದು ಒಂದು. ಸೂತ್ರ ಹೇಳುತ್ತದೆ, ಮೈತ್ರಿ ಕರುಣ ಮುದಿತೋಪೇಕ್ಷಾಣ ಸುಖ ದುಃಖ ಪುಣ್ಯಾಪುಣ್ಯ ವಿಷಯಾಣ ಭಾವನಾತಃ ಚಿತ್ತ ಪ್ರಸಾದನಂ. ಅಂದರೆ ಮನಸ್ಸು ಪ್ರಸನ್ನವಾಗಿರಲು ನಾಲ್ಕು ಭಾವನೆಗಳನ್ನು ಬೆಳೆಸಬೇಕು. ಮೈತ್ರಿ, ಸಂತೋಷವಾಗಿರುವವರೊಂದಿಗೆ ಸ್ನೇಹ ಭಾವ. ಕರುಣೆ, ದುಃಖದಲ್ಲಿರುವವರ ಬಗ್ಗೆ ದಯೆ. ಮುದಿತ, ಇತರರ ಯಶಸ್ಸನ್ನು ನೋಡಿ ಸಂತೋಷ ಪಡುವ ಗುಣ. ಉಪೇಕ್ಷೆ, ತಪ್ಪು ಕೆಲಸ ಮಾಡುವವರ ಬಗ್ಗೆ ದ್ವೇಷವಿಲ್ಲ, ವಿವೇಕಪೂರ್ಣ ಸಮಭಾವ. ಈ ಒಂದು ಸೂತ್ರವನ್ನು ನಮ್ಮ ಕುಟುಂಬ, ಆಸ್ಪತ್ರೆ, ಕಚೇರಿ, ಸಮಾಜ ಎಲ್ಲೆಡೆ ಅನುಸರಿಸಿದರೆ ಅನೇಕ ಮಾನಸಿಕ ಸಂಘರ್ಷಗಳು ಕಡಿಮೆಯಾಗಬಹುದು. ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ರೋಗಿಗಳೊಂದಿಗೆ ಕರುಣೆಯಿಂದ ಮಾತನಾಡಿದಾಗ ಅವರ ಆತಂಕವು ಕಡಿಮೆಯಾಗುವುದನ್ನು ನಾನು ಹಲವು ಬಾರಿ ಕಂಡಿದ್ದೇನೆ. ಕೆಲವೊಮ್ಮೆ ಒಂದು ಸಾಂತ್ವನದ ಮಾತು ಕೂಡ ಔಷಧಿಯಷ್ಟೇ ಪರಿಣಾಮಕಾರಿಯಾಗಿರುತ್ತದೆ. ಹಾಗೆಯೇ ಇತರರ ಸಾಧನೆಯನ್ನು ನೋಡಿ ಅಸೂಯೆ ಪಡುವ ಬದಲು ಸಂತೋಷ ಪಡುವ ಅಭ್ಯಾಸ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ. ಇಂದಿನ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಈ ಸೂತ್ರ ಇನ್ನೂ ಹೆಚ್ಚು ಪ್ರಸ್ತುತವಾಗಿದೆ. ಹೋಲಿಕೆ ಮಾಡುವುದಕ್ಕಿಂತ ಪ್ರೋತ್ಸಾಹಿಸುವ ಮನೋಭಾವವನ್ನು ಬೆಳೆಸಿದರೆ ನಮ್ಮ ಮನಸ್ಸೇ ಮೊದಲು ಹಗುರವಾಗುತ್ತದೆ. ಆದ್ದರಿಂದ ಈ ಒಂದು ಸೂತ್ರವನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡರೆ ಅದು ಕೇವಲ ಯೋಗ ಸಾಧನೆಯಲ್ಲ, ಉತ್ತಮ ಮಾನವೀಯ ಜೀವನಕ್ಕೂ ಮಾರ್ಗದರ್ಶಿಯಾಗಿರುತ್ತದೆ.
1: ಇತ್ತೀಚೆಗೆ ಯೋಗ ಅಂದರೆ ಬಹುತೇಕ ಜನ ಆಸನಗಳನ್ನು ಮಾತ್ರ ಅಭ್ಯಾಸ ಮಾಡ್ತಾ ಇದ್ದಾರೆ. ಪತಂಜಲಿ ಮಹರ್ಷಿಗಳ ದೃಷ್ಟಿಯಲ್ಲಿ ಯೋಗ ಅಂದ್ರೆ ಏನು ಡಾಕ್ಟರ್ ಶೆಣೈಯವರೇ?
0: ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪತಂಜಲಿಯವರು ಯೋಗವನ್ನು ಕೇವಲ ಆಸನಗಳಿಗೆ ಸೀಮಿತಗೊಳಿಸಿಲ್ಲ. ಅವರು ಮಾನವನ ಸಮಗ್ರ ಬೆಳವಣಿಗೆಗಾಗಿ ಅಷ್ಟಾಂಗ ಯೋಗ ಎಂಬ 8 ಅಂಗಗಳನ್ನು ವಿವರಿಸಿರುತ್ತಾರೆ. ಯಮ, ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಯೋಷ್ಟಾವಂಗಾನಿ. ಅಂದರೆ ಈ 8 ಅಂಗಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣೆ, ಧ್ಯಾನ ಮತ್ತು ಸಮಾಧಿ. ಇವುಗಳಲ್ಲಿ ಮೊದಲ 2 ಯಮ ಮತ್ತು ನಿಯಮದ ನಮ್ಮ ವ್ಯಕ್ತಿತ್ವದ ಅಡಿಪಾಯ. ಇದನ್ನು 24/7 ಪಾಲಿಸಬೇಕಾಗುತ್ತದೆ. ಆಸನ ಮತ್ತು ಪ್ರಾಣಾಯಾಮ ದೇಹ ಹಾಗೂ ಉಸಿರನ್ನು ಸಿದ್ಧಗೊಳಿಸುತ್ತವೆ. ದೈನಂದಿನ ದಿನಚರಿಯಲ್ಲಿ 15-20 ನಿಮಿಷಗಳು ಬೆಳಗ್ಗೆ ಸೂರ್ಯನ ಬಿಸಿಲಲ್ಲಿ ಸೂರ್ಯ ನಮಸ್ಕಾರ, ನಂತರ ಪ್ರಾಣಾಯಾಮ, ಇವುಗಳನ್ನು ಮಾಡಿದರೆ ತುಂಬ ಅನುಕೂಲವಾಗುತ್ತದೆ. ಇದರಲ್ಲಿ ನಂತರ ಮನಸ್ಸನ್ನು ಒಳಮುಖವಾಗಿ ಕೊಂಡೊಯ್ಯುವ ಪ್ರತ್ಯಾಹಾರ, ಧಾರಣೆ, ಧ್ಯಾನ ಮತ್ತು ಸಮಾಧಿಯ ಹಂತಗಳು ಬರುತ್ತವೆ. ಒಂದು ಮನೆಯ ಅಡಿಪಾಯ ಬಲವಾಗಿದ್ದರೆ ಮಾತ್ರ ಮೇಲಿನ ಮಹಡಿಗಳು ದೃಢವಾಗುತ್ತವೆ. ಇದೇ ರೀತಿ ಯೋಗದ ನೈತಿಕ ಮತ್ತು ಮಾನಸಿಕ ಅಂಶಗಳನ್ನು ಬಿಟ್ಟು ಕೇವಲ ಆಸನಗಳನ್ನು ಮಾಡಿದರೆ ಯೋಗದ ಪೂರ್ಣ ಫಲ ಸಿಗುವುದಿಲ್ಲ. ಒಂದು ನಿದರ್ಶನ ಕೊಡುವುದಿದ್ದರೆ, ನಾವು ಹಸುಗಳನ್ನು ಸಾಕುವುದು ಹಾಲು ಮತ್ತು ಅದರ ವಿವಿಧ ಉತ್ಪನ್ನಗಳಿಗಾಗಿ. ಬರಿಯ ಆಸನ ಮಾಡುವವನು ನನಗೆ ಹಾಲು ಬೇಡ, ಬರಿಯ ಬೆರಣಿ ಸಾಕು ಎಂದು ಹೇಳಿದಂತೆ. ನನ್ನ ಅನುಭವದಲ್ಲಿ ಯೋಗವನ್ನು ಕೇವಲ ದೈಹಿಕ ವ್ಯಾಯಾಮವೆಂದು ಆರಂಭಿಸಿದ ಅನೇಕರು ಕ್ರಮೇಣ ಅದು ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಿತು ಎಂದು ಹೇಳಿರುವುದನ್ನು ಕೇಳಿದ್ದೇನೆ.
1: ಆಸನಗಳ ಬಗ್ಗೆ ಇತ್ತೀಚೆಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಪತಂಜಲಿ ಮಹರ್ಷಿಗಳು ಆಸನವನ್ನು ಹೇಗೆ ವ್ಯಾಖ್ಯಾನಿಸ್ತಾರೆ?
0: ಪತಂಜಲಿ ಮಹರ್ಷಿಯವರ ವ್ಯಾಖ್ಯಾನ ಅತ್ಯಂತ ಸರಳ ಆದರೆ ಆಳವಾದುದು. ಸ್ಥಿರ ಸುಖಮಾಸನಂ, ಅಂದರೆ ಸ್ಥಿರವೂ ಸುಖಕರವೂ ಆದ ಭಂಗಿಯೇ ಆಸನ. ಇಲ್ಲಿ ಅವರು 100+ ಆಸನಗಳ ಪಟ್ಟಿಯನ್ನು ಕೊಡುವುದಿಲ್ಲ. ಆಸನದ ಉದ್ದೇಶ ದೇಹವನ್ನು ಧ್ಯಾನಕ್ಕೆ ಯೋಗ್ಯವಾಗಿಸುವುದು. ಮುಂದೆ ಅವರು ಹೇಳುತ್ತಾರೆ, ಪ್ರಯತ್ನ ಶೈಥಿಲ್ಯಾನಂತ ಸಮಾಪತ್ತಿಭ್ಯಾಮ್, ಅಂದರೆ ಅತಿಯಾದ ಪ್ರಯತ್ನವನ್ನು ಬಿಟ್ಟು ದೇಹ ಮನಸ್ಸು ಸಹಜವಾಗಿ ವಿಶ್ರಾಂತಿ ಪಡೆಯುವ ಸ್ಥಿತಿ. ಇಂದಿನ ಕಾಲದಲ್ಲಿ ಕೆಲವರು ಯೋಗವನ್ನು ಸ್ಪರ್ಧೆಯಂತೆ ನಡೆಸುತ್ತಾರೆ. ಆದರೆ ಯೋಗದಲ್ಲಿ ಸ್ಪರ್ಧೆಗೆ ಸ್ಥಾನವಿಲ್ಲ. ಪ್ರತಿಯೊಬ್ಬರೂ ತಮ್ಮ ವಯಸ್ಸು, ಆರೋಗ್ಯ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಸನಾಭ್ಯಾಸ ಮಾಡಬೇಕು. ವೈದ್ಯನಾಗಿ ನನ್ನ ಸಲಹೆ, ವಿಶೇಷವಾಗಿ ಹಿರಿಯ ನಾಗರಿಕರು, ಮಧುಮೇಹ, ಅಧಿಕ ರಕ್ತದೊತ್ತಡ ಅಥವಾ ಕೀಲು ಸಮಸ್ಯೆಗಳಿರುವವರು ಯೋಗ ತಜ್ಞರ ಸಲಹೆ ಪಡೆದು ಯೋಗಾಭ್ಯಾಸ ಮಾಡುವುದು ಒಳ್ಳೆಯದು. ಕೊನೆಯ ಪಕ್ಷ 40 ದಿನಗಳ ತರಬೇತಿಯಿಂದ ಒಂದು ಹ್ಯಾಬಿಟ್ ಉಂಟಾಗುತ್ತದೆ. ಯೋಗದ ಗುರಿ ದೇಹವನ್ನು ಹಿಂಸಿಸುವುದಲ್ಲ, ದೇಹದೊಂದಿಗೆ ಸ್ನೇಹ ಬೆಳೆಸುವುದು. ಶ್ರೀಮದ್ ಭಾಗವತದಲ್ಲಿ ಬರುವ ಉದ್ಧವ ಗೀತೆಯಲ್ಲಿ ಒಂದು ಶ್ಲೋಕ ಪ್ರಾಣಾಯಾಮವನ್ನು 10 ಆವರ್ತನ ದಿನದಲ್ಲಿ 3 ಸಾರಿ 1 ತಿಂಗಳು ಸತತವಾಗಿ ಮಾಡಿದಾಗ ಪ್ರಾಣಸಿದ್ಧಿ ಉಂಟಾಗುತ್ತದೆ ಎಂದು ತಿಳಿಸಿರುತ್ತಾರೆ.
1: ತಾವೇ ಪ್ರಸ್ತಾಪ ಮಾಡಿದ ಹಾಗೆ ಪ್ರಾಣಾಯಾಮದ

0: ಜಾಗೃತಿಯಿಂದ ನಿಯಂತ್ರಿಸುವುದೇ ಪ್ರಾಣಾಯಾಮ. ಮುಂದೆ ಅವರು ಅದರ ಫಲವನ್ನು ಹೇಳುತ್ತಾರೆ. ತತ ಕ್ಷೀಯತೆ ಪ್ರಕಾಶಾವರಣಂ, ಅಂದರೆ ಪ್ರಾಣಾಯಾಮದಿಂದ ನಮ್ಮೊಳಗಿನ ಜ್ಞಾನದ ಮೇಲೆ ಇರುವ ಆವರಣ ಕ್ರಮೇಣ ಕ್ಷೀಣಿಸುತ್ತದೆ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ನಿಧಾನವಾದ ಲಯಬದ್ಧವಾದ ಉಸಿರಾಟವು ದೇಹದ ವಿಶ್ರಾಂತಿ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ. ಇದರಿಂದ ಒತ್ತಡ ಕಡಿಮೆಯಾಗಲು, ಏಕಾಗ್ರತೆ ಹೆಚ್ಚಲು ಮತ್ತು ಮನಸ್ಸು ಶಾಂತವಾಗಲು ಸಹಾಯವಾಗುತ್ತದೆ. ಈಗಿನ ಯುವ ಜನರಿಗೆ ನೆನಪಿನ ಶಕ್ತಿ ವೃದ್ಧಿಸಲು ಇದು ಸಹಕಾರಿ. ನನ್ನ ವೈಯಕ್ತಿಕ ಅನುಭವ ಏನೆಂದರೆ, ಪ್ರತಿದಿನ ಬೆಳಗ್ಗೆ ಕೆಲವು ನಿಮಿಷಗಳ ನಿಯಮಿತ ಪ್ರಾಣಾಯಾಮ ಮಾಡಿದ ದಿನಗಳಲ್ಲಿ ಧ್ಯಾನಕ್ಕೆ ಮನಸ್ಸು ಹೆಚ್ಚು ಸುಲಭವಾಗಿ ಸಿದ್ಧವಾಗುತ್ತದೆ. ದಿನದ ಕೆಲಸದಲ್ಲಿಯೂ ಹೆಚ್ಚು ಸ್ಥಿರತೆ ಮತ್ತು ಸ್ಪಷ್ಟತೆ ಅನುಭವವಾಗುತ್ತದೆ. ಆದರೆ ಒಂದು ಎಚ್ಚರಿಕೆ ಅಗತ್ಯ, ಪ್ರಾಣಾಯಾಮವನ್ನು ನಿಧಾನವಾಗಿ ಗುರುಗಳ ಮಾರ್ಗದರ್ಶನದಲ್ಲಿಯೇ ಕಲಿಯುವುದು ಒಳ್ಳೆಯದು. ಯೂಟ್ಯೂಬ್ ನೋಡಿ ಮಾಡುವುದು ಒಳ್ಳೆಯದಲ್ಲ. ಬಲವಂತವಾಗಿ ಉಸಿರನ್ನು ಹಿಡಿಯುವುದು ಅಥವಾ ಅತಿಯಾಗಿ ಅಭ್ಯಾಸ ಮಾಡುವುದು ಯೋಗವಲ್ಲ. ಪತಂಜಲಿಯವರ ಯೋಗ ಯಾವಾಗಲೂ ಸಮತೋಲನ, ಜಾಗೃತಿ ಮತ್ತು ಕ್ರಮಬದ್ಧ ಅಭ್ಯಾಸವನ್ನು ಒತ್ತಿ ಹೇಳುತ್ತದೆ.
1: ಆಸನ ಮತ್ತು ಪ್ರಾಣಾಯಾಮದ ನಂತರ ಪತಂಜಲಿ ಮಹರ್ಷಿಗಳು ಪ್ರತ್ಯಾಹಾರ ಅನ್ನೋ ಹಂತವನ್ನು ಹೇಳುತ್ತಾರೆ ಅಂತ ತಾವು ಹೇಳಿದಿರಿ. ಇದನ್ನು ಸರಳವಾಗಿ ವಿವರಿಸಬಹುದೇ?
0: ಖಂಡಿತ. ಪ್ರತ್ಯಾಹಾರ ಎಂದರೆ ಇಂದ್ರಿಯಗಳನ್ನು ಬಲವಂತವಾಗಿ ಮುಚ್ಚುವುದು ಅಲ್ಲ, ಅವುಗಳನ್ನು ವಿವೇಕದಿಂದ ನಿಯಂತ್ರಿಸುವುದು. ಸಬ್ಲಿಮೇಷನ್ ಅಂಡ್ ನಾಟ್ ಸಪ್ರೆಷನ್. ಪತಂಜಲಿಯವರು ಹೇಳುತ್ತಾರೆ, ಸ್ವವಿಷಯ ಸಂಪ್ರಯೋಗೆ ಚಿತ್ತಸ್ಯ ಸ್ವರೂಪಾನುಕಾರ ಇವೇಂದ್ರಿಯಾಣ ಪ್ರತ್ಯಾಹಾರ. ಅಂದರೆ ಇಂದ್ರಿಯಗಳು ತಮ್ಮ ವಿಷಯಗಳಿಂದ ಹಿಂದಕ್ಕೆ ಬಂದು ಮನಸ್ಸಿನ ಅಧೀನವಾಗುವ ಸ್ಥಿತಿಯೇ ಪ್ರತ್ಯಾಹಾರ. ಮುಂದೆ ಅವರು ಅದರ ಫಲವನ್ನು ಹೇಳುತ್ತಾರೆ. ತತಃ ಪರಮಾವಶ್ಯತೇಂದ್ರಿಯಾಣ, ಅಂದರೆ ಇಂದ್ರಿಯಗಳ ಮೇಲೆ ಅತ್ಯುತ್ತಮ ನಿಯಂತ್ರಣ ದೊರೆಯುತ್ತದೆ. ಇಂದಿನ ಕಾಲದಲ್ಲಿ ಇದು ಬಹಳ ಪ್ರಸ್ತುತ. ಮೊಬೈಲ್ ಫೋನ್, ಸಾಮಾಜಿಕ ಜಾಲತಾಣಗಳು, ನಿರಂತರ ಸುದ್ದಿಗಳು, ಇವು ನಮ್ಮ ಗಮನವನ್ನು ಕ್ಷಣ ಕ್ಷಣಕ್ಕೂ ಎಳೆಯುತ್ತವೆ. ಮನಸ್ಸು ವಿಶ್ರಾಂತಿ ಪಡೆಯಲು ಅವಕಾಶವೇ ಸಿಗುವುದಿಲ್ಲ. ಕೊನೆಯ ಪಕ್ಷ ರಾತ್ರಿ ಮಲಗುವ ಮೊದಲು ಒಂದು 10 ನಿಮಿಷ ಯೋಗ ನಿದ್ರಾವನ್ನು ಪ್ರಾಕ್ಟೀಸ್ ಮಾಡಿದರೂ ಪ್ರತ್ಯಾಹಾರದ ಸಾಧನೆ ಮಾಡಿದಂತೆ ಮನಸ್ಸಿನ ಶಾಂತಿ ಗಮನಾರ್ಹವಾಗಿ ಹೆಚ್ಚುತ್ತದೆ.
1: ಪ್ರತ್ಯಾಹಾರದ ನಂತರ ಧಾರಣಾ ಮತ್ತು ಧ್ಯಾನದ ಬಗ್ಗೆ ಮಾತಾಡ್ತಾರೆ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಡಾಕ್ಟರ್ ಶಣೈಯವರೇ?
0: ಪತಂಜಲಿಯವರು ಧಾರಣೆ ಮತ್ತು ಧ್ಯಾನದ ನಡುವಿನ ಇರುವ ಸೂಕ್ಷ್ಮ ವ್ಯತ್ಯಾಸವನ್ನು ತುಂಬ ಸುಂದರವಾಗಿ ವಿವರಿಸಿದ್ದಾರೆ. ಮೊದಲು ಅವರು ಧಾರಣೆಯನ್ನು ಹೀಗೆ ಹೇಳುತ್ತಾರೆ, ದೇಶ ಬಂಧಶ್ಚಿತ್ತಸ್ಯ ಧಾರಣ, ಅಂದರೆ ಮನಸ್ಸನ್ನು ಒಂದು ವಿಷಯ ಅಥವಾ ಕೇಂದ್ರದಲ್ಲಿ ಸ್ಥಿರಗೊಳಿಸುವುದೇ ಧಾರಣೆ. ಚಿತ್ತವನ್ನು ನಾಭಿಚಕ್ರ, ಹೃದಯ ಕಮಲ, ನೆತ್ತಿಯಲ್ಲಿರುವ ಮಧ್ಯದ ಜಾಗ, ನಾಸಿಕಾಗ್ರ ಅಥವಾ ಜಿಹ್ವಾಗ್ರದಲ್ಲಿ ಸ್ಥಿರೀಕರಿಸುವುದೇ ಧಾರಣೆ. ಧ್ಯಾನದ ಕುರಿತು ಪ್ರತ್ಯಯಿಕತಾನತಾ ಧ್ಯಾನಂ, ಈ ಏಕಾಗ್ರತೆ ನಿರಂತರವಾಗಿ ಅಡೆತಡೆ ಇಲ್ಲದೆ ಚಿತ್ತ ಪ್ರವಾಹವನ್ನು ಹರಿಯಿಸುವುದು, ವಿಸದೃಶ ವೃತ್ತಿಗಳನ್ನು ತಡೆಗಟ್ಟುವುದು ಧ್ಯಾನವೆನ್ನಿಸುತ್ತದೆ. ಅಂದರೆ ತೈಲ ಧಾರಾವತ್ ಎಂದು ಹೇಳಬಹುದು.
1: ಯೋಗ ಅಂದರೆ ಆಸನ ಮತ್ತು ಧ್ಯಾನ ಮಾತ್ರನೇ? ಉತ್ತಮ ಜೀವನ ಶೈಲಿ ಬಗ್ಗೆನೂ ಪತಂಜಲಿ ಮಹರ್ಷಿಗಳು ಮಾರ್ಗದರ್ಶನ ನೀಡಿದ್ದಾರೆ.
0: ಇದು ಯೋಗದ ಹೃದಯ ಭಾಗ ಎಂದು ನಾನು ಹೇಳುತ್ತೇನೆ. ಪತಂಜಲಿಯವರು ಯೋಗದ ಮೊದಲ 2 ಅಂಗಗಳಾಗಿ ಯಮ ನಿಯಮಗಳನ್ನು ಹೇಳುತ್ತಾರೆ. ಆನಂತರ ಯಮಗಳು ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಹಾಗೂ ನಿಯಮಗಳು ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯೇಶ್ವರ ಪ್ರಣಿಧಾನಾನಿ ನಿಯಮಾಃ. ಅಂದರೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಗಮನಿಸಿ, ಯೋಗದ ಆರಂಭವೇ ನೈತಿಕ ಜೀವನದಿಂದ ಆಗುತ್ತದೆ. ಏಕೆಂದರೆ ಅಶಾಂತ ಮನಸ್ಸಿಗೆ ಧ್ಯಾನ ಕಷ್ಟ. ದೀಸ್ ರೂಲ್ಸ್ ಆರ್ ಫಾರ್ ಇಂಟರ್ನಲ್ ಪ್ಯೂರಿಫಿಕೇಶನ್ ಆ್ಯಂಡ್ ಶುಡ್ ಬಿ ಪ್ರಾಕ್ಟೀಸ್ಡ್ 24/7. ಅಹಿಂಸೆ ಎಂದರೆ ಕೇವಲ ದೈಹಿಕ ಹಿಂಸೆ ಮಾಡದಿರುವುದಲ್ಲ, ನಮ್ಮ ಮಾತು ಮತ್ತು ಆಲೋಚನೆಯಲ್ಲಿಯೂ ಸೌಮ್ಯತೆ ಇರಬೇಕು, ಅಂದರೆ ಕಾಯ, ವಾಚ, ಮನಸ್ಸ. ಸಂತೋಷ ಎಂದರೆ ಇರುವುದರಲ್ಲಿ ತೃಪ್ತಿ ಹೊಂದುವುದು. ಸ್ವಾಧ್ಯಾಯ ಎಂದರೆ ನಮ್ಮನ್ನೇ ನಾವು ಪರಿಶೀಲಿಸಿಕೊಳ್ಳುವುದು. ಭಗವದ್ಗೀತಾ, ಶ್ರೀಮದ್ ಭಾಗವತ, ಉಪನಿಷತ್ ಇತ್ಯಾದಿ ಗ್ರಂಥಗಳ ನಿಯಮಿತ ಪಠನ ಇದರೊಂದಿಗೆ ಸೇರುತ್ತದೆ. ಈಶ್ವರ ಪ್ರಣಿಧಾನದ ಬಗ್ಗೆ ಸ್ವಲ್ಪ ವಿವರಣೆ ಕೊಡುತ್ತೇನೆ. ಈಶ್ವರ ಅರ್ಪಣಾ ಬುದ್ಧಿ ಅಥವಾ ಶರಣಾಗತಿ ಮತ್ತು ಈಶ್ವರ ಪ್ರಸಾದ ಭಾವ ಮಂಕುತಿಮ್ಮನ ಕಗ್ಗದಲ್ಲಿ ಬರುವ ಈ ಸಾಲುಗಳು ಇಲ್ಲಿ ಸೂಕ್ತವೆನಿಸುತ್ತವೆ. ಬದುಕು ಜಟಕಾ ಬಂಡಿ.

0: ವಿಧಿಹದರ ಸಾಹೇಬ ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು ಮದುವೆಗೋ ಮಸಣಕೋ ಮತಿಗೆಟ್ಟು ಓಡಿಸಲು ಕದಡದಿರು ಮನವನ್ನು ಮಂಕುತಿಮ್ಮ. ಆದ್ದರಿಂದ ಪತಂಜಲಿ ಯೋಗಸೂತ್ರವು ಕೇವಲ ಧ್ಯಾನದ ಗ್ರಂಥವಲ್ಲ, ಅದು ಸಮಗ್ರ ಆರೋಗ್ಯ ಮತ್ತು ಉತ್ತಮ ಜೀವನದ ಮಾರ್ಗದರ್ಶಿ. ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರೂ ಪ್ರತಿದಿನ ಒಂದು ಯಮ ಅಥವಾ ಒಂದು ನಿಯಮವನ್ನು ಜೀವನದಲ್ಲಿ ಜಾಗೃತಿಯಿಂದ ಅನುಸರಿಸಲು ಆರಂಭಿಸಿದರೆ ಅದು ಸಮಾಜದ ಆರೋಗ್ಯಕ್ಕೂ ಮಹತ್ತರ ಕೊಡುಗೆಯಾಗುತ್ತದೆ.
1: ಡಾಕ್ಟರ್ ರಾಮನಾಥ ಶೆಣೈಯವರೇ, ತಾವು ವೈದ್ಯರು ಮತ್ತೆ ಅಷ್ಟಾಂಗ ಯೋಗದ ಅಭ್ಯಾಸವನ್ನ ಪ್ರತಿನಿತ್ಯ ಮಾಡ್ತೀರಿ. ಈ ಬಾರಿಯ ಯೋಗ ದಿನಾಚರಣೆಯ ವಿಷಯವೇ ಆರೋಗ್ಯವಂತ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ. ಈಗ ತಾವು ಮಾಡ್ತಾ ಇರುವಂತಹ ಯೋಗ ಏನಿದೆಯಲ್ಲ, ಅದು ನಿಮ್ಮ ಜೀವನದಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಏನು ಬದಲಾವಣೆಗಳನ್ನು ತಂದಿದೆ ಅಂತೀರಿ?
0: ನಾನು ವೈದ್ಯಕೀಯ ವೃತ್ತಿಯನ್ನು ಆರಂಭಿಸಿದಾಗ ರೋಗದ ಚಿಕಿತ್ಸೆಯೇ ವೈದ್ಯನ ಮುಖ್ಯ ಕರ್ತವ್ಯ ಎಂದು ಭಾವಿಸಿದ್ದೆ. ಆದರೆ ವರ್ಷಗಳು ಕಳೆದಂತೆ ಒಂದು ಸತ್ಯ ಸ್ಪಷ್ಟವಾಯಿತು. ಔಷಧಿಗಳು ದೇಹವನ್ನು ಗುಣಪಡಿಸಬಹುದು, ಆದರೆ ಮನಸ್ಸಿನ ಆರೋಗ್ಯವನ್ನು ಬೆಳೆಸುವುದು ಜೀವನ ಶೈಲಿಯ ಮೂಲಕವೇ ಸಾಧ್ಯ. ಸುಮಾರು 50% ಕಾಯಿಲೆಗಳು ಮನಸ್ಸಿನ ಮೂಲಕವೇ ಉತ್ಪನ್ನವಾಗಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಪತಂಜಲಿ ಯೋಗಸೂತ್ರವನ್ನು ಅಧ್ಯಯನ ಮಾಡಿ ಅದರಂತೆ ಸಾಧನೆ ಮಾಡಲು ಆರಂಭಿಸಿದ ನಂತರ ನನ್ನ ಜೀವನದಲ್ಲಿ 3 ಬದಲಾವಣೆಗಳನ್ನು ನಾನು ಸ್ಪಷ್ಟವಾಗಿ ಅನುಭವಿಸಿದೆ. ಮೊದಲನೆಯದು, ಒತ್ತಡವನ್ನು ಎದುರಿಸುವ ಸಾಮರ್ಥ್ಯ ಹೆಚ್ಚಾಯಿತು. ಎರಡನೆಯದು, ಪ್ರತಿಕ್ರಿಯಿಸುವ ಬದಲು ಪ್ರತಿಸ್ಪಂದಿಸುವ ಅಭ್ಯಾಸ ಬೆಳೆಯಿತು, ರೆಸ್ಪಾಂಡ್ ನಾಟ್ ರಿಯಾಕ್ಟ್. ಮೂರನೆಯದು, ಆಂತರಿಕ ಶಾಂತಿ ನಿಧಾನವಾಗಿ ಜೀವನದ ಒಂದು ಭಾಗವಾಯಿತು. ಇದು ಯಾವುದೋ ಅದ್ಭುತವಲ್ಲ, ಇದು ಪತಂಜಲಿಯವರು ಹೇಳಿದ ಅಭ್ಯಾಸ ಮತ್ತು ವೈರಾಗ್ಯದ ಫಲ. ಇಂದಿಗೂ ನಾನು ಸಾಧಕನೇ, ಪ್ರತಿದಿನ ಕಲಿಯುತ್ತಲೇ ಇದ್ದೇನೆ. ಯೋಗದಲ್ಲಿ ಅಂತ್ಯ ಎಂಬುದಿಲ್ಲ, ಅದು ಜೀವನ ಪರ್ಯಂತದ ಪಯಣ.
1: ಒಳ್ಳೆಯದು ಡಾಕ್ಟರ್ ರಾಮನಾಥ ಶೆಣೈಯವರೇ, ಇದುವರೆಗೂ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು, ಚಿಂತನೆಗಳನ್ನು, ಅನುಭವಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ನಮಸ್ಕಾರ.
0: ಈ ಕಾರ್ಯಕ್ರಮದ ಕೊನೆಯಲ್ಲಿ ಭಾರತೀಯ ಸಂಸ್ಕೃತಿಯ ಶಾಶ್ವತ ಪ್ರಾರ್ಥನೆಯೊಂದಿಗೆ ವಿದಾಯ ಹೇಳೋಣ.

0: ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಂದರೆ ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ನಿರೋಗಿಗಳಾಗಿರಲಿ, ಎಲ್ಲರೂ ಶುಭವನ್ನು ಕಾಣಲಿ, ಯಾರೂ ದುಃಖಕ್ಕೆ ಒಳಗಾಗದಿರಲಿ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.
1: ಇದುವರೆಗೆ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಮತ್ತು ಸಕಾರಾತ್ಮಕ ಆರೋಗ್ಯ ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ ಶಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
4: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೌಶಲ್ ವಿಕಾಸ ಯೋಜನೆ ಈ ಕುರಿತು ಮಾತನಾಡುತ್ತಿದ್ದಾರೆ ರಾಜೇಶ್ ಹೊಂಗಲ್.
5: ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆ ಅಥವಾ PMKVY ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ 2015 ಆರಂಭಿಸಲಾಯಿತು. ಈ ಯೋಜನೆಯ ಸದುದ್ದೇಶ ದೇಶದೆಲ್ಲೆಡೆ ಕೌಶಲ್ಯಪೂರ್ಣ ಉದ್ಯೋಗಗಳಿಗಾಗಿ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ 15-45 ವಯಸ್ಸಿನ ನಿರುದ್ಯೋಗಿ ಯುವ ಮಿತ್ರರಿಗೆ ಉದ್ಯೋಗಾವಕಾಶಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಗುರಿ ಹೊಂದಿದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯ 3ನೇ ಆವೃತ್ತಿಯು ಅಲ್ಪಾವಧಿ ತಾಂತ್ರಿಕ ತರಬೇತಿ ಕಾರ್ಯಕ್ರಮಗಳಾಗಿ ಜಾರಿಗೆಯಲ್ಲಿವೆ. ಈ ಯೋಜನೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಮತ್ತು ಅರ್ಥಪೂರ್ಣವಾಗಿ ಯೋಜನೆಯ ಫಲಾನುಭವಿಗಳಿಗೆ ಅಂದರೆ ಉದ್ಯೋಗವನ್ನರಸುವ ನಿರುದ್ಯೋಗಿ ಯುವಕ ಯುವತಿಯರಿಗೆ ತಲುಪಿಸಲು ನಮ್ಮ ಕೇಂದ್ರ ಸರ್ಕಾರವು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನಿಗಮ ಹಾಗೂ ಆಯಾ ರಾಜ್ಯ ಸರ್ಕಾರಗಳ ಉದ್ಯಮಶೀಲತೆ ಜೀವನೋಪಾಯ ಹಾಗೂ ಕೌಶಲ್ಯಾಭಿವೃದ್ಧಿ ಇಲಾಖೆಗಳ ಸಹಕಾರದೊಂದಿಗೆ ಕಾರ್ಯರೂಪಕ್ಕೆ ತರಲು ಬಳಸಿಕೊಳ್ಳುತ್ತಿದೆ. ಈ ಯೋಜನೆಯು ಉದ್ಯೋಗ ದೊರಕಿಸಿಕೊಡುವಲ್ಲಿ ಮಹತ್ತರ ಪಾತ್ರ

ವಹಿಸುತ್ತದೆ. ಅದು ಹೇಗೆಂದರೆ, ಆಯಾ ಉದ್ಯೋಗ ನಿರ್ವಹಿಸಲು ಅಗತ್ಯವಾಗಿ ಹೊಂದಲೇಬೇಕಾದ ಅಥವಾ ಗಳಿಸಿಕೊಳ್ಳಲೇಬೇಕಾದ ಕೌಶಲ್ಯಗಳ ಕುರಿತಾದ ದಕ್ಷ ತರಬೇತಿ ಕಾರ್ಯಕ್ರಮಗಳನ್ನು ಅಲ್ಪಾವಧಿ ಅಂದರೆ 16-78 ಗಂಟೆಗಳು ಅಥವಾ 2-3 ವಾರಗಳ ಕಿರು ತರಬೇತಿಯನ್ನು ಬೇಡಿಕೆಯ ಆಧಾರದನ್ವಯ ಹಾಗೂ ಪ್ರಾದೇಶಿಕ ಅಗತ್ಯತೆಗನುಗುಣವಾಗಿ ನಿರುದ್ಯೋಗಿ ಯುವ ಮಿತ್ರರಿಗೆ ಹಾಗೂ ಅರ್ಧದಲ್ಲೇ ಶಾಲಾ ಕಾಲೇಜು ಅಧ್ಯಯನ ಮೊಟಕುಗೊಳಿಸಿದ ಯುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಈ ತರಬೇತಿಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ತರಬೇತಿ ಕಾರ್ಯಕ್ರಮ ನಡೆಸಿಕೊಡುವ ಉಪಯುಕ್ತ ಮಾಹಿತಿಯನ್ನು ಫಲಾನುಭವಿಗಳಿಗೆ ತಲುಪಿಸಲು ಸ್ಥಳೀಯ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಶಿಕ್ಷಕಿಯರು, ಜಿಲ್ಲಾ ಯುವಜನ ಸಬಲೀಕರಣ ನೆಹರು ಯುವ ಕೇಂದ್ರಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಪ್ರಾಯೋಜಿತ ವೆಬ್ ತಾಣಗಳಾದ www.pmkbyofficial.org ಹಾಗೂ nsdcindia.org ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಆಯಾ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮದ ತರಗತಿವಾರು ಹಾಗೂ ಪಠ್ಯಕ್ರಮದನ್ವಯ ವಿಷಯ ವಸ್ತುವನ್ನು ಡಿಜಿಟಲ್ ಕಂಟೆಂಟ್ ರೂಪದಲ್ಲಿ ಇಸ್ಕಿಲ್ ಇಂಡಿಯಾ ವೆಬ್ ಪೋರ್ಟಲ್ http://eskillindia.org ವೆಬ್ ಜಾಲತಾಣದ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನ ಮಾಡಬಹುದು. ಆಯಾ ಉದ್ಯೋಗ ಕಾರ್ಯವೈಖರಿ ನಿರೀಕ್ಷಿಸುವ ನಿಗದಿತ ಕೌಶಲ್ಯದ ತರಬೇತಿಗಳನ್ನು ಅಂದಾಜು 2 ವಾರದಿಂದ 4 ವಾರ ಹಾಗೂ 2 ತಿಂಗಳಿನಿಂದ 6 ತಿಂಗಳ ಅವಧಿಯವರೆಗೆ ನಡೆಸಿಕೊಡಲಾಗುತ್ತದೆ. ಆದರೆ ಈ ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗಲು ನಿರುದ್ಯೋಗಿ ಯುವಕ ಯುವತಿಯರಿಂದ ನಿರೀಕ್ಷಿತ ಸ್ಪಂದನೆ ಆಸಕ್ತಿ ಹೊರಹೊಮ್ಮುತ್ತಿಲ್ಲ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಕೇಂದ್ರ ಸರ್ಕಾರದ ಕೌಶಲ್ಯಾಭಿವೃದ್ಧಿ ನಿಗಮ ಸದರಿ ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗಿ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಯ ಸದುಪಯೋಗ ಪಡೆಯಲೆಂದು ತರಬೇತಿಗೆ ಹಾಜರಾಗುವ ಫಲಾನುಭವಿಗಳಿಗಾಗಿ ಆಕರ್ಷಕ ಆರ್ಥಿಕ ಹಣಕಾಸು ಸಹಾಯ ನೀಡುವ ಪ್ಯಾಕೇಜ್ಗಳನ್ನು ಘೋಷಿಸಿದೆ. ಸದರಿ ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಹಾಜರಾಗಿ ನಿಗದಿತ ಅವಧಿಯ ತರಬೇತಿ ಪೂರೈಸಿ ಉತ್ತೀರ್ಣರಾಗಿ ಪ್ರಮಾಣ ಪತ್ರ ಪಡೆಯುವ ಫಲಾನುಭವಿಗಳಿಗೆ ಆಕರ್ಷಕ ಬಹುಮಾನ ಹಣದ ರೂಪದಲ್ಲಿ ನೀಡುವುದು, ತರಬೇತಿ ಅವಧಿಯಲ್ಲಿ ಉಚಿತ ಊಟೋಪಚಾರ ಹಾಗೂ ವಸತಿ ವ್ಯವಸ್ಥೆ, ತರಬೇತಿ ಸಂಸ್ಥೆಗೆ ತಮ್ಮ ವಾಸಸ್ಥಾನದಿಂದ ಪ್ರತಿನಿತ್ಯ ಬಂದು ಹೋಗುವ ಬಸ್ಸು ಸಾರಿಗೆ ವ್ಯವಸ್ಥೆಯ ಖರ್ಚು ವೆಚ್ಚ ನೀಡುವುದು, ತರಬೇತಿ ಅವಧಿಯಲ್ಲಿ ಅಪಘಾತವಾದರೆ ಜೀವ ವಿಮಾ ಸೌಲಭ್ಯ, ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳು ಪ್ರೋತ್ಸಾಹಧನ ಅಥವಾ ಸ್ಟೈಪಂಡ್ ನೀಡುವುದು, ಉದ್ಯೋಗವನ್ನರೆಸಿ ಸಂದರ್ಶನಕ್ಕೆ ಹಾಜರಾಗುವಾಗ ಅದಕ್ಕೆ ತಗಲುವ ಪ್ರಯಾಣ ವೆಚ್ಚ ಭರಿಸುವುದು, ತರಬೇತುದಾರರಿಗೆ ವಾರ್ಷಿಕ ಪ್ರೋತ್ಸಾಹಧನ ನೀಡುವುದು, ಫಲಾನುಭವಿ ಅಭ್ಯರ್ಥಿಗಳಿಗೆ ಕೌಶಲ್ಯ ತರಬೇತಿಗೆ ಅಗತ್ಯವಿರುವ ಸೂಚನಾ ಪುಸ್ತಕ ಉಪಕರಣಗಳನ್ನು ಉಚಿತವಾಗಿ ಪೂರೈಸುವುದು, ಕೊನೆಯದಾಗಿ ತರಬೇತಿ ಪಡೆದ ಅಭ್ಯರ್ಥಿಗಳು ಒಂದು ವೇಳೆ ವಿದೇಶಗಳಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನಿಸಿದರೆ ಅದನ್ನು ಕಾರ್ಯಗತಗೊಳಿಸಲು ತಕ್ಕ ಮಟ್ಟಿನ ಪ್ರೋತ್ಸಾಹಧನವನ್ನು ನೀಡುವುದಾಗಿದೆ. ಈ ಪ್ರಧಾನಮಂತ್ರಿಗಳ ಕೌಶಲ್ಯ ವಿಕಾಸ ಯೋಜನೆಯಡಿ ತರಬೇತಿಗಳನ್ನು ಆಯೋಜಿಸಲು ಸ್ಕಿಲ್ ಇಂಡಿಯಾ ವೆಬ್ ಪೋರ್ಟಲ್ನಲ್ಲಿ ಹಲವಾರು ಪ್ರತಿಷ್ಠಿತ ಸರ್ಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುಮತಿ ನೀಡಲಾಗಿದೆ. ಉದಾಹರಣೆಗೆ ಕೆಲವು ಸರ್ಕಾರಿ ITI ಕೈಗಾರಿಕಾ ತರಬೇತಿ ಕೇಂದ್ರಗಳು, ಪಾಲಿಟೆಕ್ನಿಕ್ಗಳು, ಖಾಸಗಿ ITIಗಳು, ತಾಂತ್ರಿಕ ತರಬೇತಿ ನೀಡುವ ಪ್ರತಿಷ್ಠಿತ ಖಾಸಗಿ ಸಂಸ್ಥೆಗಳು, ಉದಾಹರಣೆಗೆ NIIT, ಅಪ್ಟೆಕ್, ರೂಮನ್ ಕಂಪ್ಯೂಟರ್ ಟೆಕ್ನಾಲಜೀಸ್ ಹಾಗೂ ಸರ್ಕಾರದ ಅಂಗ ಸಂಸ್ಥೆಗಳಾದ ಕಿಯೋನಿಕ್ಸ್, NGEF, GTTC ಸರ್ಕಾರಿ ಉಪಕರಣ ಕಾರ್ಯಾಗಾರಗಳು. ಪ್ರತಿ ಜಿಲ್ಲೆಯಲ್ಲಿಯೂ ಕನಿಷ್ಠ ಒಂದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಡಿ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಸರ್ಕಾರಿ ಖಾಸಗಿ ಸಹಯೋಗದಲ್ಲಿ ಕನಿಷ್ಠ 120 ವಿದ್ಯಾರ್ಥಿಗಳಿಗೆ ಈ ಜಿಲ್ಲಾ ಮಟ್ಟದ ಕೌಶಲ್ಯ ಕೇಂದ್ರಗಳಲ್ಲಿ ಅಲ್ಪಾವಧಿ ತರಬೇತಿ ನೀಡಲಾಗುತ್ತಿದೆ. ಅಗತ್ಯತೆ ಆಧಾರದ ಮೇಲೆ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮವು ಆಯಾ ಕೌಶಲ್ಯ ತರಬೇತಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್, ಕುಡಿಯುವ ನೀರಿನ ವ್ಯವಸ್ಥೆ, ಯಂತ್ರೋಪಕರಣಗಳು, ಕಂಪ್ಯೂಟರ್ಗಳು ಹಾಗೂ ಸ್ಮಾರ್ಟ್ ಕ್ಲಾಸ್ ರೂಮ್ ತರಗತಿ ಕೋಣೆಗಳನ್ನು ಒದಗಿಸಿ ಹೆಚ್ಚುವರಿಯಾಗಿ ಆಸಕ್ತ ನಿರುದ್ಯೋಗಿ ಯುವಕ ಯುವತಿಯರಿಗೆ ಆಯಾ ತಾಲೂಕು ನಗರ ಪಟ್ಟಣಗಳ ವಿಸ್ತರಣಾ ಕೇಂದ್ರಗಳಲ್ಲಿ ಕೌಶಲ್ಯ ತರಬೇತಿಗಾಗಿ ಸೂಕ್ತ ವ್ಯವಸ್ಥೆ ಮಾಡಿಕೊಟ್ಟಿದೆ. ಉದಾಹರಣೆಗೆ ಈ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಡಿ ಸ್ಥಾಪಿತಗೊಂಡ ಜಿಲ್ಲಾವಾರು ಕೌಶಲ್ಯ ಕೇಂದ್ರಗಳಲ್ಲಿ 15-45 ವಯಸ್ಸಿನ ವಿದ್ಯಾವಂತ ನಿರುದ್ಯೋಗಿ ಯುವಕ ಯುವತಿಯರು ಆಯ್ಕೆ ಮಾಡಿಕೊಳ್ಳಬಹುದಾದ ಅಲ್ಪಾವಧಿ ತರಬೇತಿ ಕಾರ್ಯಕ್ರಮಗಳನ್ನು ಅಂದರೆ

0: ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಹೀಗೆ ಹೆಸರಿಸಬಹುದಾಗಿದೆ: ಆಫೀಸ್ ಆಟೋಮೇಷನ್ DTP ಆಪರೇಟರ್, TV ಮೊಬೈಲ್ ಫೋನ್ ರಿಪೇರ್ ಟೆಕ್ನಿಷಿಯನ್, ಸ್ಪ್ರೇ ಪೇಂಟಿಂಗ್ ಟೆಕ್ನಿಷಿಯನ್, ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್, ಆಂಡ್ರಾಯ್ಡ್ ಟರ್ಮಿನಲ್ ಇಕ್ವಿಪ್ಮೆಂಟ್ ಅಪ್ಲಿಕೇಶನ್ ಡೆವಲಪರ್, ವೈರ್ಲೆಸ್ ಮೊಬೈಲ್ ಟವರ್ ಟೆಕ್ನಿಷಿಯನ್, CNC ಆಪರೇಟರ್, ಟೂಲ್ ಅಂಡ್ ಡೈ ಮೇಕರ್. ಅಂತೆಯೇ ಬ್ಯಾಂಕಿಂಗ್, ಹಣಕಾಸು ಸೇವೆಗಳು ಹಾಗೂ ವಿಮಾ ಸೌಲಭ್ಯ ಕ್ಷೇತ್ರಗಳಲ್ಲಿ ಕೌಶಲ್ಯ ತರಬೇತಿ ಕೋರ್ಸ್ಗಳೆಂದರೆ ಲೈಫ್ ಇನ್ಶೂರೆನ್ಸ್ ಏಜೆಂಟ್, ಮೈಕ್ರೋ ಫೈನಾನ್ಸ್ ಎಕ್ಸಿಕ್ಯೂಟಿವ್, ಲೋನ್ ಅಪ್ರೂವಲ್ ಅಂಡ್ ಡೆಬ್ಟ್ ರಿಕವರಿ ಏಜೆಂಟ್, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಕೌಂಟ್ಸ್ ಅಸಿಸ್ಟೆಂಟ್. ಸಾರಿಗೆ ಸೇವಾ ಕ್ಷೇತ್ರದಲ್ಲಿ ಕನ್ಸೈನ್ಮೆಂಟ್ ಕೊರಿಯರ್ ಬುಕಿಂಗ್ ಏಜೆಂಟ್ ಎಂಬ ತರಬೇತಿ, ವೇರ್ಹೌಸ್ ಸೂಪರ್ವೈಸರ್, ಏರ್ ಕಾರ್ಗೋ ಅಸೋಸಿಯೇಟ್, ಪ್ಯಾಕರ್ಸ್ ಅಂಡ್ ಮೂವರ್ಸ್ ಎಂಬ ಸರ್ಟಿಫಿಕೇಟ್ ತರಬೇತಿಗಳನ್ನು ಪಡೆಯಬಹುದಾಗಿದೆ. ವಿಶ್ವದ 5ನೇ ಆರ್ಥಿಕ ದೊಡ್ಡ ಶಕ್ತಿಯಾಗುವತ್ತ ದಾಪುಗಾಲು ಇಟ್ಟಿರುವ ನಮ್ಮ ಭಾರತ ದೇಶವನ್ನು ಇನ್ನಷ್ಟು ಶ್ರೀಮಂತಗೊಳಿಸಿ ಆತ್ಮನಿರ್ಭರ ಭಾರತದ ನಿರ್ಮಾಣ ಮಾಡಲು ಇಂದಿನ ಯುವ ಪೀಳಿಗೆ ಈ ಕೌಶಲ್ಯಾಧಾರಿತ ಉದ್ಯೋಗ ತರಬೇತಿಗಳನ್ನು ಪಡೆದು ಆರ್ಥಿಕವಾಗಿ ಸ್ವಾವಲಂಬಿ ಬದುಕು ಸಾಗಿಸಲು ದಾಪುಗಾಲ ನೀಡಬೇಕಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ ಕುರಿತು ಮಾತನಾಡಿದವರು ರಾಜೇಶ್ ಹೊಂಗಲ್.
2: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಹಲೋ
4: ಬ್ರೋ, ಆಮೇಲೆ ಕಾಲ್ ಮಾಡ್ತೀನಿ, ಬಾಸ್ ಇದ್ದಾರೆ, ಮತ್ತೆ ಕಾಲ್ ಮಾಡ್ತೀನಿ.
3: ಒಂದ್ ಸೆಕೆಂಡ್.
4: ಹಾ ಹಾ ಹಾ, ಆಮೇಲೆ ಆಮೇಲೆ.
5: ಹಲೋ
3: ಹಲೋ.
5: ಓ ನೀನೇನು? ಏ ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
3: ಹಲೋ.
5: ನಿನ್ ಮೆಸೇಜ್ ನೋಡ್ದೆ, ಏನೋ ವಿಷಯ?
3: ಸ್ವಲ್ಪ ಮಾತಾಡಬೇಕಿತ್ತು.
5: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
3: ಎಲ್ಲ ಓಕೆ.
5: ಮತ್ತೆ ಮೆಸೇಜ್ ಮಾಡ್ತೀನಿ.
3: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
6: ನಿಂದು ಯಾವಾಗ್ಲೂ ಇದ್ದದ್ದೆ, ಸುಮ್ಮನೆ ತಿನ್ನಪ್ಪ.
3: ನಂಗೆ ಹಸಿವೆ ಇಲ್ಲ.
7: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
8: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
9: ಅವತ್ತು ಅವನು ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
10: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.
11: ಆಕಾಶವಾಣಿ, ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
12: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿ ರಚನೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. 15ನೇ ಆವೃತ್ತಿಯ ಭಾರತ ಥೈಲ್ಯಾಂಡ್ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿ, ಥೈಲ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ ಭಾರತೀಯ ಸೇನಾ ತುಕಡಿ. ಬಿಹಾರದ ಕಾಲ್ತುಳಿತ ಮತ್ತು ಪಶ್ಚಿಮ ಬಂಗಾಳದ ಅಗ್ನಿ ದುರ್ಘಟನೆಗಳಲ್ಲಿ ಒಟ್ಟು 12 ಸಾವು, ಅನೇಕರಿಗೆ ಗಾಯ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾದ 5 ಕಬಳಿಸಿದ ಭಾರತ. ವಾರ್ತೆಗಳ ವಿವರ: ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು 2 ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರದ ವಿವಿಧ ವಿಷಯಗಳು ಮತ್ತು ಶಿಫಾರಸುಗಳನ್ನು ಪರಿಶೀಲಿಸಿ ಭವಿಷ್ಯದ ಬ್ಯಾಂಕ್ ಸುಧಾರಣೆಗಳ ಹಾದಿಯನ್ನು ಈ ಸಮಿತಿ ನಿರ್ಧರಿಸಲಿದೆ ಎಂದು ಹೇಳಿದರು. ಇದರ ಜೊತೆಗೆ ವಿಕಸಿತ ಭಾರತ ನಿರ್ಮಾಣದಲ್ಲಿ ಬ್ಯಾಂಕರ್ಗಳು ಪ್ರಮುಖ ಪಾತ್ರ ವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ 2 ಸಮಾವೇಶದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಮತ್ತು ಸಾರ್ವಜನಿಕ ಹಣಕಾಸು ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದು, ಬ್ಯಾಂಕಿಂಗ್ ಮತ್ತು ಹಣಕಾಸು ಕ್ಷೇತ್ರದ ಪ್ರಮುಖ ಆದ್ಯತೆಗಳು, ಉದಯೋನ್ಮುಖ ಅವಕಾಶಗಳು ಹಾಗೂ ಬದಲಾಗುತ್ತಿರುವ ಸ್ವರೂಪದ ಕುರಿತು ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿಯ 15ನೇ ಆವೃತ್ತಿಯಲ್ಲಿ ಭಾಗವಹಿಸಲು ಭಾರತೀಯ ಸೇನೆಯ ತುಕಡಿ ಇಂದು ಥೈಲ್ಯಾಂಡ್ಗೆ ತೆರಳಿದೆ. ಈ ಸಮರ

0: ಅಭ್ಯಾಸ ನಾಳೆಯಿಂದ ಆರಂಭವಾಗಲಿದ್ದು ಇದೇ 31ರವರೆಗೆ ನಡೆಯಲಿದೆ. ಎರಡೂ ರಾಷ್ಟಗಳ ನಡುವಿನ ಮಿಲಿಟರಿ ಸಹಕಾರ ಬಲಪಡಿಸುವುದು ಮೈತ್ರಿ ಸಮರಾಭ್ಯಾಸದ ಪ್ರಮುಖ ಉದ್ದೇಶವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಟ್ಟ ಅರಣ್ಯ ಹಾಗೂ ಅರೆನಗರ ಪ್ರದೇಶಗಳಲ್ಲಿ ಭಯೋತ್ಪಾದನಾ ವಿರೋಧಿ ಮತ್ತು ಬಂಡಾಯ ನಿಗ್ರಹ ಕಾರ್ಯಾಚರಣೆಗಳನ್ನು ಕೈಗೊಳ್ಳುವ ಜಂಟಿ ಸಾಮರ್ಥ್ಯವನ್ನು ಹೆಚ್ಚಿಸಲು ಈ ತರಬೇತಿ ನೆರವಾಗಲಿದೆ. ಇದರಲ್ಲಿ ಭಾರತೀಯ ಸೇನೆ ಮತ್ತು ಥೈಲ್ಯಾಂಡ್ ಸೇನೆಯಿಂದ ತಲಾ 85 ಯೋಧರು ಭಾಗವಹಿಸುತ್ತಿದ್ದಾರೆ. ಭಾರತೀಯ ಸೇನೆಯನ್ನು ಪ್ರಮುಖವಾಗಿ 9 ಗೋರ್ಖಾ ರೈಫಲ್ ಪಡೆ ಪ್ರತಿನಿಧಿಸುತ್ತಿದ್ದು, ಥೈಲ್ಯಾಂಡ್ ಪಡೆಗಳನ್ನು 3ನೇ ಬೆಟಾಲಿಯನ್ 25ನೇ ಇನ್ಫೆಂಟ್ರಿ ಬ್ರಿಗೇಡ್ ಪ್ರತಿನಿಧಿಸುತ್ತಿದೆ. ಕಳೆದ ಆವೃತ್ತಿಯ ಸಮರಾಭ್ಯಾಸ ಮೇಘಾಲಯದಲ್ಲಿ ನಡೆದಿತ್ತು. ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇಂದು ಸಂಭವಿಸಿದ ಪ್ರತ್ಯೇಕ ದುರ್ಘಟನೆಗಳಲ್ಲಿ 12 ಮಂದಿ ಮೃತಪಟ್ಟಿದ್ದು ಅನೇಕರು ಗಾಯಗೊಂಡಿದ್ದಾರೆ. ಬಿಹಾರದ ಲಖೀಸರಾಯ್ ಜಿಲ್ಲೆಯ ಪ್ರಸಿದ್ಧ ಅಶೋಕ್ ಧಾಮ್ ದೇವಾಲಯದ ಬಳಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ಕಾಲ್ತುಳಿತದಲ್ಲಿ 7 ಮಹಿಳಾ ಭಕ್ತರು ಮೃತಪಟ್ಟಿದ್ದು 10ಕ್ಕೂ ಹೆಚ್ಚು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಪವಿತ್ರ ಶ್ರಾವಣ ಸೋಮವಾರದ ಅಂಗವಾಗಿ ಶಿವಲಿಂಗಕ್ಕೆ ಜಲಾಭಿಷೇಕ ನೆರವೇರಿಸಲು ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿದ್ದಾಗ ಈ ದುರಂತ ಸಂಭವಿಸಿದೆ. ಅಶೋಕ್ ಧಾಮ್ ರೈಲು ನಿಲ್ದಾಣದಿಂದ ದೇವಾಲಯಕ್ಕೆ ತೆರಳುವ ಮಾರ್ಗದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ವಿದ್ಯುತ್ ಕಂಬವೊಂದು ನೆಲಕ್ಕೆ ಬಿದ್ದು ವಿದ್ಯುತ್ ಪ್ರವಹಿಸುತ್ತಿದೆ ಎಂಬ ವದಂತಿ ಹರಡಿದ್ದೇ ಕಾಲ್ತುಳಿತಕ್ಕೆ ಮುಖ್ಯ ಕಾರಣ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ಗಂಭೀರವಾಗಿ ಗಾಯಗೊಂಡವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಪಾಟ್ನಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಉಳಿದ ಗಾಯಾಳುಗಳಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ದುಃಖ ವ್ಯಕ್ತಪಡಿಸಿದ್ದು, ಘಟನೆಯಲ್ಲಿ ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ದುರಂತದಲ್ಲಿ ಸಂಕಷ್ಟಕ್ಕೀಡಾದ ಸಂತ್ರಸ್ತರಿಗೆ ಮತ್ತು ಅವರ ಕುಟುಂಬಗಳಿಗೆ ಸ್ಥಳೀಯ ಜಿಲ್ಲಾಡಳಿತ ಸಾಧ್ಯವಿರುವ ಎಲ್ಲಾ ನೆರವು ನೀಡುತ್ತಿದೆ ಎಂದು ಭರವಸೆ ನೀಡಿದ್ದಾರೆ. ಘಟನೆಗೆ ತೀವ್ರ ಕಂಬನಿ ಮಿಡಿದಿರುವ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಗಾಯಾಳುಗಳಿಗೆ ತಕ್ಷಣವೇ ಸೂಕ್ತ ಮತ್ತು ತುರ್ತು ವೈದ್ಯಕೀಯ ನೆರವು ಒದಗಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ ಹಾಗೂ ಮೃತರ ಕುಟುಂಬಸ್ಥರಿಗೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಮತ್ತೊಂದೆಡೆ, ಪಶ್ಚಿಮ ಬಂಗಾಳದ ಬೀರ್ಭೂಮ್ ಜಿಲ್ಲೆಯ ತಾರಾಪೀಠ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೋಟೆಲ್ವೊಂದರಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಕನಿಷ್ಠ 5 ಮೃತಪಟ್ಟಿದ್ದು ಹಲವರು ಅಸ್ವಸ್ಥಗೊಂಡಿದ್ದಾರೆ. ಕೆಳಗಿನ ಮಹಡಿಯಲ್ಲಿ ಮೊದಲಿಗೆ ಕಾಣಿಸಿಕೊಂಡ ಬೆಂಕಿ ಕೆಲವೇ ಕ್ಷಣಗಳಲ್ಲಿ 4 ಮಹಡಿಗಳ ಇಡೀ ಕಟ್ಟಡಕ್ಕೆ ವ್ಯಾಪಿಸಿದೆ. ಅಗ್ನಿ ಅನಾಹುತ ಸಂಭವಿಸಿದಾಗ ಹೆಚ್ಚಿನ ಪ್ರವಾಸಿಗರು ನಿದ್ರೆಯಲ್ಲಿದ್ದರು. ಶ್ರಾವಣ ಮಾಸದ ಸೋಮವಾರ ಅಂಗವಾಗಿ ಧಾರ್ಮಿಕ ಕ್ಷೇತ್ರ ತಾರಾಪೀಠಕ್ಕೆ ಆಗಮಿಸಿದ ಯಾತ್ರಾರ್ಥಿಗಳಿಂದ ಈ ಹೋಟೆಲ್ ಭರ್ತಿಯಾಗಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಗ್ನಿ ಅವಘಡ ಸಂಭವಿಸಿರುವುದಾಗಿ ಹೋಟೆಲ್ ಮಾಲೀಕರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ತನ್ನ ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಜನಕೇಂದ್ರಿತ ವಿಧಾನಕ್ಕೆ ಹೆಚ್ಚಿನ ಒತ್ತು ನೀಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಸುಧಾಕರ್ ದಲೀಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಬ್ರಿಕ್ಸ್ ನಾಗರಿಕ ವೇದಿಕೆ 2026 ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಅಧ್ಯಕ್ಷತೆಯಲ್ಲಿ ದೇಶದ ವಿವಿಧ ನಗರಗಳಲ್ಲಿ ಇದುವರೆಗೆ 350ಕ್ಕೂ ಹೆಚ್ಚು ಸಭೆಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಫಲಿತಾಂಶಗಳನ್ನು ಸಾಧಿಸಲಾಗಿದೆ ಎಂದು ತಿಳಿಸಿದರು. ಈ ಉಪಕ್ರಮಗಳು ಬ್ರಿಕ್ಸ್ನ 3 ಪ್ರಮುಖ ಆಧಾರಸ್ತಂಭಗಳಾದ ರಾಜಕೀಯ ಮತ್ತು ಭದ್ರತಾ ಸಹಕಾರ, ಹಣಕಾಸು ಪಾಲುದಾರಿಕೆ ಮತ್ತು ಜನರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಿದೆ. ಉದಯೋನ್ಮುಖ ಆರ್ಥಿಕತೆಗಳ ಜಾಗತಿಕ ಧ್ವನಿಯಾಗಿ ಬ್ರಿಕ್ಸ್ ಹೊರಹೊಮ್ಮಿದ್ದು, ಈ ವರ್ಷ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಗೆ ಈ ನಾಗರಿಕ ವೇದಿಕೆಯಿಂದ ದೊರೆಯುವ ಸಲಹೆಗಳು ಅತ್ಯಂತ ಮೌಲ್ಯಯುತವಾಗಿರಲಿವೆ ಎಂದರು. ಪರೀಕ್ಷೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಅಭ್ಯರ್ಥಿಗಳ ಹಿತರಕ್ಷಣೆ ಕಾಯ್ದುಕೊಳ್ಳುವುದು ಸಂಸ್ಥೆಯ ಮುಖ್ಯ ಆದ್ಯತೆಯಾಗಿದೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತಿಳಿಸಿದೆ. ಯುಜಿಸಿ ನೆಟ್ ಪರೀಕ್ಷೆಯ ಪ್ರಶ್ನೆಪತ್ರಿಕೆಗಳಲ್ಲಿ ಕಂಡುಬಂದ ದೋಷಗಳ ಹಿನ್ನೆಲೆಯಲ್ಲಿ ಆಂಗ್ಲ, ಸಮಾಜಶಾಸ್ತ್ರ ಮತ್ತು ವಾಣಿಜ್ಯ ವಿಷಯಗಳಿಗೆ ಮರುಪರೀಕ್ಷೆ ನಡೆಸಲು ನಿರ್ಧರಿಸಿರುವ ಕುರಿತು ಎನ್ಟಿಎ ಸ್ಪಷ್ಟನೆ ನೀಡಿದೆ. ಸಂಸ್ಥೆಯು ಇತ್ತೀಚೆಗೆ 184 ವಿಷಯಗಳಲ್ಲಿ ಒಟ್ಟು 24,700ಕ್ಕೂ ಹೆಚ್ಚು

0: ಪ್ರಶ್ನೆಗಳನ್ನು ಒಳಗೊಂಡ ಬೃಹತ್ ಪರೀಕ್ಷಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದರಲ್ಲಿ 181 ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಸಂಪೂರ್ಣ ದೋಷರಹಿತವಾಗಿದ್ದು ಅವುಗಳ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಪರಿಶೀಲನೆ ವೇಳೆ 3 ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಲೋಪದೋಷಗಳು ಕಂಡುಬಂದಿದ್ದರಿಂದ ವಿಷಯ ತಜ್ಞರ ಸಲಹೆಯಂತೆ ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಬಾರದು ಎಂಬ ಕಾರಣಕ್ಕೆ ಮರುಪರೀಕ್ಷೆ ನಡೆಸಲಾಗುತ್ತಿದೆ. ನಾಗರಿಕರಲ್ಲಿ ಚುನಾವಣಾ ಜಾಗೃತಿ ಹಾಗೂ ಡಿಜಿಟಲ್ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಇಂದು ಪಾಟ್ನಾದಲ್ಲಿ ಚುನಾವಣಾ ಸಾಕ್ಷರತಾ ಕ್ಲಬ್ಗೆ ಚಾಲನೆ ನೀಡಲಿದ್ದಾರೆ. ಯುವಜನತೆಯನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ತೊಡಗಿಸಲು 2018 ಆರಂಭಿಸಲಾದ ಈ ಯೋಜನೆಯ ಹೊಸ ಆವೃತ್ತಿಯಡಿ ಮುಂದಿನ 6 ತಿಂಗಳಲ್ಲಿ ದೇಶಾದ್ಯಂತ 15 ಲಕ್ಷ ಶಾಲೆಗಳು, 70,000 ಕಾಲೇಜುಗಳು ಹಾಗೂ 1,420 ವಿಶ್ವವಿದ್ಯಾಲಯಗಳಲ್ಲಿ ಕ್ಲಬ್ಗಳನ್ನು ಸ್ಥಾಪಿಸಿ ಇಸಿಐ ನೆಟ್ನೊಂದಿಗೆ ಸಂಯೋಜಿಸುವ ಗುರಿ ಹೊಂದಲಾಗಿದೆ. ಇದರ ಜೊತೆಗೆ ರಾಜಗೀರ್ನ ನಳಂದ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿರುವ ಮತ್ತೊಂದು ಕಾರ್ಯಕ್ರಮದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಸುಮಾರು 500 ಬೂತ್ ಮಟ್ಟದ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಸ್ಸಾಂನ ಪ್ರವಾಹದಿಂದ ತೀವ್ರವಾಗಿ ಸಂಕಷ್ಟಕ್ಕೊಳಗಾದ ಶಿವಸಾಗರ, ಗೋಲಾಘಾಟ್, ಜೋರ್ಹಾಟ್ ಮತ್ತು ಚರಾಯ್ದೇವ್ ಜಿಲ್ಲೆಗಳ ಪ್ರವಾಹ ಪೀಡಿತ ಕುಟುಂಬಗಳಿಗೆ ಮುಖ್ಯಮಂತ್ರಿ ಡಾ ಹಿಮಂತ್ ಬಿಸ್ವ ಶರ್ಮಾ ಇಂದು ಮಧ್ಯಂತರ ಆರ್ಥಿಕ ನೆರವು ಬಿಡುಗಡೆ ಮಾಡಿದ್ದಾರೆ. ಗುವಾಹಟಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಜಿಲ್ಲೆಗಳಲ್ಲಿ ಪ್ರವಾಹದ ನೀರು ಇಳಿಮುಖವಾಗಿದ್ದು ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಕ್ರಮಗಳನ್ನು ತೀವ್ರಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಂತ್ರಸ್ತಗೊಂಡ ಸುಮಾರು 1 ಲಕ್ಷ ಕುಟುಂಬಗಳಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ತಲಾ 15,000 ರೂಪಾಯಿ ಆರ್ಥಿಕ ನೆರವು ನೀಡಲಾಗಿದೆ ಎಂದು ಹೇಳಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 3ನೇ ದಿನಾಡಾಟದಲ್ಲಿಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ ಗಳಿಸಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ದೇವದತ್ ಪಡಿಕಲ್ ಅವರ 167 ರನ್ ಹಾಗೂ ಕೆಎಲ್ ರಾಹುಲ್ ಅವರ 82, ಧ್ರುವ್ ಜುರೇಲ್ ಅವರ 51 ರನ್ಗಳ ಉಪಯುಕ್ತ ನೆರವಿನಿಂದ ಭಾರತ ಬೃಹತ್ ಮೊತ್ತ ಕಲೆಹಾಕಿದೆ. 2ನೇ ದಿನದ ಅಂತ್ಯದಲ್ಲಿ 9 ವಿಕೆಟ್ ಕಳೆದುಕೊಂಡಿದ್ದ ಭಾರತ ಇಂದು ಉಳಿದ 1 ವಿಕೆಟ್ ಕಳೆದುಕೊಂಡ ಬೆನ್ನಲ್ಲೇ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ್ದು ಭೋಜನ ವಿರಾಮದ ವೇಳೆಗೆ 5 ವಿಕೆಟ್ ನಷ್ಟಕ್ಕೆ 99 ರನ್ ಗಳಿಸಿತ್ತು. ಬಳಿಕ ಆಟ ಪುನರಾರಂಭಗೊಂಡಿದ್ದು ಇತ್ತೀಚಿನ ವರದಿ ಬಂದಾಗ ಶ್ರೀಲಂಕಾ 5 ವಿಕೆಟ್ ನಷ್ಟಕ್ಕೆ 121 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ವಲಯ ಬ್ಯಾಂಕ್ಗಳಿಗಾಗಿ ಶೀಘ್ರದಲ್ಲೇ ಉನ್ನತ ಮಟ್ಟದ ಸಮಿತಿ ರಚನೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. 15ನೇ ಆವೃತ್ತಿಯ ಭಾರತ ಥೈಲ್ಯಾಂಡ್ ಜಂಟಿ ಮಿಲಿಟರಿ ಸಮರಾಭ್ಯಾಸ ಮೈತ್ರಿ ಥೈಲ್ಯಾಂಡ್ನತ್ತ ಪ್ರಯಾಣ ಬೆಳೆಸಿದ ಭಾರತೀಯ ಸೇನಾ ತುಕಡಿ. ಬಿಹಾರದ ಕಾಲ್ತುಳಿತ ಮತ್ತು ಪಶ್ಚಿಮ ಬಂಗಾಳದ ಅಗ್ನಿ ದುರ್ಘಟನೆಗಳಲ್ಲಿ ಒಟ್ಟು 12 ಮಂದಿ ಸಾವು, ಅನೇಕರಿಗೆ ಗಾಯ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾದ 5 ವಿಕೆಟ್ ಕಬಳಿಸಿದ ಭಾರತ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು.

0: ಯೋಗರಾಜ್ ಭಟ್ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ಕಾರ್ತಿಕ್.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸೋನು ನಿಗಮ್ ಹಾಡಿರುವ ಪಯಣ ಚಿತ್ರದ ಹಾಡು.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರೆ ಇದೀಗ ಒಂದು ಜಾಹೀರಾತು, ನಂತರ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
5: ಕುಂತಳೇಶ್ವರ ಪ್ರತಿದಿನದ ಹಾಗೆ ಬೆಳಗಾಗಿ ಎದ್ದ ಮೇಲೆ ತನ್ನ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಅಲಂಕಾರಕ್ಕಾಗಿ ಬಂದು ನಿಂತ್ಕೊಂಡಾಗ ಅವನ ಎದುರಿಗೆ ಆಳೆತ್ತರ ಕನ್ನಡಿಯನ್ನು ಹಿಡಿದ್ರೆ ಆ ರಾಜನಿಗೆ ತನ್ನ ದೇಹ ಕಾಣಿಸ್ತಾ ಇದೆ, ತಲೆ ಕಾಣಿಸ್ತಾ ಇಲ್ಲ. ಇವನಿಗೆ ಆಶ್ಚರ್ಯ ಆಯಿತು, ಯಾಕೆ ಹೀಗಾಗ್ತಾ ಇದೆ? ತನಗೆ ಗುರುವಾದಂತಹ ಗಾಲವನ್ನು ಕೇಳಿದ. ಗಾಲವ ಮಹರ್ಷಿಗಳೇ, ನನಗೆ ಏನಿದು ಈ ರೀತಿ ಕಾಣಿಸ್ತಲ್ಲ ಅಂತ ಅಂದಾಗ ಗಾಲವ ಹೇಳ್ತಾ ಇದ್ದಾನೆ, ಸರ್ವಾಯವಾನಾಂ ಶಿರಃ ಪ್ರಧಾನಂ ಅಂತ ಶಾಸ್ತ್ರ, ದೇಹದಲ್ಲಿ ತಲೆ ಕಾಣಲಿಲ್ಲ ಅಂತಂದರೆ ಇನ್ನು ಸದ್ಯದಲ್ಲಿಯೇ ನಿಮಗೆ ಮೃತ್ಯು ಯೋಗವಿದೆ, ನೀವು ಸದ್ಯದಲ್ಲಿ ಸಾಯ್ತೀರಿ, ಇನ್ನು 6 ತಿಂಗಳಲ್ಲಿ ದೇಹತ್ಯಾಗ ಮಾಡಬೇಕಾಗತ್ತೆ, ಸಾವಿನ ಸೂಚನೆ ಇದು ಅಂತ ಅಂದಾಗ ರಾಜ ಯೋಚನೆ ಮಾಡಿದ. ಸ್ವಾಮಿ, ನನಗೆ ದೇಹದ ಮೇಲೆ ಏನು ಮೋಹ ಇಲ್ಲ, ನಾನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಯೋಗ ಸಿದ್ಧಿಯಿಂದ ದೇಹವನ್ನು ಬಿಡ್ತೇನೆ ಅಂತ ಹೇಳಿ, ಸ್ವಾಮಿ ನನಗೆ ಎರಡೇ ಎರಡು ಯೋಚನೆ ಈಗ ಕಾಡ್ತಾ ಇದೆ.

ನನಗೆ ಮಕ್ಕಳಿಲ್ಲ, ಈ ರಾಜ್ಯವನ್ನು ಯಾರಿಗೆ ಕೊಡಲಿ? ಅಲ್ಲದೆ ನನಗೊಬ್ಳು ವಿವಾಹ ಯೋಗ್ಯಳಾದಂತಹ ಮಗಳಿದ್ದಾಳೆ, ಚಂಪಕಮಾಲಿನಿ, ಅದು ನಿಮಗೆ ಗೊತ್ತೇ ಇದೆ. ಇವಳನ್ನು ಯಾರಿಗೆ ಕೊಡಲಿ? ಇಷ್ಟು ವಿಚಾರದಲ್ಲಿ ನೀವು ಮಾರ್ಗದರ್ಶನವನ್ನು ಮಾಡಿದರೆ ಅದರಂತೆ ನಡೀತೇನೆ ಅಂತ ಹೇಳಿ ಕುಂತಳೇಶ್ವರ ಗಾಲವನನ್ನು ಕೇಳಿಕೊಂಡ. ಗಾಲವ ಅವನು ಹೇಳ್ತಾ ಇದ್ದಾನೆ, ನಿನ್ನ ಮಗಳಾದಂತಹ ಚಂಪಕ ಮಾಲಿನಿಯನ್ನ ಚಂದ್ರ ಆಸನಿಗೆ ಕೊಟ್ಟು ಮದುವೆ ಮಾಡು, ಮಗಳು ಅಳಿಯನಿಗೆ ರಾಜ್ಯವನ್ನು ಕೊಡು, ಯಾಕೆಂದ್ರೆ ಅವನು ಬಹಳ ಯೋಗ್ಯನಾದಂತಹ ವ್ಯಕ್ತಿ, ಈ ಭೂಮಿಯ ಸಹಿತ ನಿನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಬುದ್ಧಿಯನ್ನು ಹೇಳದ ಗಾಲವ. ದುಷ್ಟ ಬುದ್ಧಿ ರಾಜ್ಯಕ್ಕೆ ಹಿಂತಿರುಗಿದು ಅವನಿಗೆ ಗೊತ್ತಿಲ್ಲ. ತಂದೆಯ ಬದಲು ಅವನ ಎಲ್ಲಾ ಕೆಲಸವನ್ನು ನೆರವೇರಿಸ್ತಾ ಇದ್ದಂತಹ ಮದನ ಅಲ್ಲಿ ಓಡಾಡ್ತಾ ಇದ್ದು ಕಾಣಿಸ್ತಾ ಇದೆ. ರಾಜನ ಸಮೀಪವರ್ತಿಯಾಗಿ ರಾಜಕಾರ್ಯವನ್ನು ನಡೆಸ್ತಾ ಅವನ ನಿಂತಿರೋದ್ರಿಂದ ಆ ಮದನನ್ನ ಕರೆಸದ. ಅವನ ಕೈ ಹಿಡಿದು ಅವನ ಕಿವಿಯಲ್ಲಿ ಹೇಳ್ತಾ ಇದ್ದಾನೆ, ನೀನು ಕೂಡಲೇ ಚಂದ್ರಹಾಸನನ್ನ ಇಲ್ಲಿಗೆ ಕರ್ಕೊಂಡು ಬಾ,

ಮದನ ಮಹಾರಾಜನನ್ನ ಬೀಳ್ಕೊಟ್ಟು ಬರ್ತಾ ಇದ್ದಾನೆ. ಚಂದ್ರಹಾಸ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದಾನೆ. ಈ ಕಡೆಗೆ ಚಂದ್ರಹಾಸ ಏನ್ ಮಾಡಿದ್ದಾನೆ ಅಂತಂದ್ರೆ, ಸಂಜೆ ಸೂರ್ಯಾಸ್ತ ಆಗ್ತಾ ಇದೆ, ಕತ್ತಲು ಮೂಡ್ತಾ ಇರುವಂತಹ ಹೊತ್ತು ಚಿನ್ನದ ತಟ್ಟೆಯಲ್ಲಿ ಹೂವು ಹಣ್ಣು ತಾಂಬೂಲ ಗಂಧ ಅಕ್ಷತೆ ಇತ್ಯಾದಿಗಳನ್ನು ಇಟ್ಟುಕೊಂಡು ದುರ್ಗಾ ದೇವಾಲಯದ ಕಡೆಗೆ ಹೊರಟಿದ್ದಾನೆ. ಆ ಸಂದರ್ಭದಲ್ಲಿ ಉತ್ತಮವಾದಂತಹ ಕುದುರೆಯ ಮೇಲೆ ಕುಳಿತಿರುವ ಮದನ ಅಲ್ಲಿಗೆ ಬಂದ. ಪೂಜೆಗೆ ಹೊರಟಿರುವ ಭಾವನನ್ನು ಕೇಳ್ತಾ ಇದ್ದಾನೆ, ಕೈಯಲ್ಲಿ ಇಂತಹ ತಟ್ಟೆ ಪೂಜಾ ಪರಿಕರಗಳು, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ, ಆಗ ಚಂದ್ರಹಾಸ ಹೇಳ್ದ, ನಿನ್ನ ತಂದೆ ನಮ್ಮ ಮಾವ ದುಷ್ಟ ಬುದ್ಧಿ ಮನೆತನದ ವ್ರತ, ನಾಲ್ಕನೇ ದಿನ ಅಳಿಯನೇ ಹೋಗಿ ಚಂಡಿಕಾ ಪೂಜೆಯನ್ನು ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಆದ್ರಿಂದ ಊರ ಹೊರವಲಯದಲ್ಲಿರುವ ಚಂಡಿಕಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆಗ

ಚಂದ್ರಹಾಸ ಆಡಿರುವ ಮಾತನ್ನು ಕೇಳಿ ಕುದುರೆಯಿಂದ ಕೆಳಗಿಳಿದ ಮದನ. ನನ್ನ ತಂದೆ ನನಗೆ ನೇಮಿಸಿರುವಂತಹ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಒಪ್ಕೊಳ್ತಾ ಇದ್ದಾನೆ. ಇಲ್ಲ, ಈ ಪೂಜೆಯನ್ನು ಅಳಿಯನೇ ಮಾಡಬೇಕಂತೆ. ಅಂತ ಅಂದ್ರೆ ಅಳಿಯನ ಪರವಾಗಿ ನಿನ್ನ ಪರವಾಗಿ ನಿನ್ನ ಹೆಸರಿನಲ್ಲಿಯೇ ಸಂಕಲ್ಪವನ್ನು ಮಾಡಿ ನಾನೇ ವೈಯಕ್ತಿಕವಾಗಿ ಈ ಪೂಜೆಯನ್ನು ಮಾಡ್ತೇನೆ. ಮಹಾರಾಜ ಕುಂತಳೇಶ್ವರ ಹೇಳಿ ಕಳಿಸಿದ್ದಾನೆ, ಕೂಡಲೇ ನೀನು ಹೋಗಬೇಕು ಅಂತ ಹೇಳಿದಾಗ ರಾಜಾಜ್ಞೆಯನ್ನು ಮೀರಲಾರದೆ ತನ್ನ ಕೈಲಿರುವಂತಹ ಪೂಜಾ ಪರಿಕರದ ತಟ್ಟೆಯನ್ನ ಮದನನಿಗೆ ಒಪ್ಪಿಸಿದ ಚಂದ್ರಹಾಸ. ನಂತರ ಮದನನೇ ಕೊಟ್ಟಿರುವಂತಹ ಕುದುರೆಯನ್ನು ಏರಿಕೊಂಡು ಅರಮನೆಯ ಕಡೆಗೆ ಚಂದ್ರಹಾಸ ಹೊರಟ. ಚಂದ್ರಹಾಸ ಕೊಟ್ಟ ಪೂಜಾ ಪರಿಕರದ ತಟ್ಟೆಯನ್ನು ಕೈಲಿ ಹಿಡ್ಕೊಂಡು ಊರ ಹೊರವಲಯದಲ್ಲಿರುವ ದುರ್ಗಾ ದೇವಾಲಯದ ಕಡೆಗೆ ಅಂತಹ ಸಂಜೆಯ ಹೊತ್ತಿನಲ್ಲಿ ಏಕಾಂಗಿಯಾಗಿ ಮದನ ಹೋಗ್ತಾ ಇದ್ದಾನೆ.

ತನ್ನ ತಂದೆಯ ಮಾತನ್ನು ನಡೆಸಲಿಕ್ಕೆ ಅಂತ ಹೇಳಿ ಚಂದ್ರಹಾಸನಿಂದ ಭಂಗ ಆಗ್ತಾ ಇರುವಂತಹ ವ್ರತವನ್ನು ತಾನೇ ನಡೆಸಬೇಕು ಅಂತ ತೀರ್ಮಾನ ಮಾಡಿದ ಮದನ. ತನ್ನ ಜೊತೆಗಿರುವಂತಹ ಎಲ್ಲಾ ಸೈನಿಕರನ್ನು ಹಿಂದೆ ಕಳಿಸಿದ್ದಾನೆ. ನಂತರ ತಾನೊಬ್ಬನೇ ಕೈಯಲ್ಲಿ ಆ ತಟ್ಟೆಯನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ. ಸೂರ್ಯಾಸ್ತ ಆಗಿದೆ, ಕತ್ತಲೆ ಎಲ್ಲಾ ಕಡೆಗೂ ವ್ಯಾಪಿಸ್ತಾ ಇದೆ. ಏಕಾಂತವಾದಂತಹ ಪ್ರದೇಶ, ನಿರ್ಜನ, ದಟ್ಟವಾದಂತಹ ಮರಗಳು ಬೆಳೆದಿದೆ, ಅವುಗಳ ನೆರಳಿನಿಂದ ಆ ಕತ್ತಲೆ ಇನ್ನಿಷ್ಟು ಗಾಢವಾಗಿ ಕಾಣಿಸ್ತಾ ಇದೆ. ತಟ್ಟೆಯನ್ನ ಕೈಲಿ ಹಿಡ್ಕೊಂಡು ನಡೀತಾ ಬರ್ತಾ ಇರಬೇಕಾದ್ರೆ ಅವನ ಗ್ರಹಚಾರವೋ ಅಂತ ಅನ್ನುವ ಹಾಗೆ, ಅಪಶಕುನವೋ ಅನ್ನುವ ಹಾಗೆ, ಇದ್ದಕ್ಕಿದ್ದ ಹಾಗೆ ಅವನ ಕೈಲಿರುವ ಆ ಪೂಜಾ ಪರಿಕರದ ತಟ್ಟೆ ಕೈಜಾರಿ ಕೆಳಗೆ ಬಿತ್ತು.

ಬಿದ್ದ ಪರಿಕರಗಳನ್ನ ಮತ್ತೆ ಜೋಡಿಸಿಕೊಂಡು ತಟ್ಟೆಯಲ್ಲಿ ಇಟ್ಕೊಂಡ. ಮನಸ್ಸಿಗೇನೋ ಗೊಂದಲ ಆಗ್ತಾ ಇದೆ. ಆದ್ರೆ ನಾನು ಹೋಗ್ತಾ ಇರೋದು ದೇವರ ಕೆಲಸಕ್ಕೆ, ಆದ್ರಿಂದ ಇದು ಅಪಶಕುನ ಇರ್ಲಿಕ್ಕಿಲ್ಲ, ಇದ್ದರೂ ನಿವಾರಣೆ ಆಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಬೆಕ್ಕುಗಳು ಅಡ್ಡ ಬಂದವು, ಹಕ್ಕಿಗಳು ರಕ್ತವನ್ನ ಕಾರಿಕೊಂಡು, ಗೂಗೆಗಳು ದುರ್ಭಾಷೆಯನ್ನ ಸೂಚಿಸುವ ಹಾಗೆ, ದುಶಕುನವನ್ನ ಸೂಚಿಸುವ ಹಾಗೆ ಗೂಗುಡ್ತಾ ಇದ್ದಾವೆ. ಅನೇಕ ಅಪಶಕುನಗಳು ಆಗ್ತಾ ಇರುವುದನ್ನು ನೋಡಿದ್ರೆ ಇವನಿಗೆ ಅನ್ನಿಸ್ತು, ಓಹೋ ಇದು ಯಾಕೆ ಹೀಗಾಗ್ತಾ ಇದೆ, ಬಹುಶಃ ಈ ಅಪಶಕುನ ಚಂದ್ರಹಾಸನಿಗೆ ಆಗ್ತಾ ಇತ್ತು ಅಂತ ಕಾಣಿಸುತ್ತೆ. ಈಗ ನಾನು ಬಂದಿರೋದ್ರಿಂದ ಅದರಿಂದ ಅವನಿಗೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಅವನು ಯಾವ ಕಾರಣಕ್ಕೂ ಹೆದರದೆ ಚಂದ್ರಹಾಸನಿಗೆ, ನನ್ನ ಭಾವನಾದಂತಹ ಚಂದ್ರಹಾಸನಿಗೆ ಒಳ್ಳೆಯದಾಗ್ಲಿ ಅಂತ ಯೋಚನೆ ಮಾಡ್ತಾ ತ್ರ್ಯಂಬಕನ ಹೆಂಡತಿಯಾದ ಪಾರ್ವತಿಯ ಆಲಯಕ್ಕೆ, ದುರ್ಗಾಲಯಕ್ಕೆ ಆ ಮದನ ಬರ್ತಾ ಇದ್ದಾನೆ.

ಅವನು ದೇವಸ್ಥಾನದ ಸಮೀಪಕ್ಕೆ ಬಂದ. ದೇವಸ್ಥಾನದ ಒಳಗಡೆಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಈಗ ಆಗಲೇ ಅಲ್ಲಿ ಕಳಿಸಿರುವಂತಹ ಕೊಲೆಗಡಕರು ಅಲ್ಲಿ ಕಾಯ್ದು ಕುಳಿತಿದ್ದಾರೆ. ಕೈಯಲ್ಲಿ ಹರಿತವಾದ ಆಯುಧವನ್ನು ಇಟ್ಟುಕೊಂಡು ಬಾಗಿಲ ಆ ಕಡೆಗೆ ಈ ಕಡೆಗೆ ಕಂಬಗಳ ಮರೆಯಲ್ಲಿ ಕಾಯ್ತಾ ಇದ್ದಾರೆ. ಯಾರೇ ಬರಲಿ ಅವ್ರನ್ನ ಕತ್ತರಿಸಬೇಕು ಅಂತ ಹೇಳಿ ಕವಿ ಬಹಳ ಚೆನ್ನಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಮೂರ್ಖರ ಅಂತರಂಗದಲ್ಲಿ ಇರುವಂತಹ ಆ ಅಂತರಂಗದ ಒಳಗೆ ಪ್ರವೇಶ ಮಾಡ್ತಾ ಇರುವಂತಹ ವಿವೇಕವನ್ನ ಅರಿಷಡ್ ವರ್ಗಗಳು ಆವರಿಸಿ ಮುರಿಯುವಂತೆ ಈ ಕೊಲೆಯ ಯಾವ ವ್ಯವಸ್ಥೆಯೂ ಅರಿಯದೆ ಮುಗ್ಧ ಮನಸ್ಸಿನಿಂದ ಭಕ್ತಿಯಿಂದ ಬಂದಂತಹ ಆ ಮದನ

ದೇವಸ್ಥಾನದ ಒಳಗಡೆಗೆ ಪ್ರವೇಶವನ್ನು ಮಾಡ್ತಾ ಇದ್ದಾಗ ಅಲ್ಲಿ ಅಡಗಿಕೊಂಡು ಕುಳಿತಿರುವಂತಹ ಕೊಲೆಗಡಿಕರು ತಮ್ಮ ಕೈಯಲ್ಲಿರುವಂತಹ ಭಯಂಕರವಾದ ಹರಿತವಾದ ಆಯುಧಗಳಿಂದ ಅವನನ್ನು ಹೊಯ್ದು ಅವನನ್ನು ಇರಿದು ಅಲ್ಲಿಯೇ ಕೊಚ್ಚಿ ಹಾಕಿದರು. ಭೂಮಿಗೆ ಬೀಳ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿಯೂ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಹರಿ ಶ್ರೀಕೃಷ್ಣ ನರಹರಿ ನಾರಾಯಣ ವಾಸುದೇವ ಗೋವಿಂದ ಅಂತ ಹೇಳ್ತಾ ಆ ಕ್ಷಣದಲ್ಲಿಯೇ ಆ ನೋವನ್ನು ತಡೆಯಲಾರದೆ ಅಗಾಧವಾದಂತಹ ಅನೇಕವಾದ ಹೊಡೆತಗಳನ್ನು ತಡೆಯಲಾರದೆ ಅಲ್ಲಿಯೇ ಪ್ರಾಣ ಬಿಟ್ಟ ಮದನ.

ಈ ಕಡೆ ಆ ಮದನನನ್ನ ಕೊಚ್ಚಿ ಹಾಕಿ ಆ ಕೊಲೆಗಡಕರು ದೇವಸ್ಥಾನದಿಂದ ಓಡಿ ಹೋದ್ರು. ಈ ಕಡೆಗೆ ಚಂದ್ರಹಾಸ ಉತ್ಸವದಿಂದ ಕುದುರೆಯ ಮೇಲೆ ಮಹಾರಾಜನನ್ನ ಕಾಣ್ಲಿಕ್ಕೆ ಅಂತ ಬಂದ. ಅರಮನೆಯ ಬಾಗಿಲಿಗೆ ಬಂದು ತಾನು ಬಂದಂತಹ ವರ್ತಮಾನವನ್ನ ಹೇಳಿ ಕಳಿಸಿದ. ರಾಜ ಅವನನ್ನ ಸಂಭ್ರಮದಿಂದ ಸ್ವಾಗತಿಸಿ ಅವನಿಗೆ ರಾಜ್ಯವನ್ನು ಕೊಟ್ಟ. ಗಾಂಧರ್ವ ವಿವಾಹದಿಂದ ತನ್ನ ಮಗಳಾದ ಚಂಪಕ ಮಾಲಿನಿಯನ್ನು ಮದುವೆ ಮಾಡಿಕೊಟ್ಟ. ಈಗ ಮುಹೂರ್ತ ಇಲ್ವಲ್ಲ ಹಾಗೆ ಹೀಗೆ ಅಂತಂದ್ರೆ ಗಾಲವ ಮಹರ್ಷಿ ಹೇಳ್ತಾ ಇದ್ದಾನೆ, ತದೇವ ಲಗ್ನಂ ಸುದಿನಂತ ದೇವ. ಗಾಂಧರ್ವ ವಿವಾಹಕ್ಕೆ ವಧೂವರರ ಮನಸ್ಸು ಒಪ್ಪುವುದು ಮುಖ್ಯ, ಹಿರಿಯರ ಅನುಜ್ಞೆ ಆಶೀರ್ವಾದಗಳು ಮುಖ್ಯ. ಇದು ಗೋಧೂಳಿ ಲಗ್ನವಾಗಿರುವುದರಿಂದ ಈ ಸಂದರ್ಭದಲ್ಲಿ ವಿವಾಹವನ್ನು ಮಾಡಿಕೊಳ್ಳಬಹುದು ಅಂತ ಹೇಳ್ದ. ಆದ್ದರಿಂದ ಅವನ ಸೂಚನೆಯಂತೆ ಗಾಂಧರ್ವ ವಿವಾಹದಿಂದ ಚಂಪಕ ಮಾಲಿನಿಯನ್ನು ಮದುವೆ ಮಾಡಿಕೊಂಡು ಆ ರಾಜ್ಯತ್ವವನ್ನು ಸ್ವೀಕರಿಸಿದ ಚಂದ್ರಹಾಸ. ಡಿ ವಿ ಜಿ ಅವರು ಒಂದು ಕಡೆಗೆ ಹೇಳುವ ಹಾಗೆ, ಬದುಕು ಜಟಕಾ ಬಂಡಿ ವಿಧಿಯಾದರ ಸಾಹೇಬ ಕುದುರೆ ನೀನ್, ಅವನು ಪೇಳದಂತೆ ಪಯಣಿಗರು ಮದುವೆಗೋ ಮಸಣಕೋ ಹೋಗೆಂದ ಕಡೆ ಗೋಡು ಪದಕುಸಿಯ ನೆಲವಿಹುದ ಮಂಕುತಿಮ್ಮ ಎನ್ನುವಂತೆ ದುಷ್ಟಬುದ್ಧಿ ಚಂದ್ರಹಾಸನನ್ನ ಮಸಣಕ್ಕೆ ದೂಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಭಗವಂತನ ಅನುಗ್ರಹದಿಂದ ಚಂದ್ರಹಾಸನ ಬದುಕು ಮದುವೆಯ ಕಡೆಗೆ ಹೋಗ್ತಾ ಇದೆ. ಇದು ದೇವರ ಅನುಗ್ರಹ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಹೀಗೆ ರಾಜ್ಯವನ್ನ ಮತ್ತೆ ಚಂಪಕ ಮಾಲಿನಿಯನ್ನ ಸ್ವೀಕಾರ ಮಾಡಿದ ಚಂದ್ರಹಾಸ. ಈ ರೀತಿ ಅಳಿಯನನ್ನ ಸತ್ಕರಿಸಿ ನಂತರ ಕುಂತಳೇಶ್ವರ ತಾನು ವನಕ್ಕೆ ವಾನಪ್ರಸ್ಥಾಶ್ರಮಕ್ಕೆ ಹೋಗಲಿಕ್ಕೆ ಸಿದ್ಧನಾದ.

0: ಈ ಸುಖ ದುಃಖದ ಕಡಲಾಗಿರುವ ಈ ಸಂಸಾರದ ಬಾಧೆಗೆ ಒಳಗಾಗಬಾರದು ಎಂಬುದನ್ನು ತೀರ್ಮಾನ ಮಾಡಿ ಸಂಸಾರ ವಿರತಿಯಾದಂತಹ ವೈರಾಗ್ಯವನ್ನ, ಜ್ಞಾನವನ್ನ, ಗಾಲವನ ಅನುಗ್ರಹದಿಂದ ಅಥವಾ ಉಪದೇಶದಿಂದ ಪಡೆದುಕೊಂಡಂತಹ ರಾಜ ಹೆಂಡತಿಯ ಸಹಿತ ಗೋಧೂಳಿ ಲಗ್ನದಲ್ಲಿ ಮಗಳು ಅಳಿಯನ ಒಪ್ಪಿಗೆಯನ್ನು ಪಡೆದುಕೊಂಡು ಅರಣ್ಯವಾಸಕ್ಕೆ ಅಂತ ಹೊರಟು ಹೋದ. ಈ ಕಡೆಗೆ ಚಂದ್ರಹಾಸನಿಗೆ ರಾಜ್ಯನೂ ಸಿಕ್ತು, ರಾಜಕುಮಾರಿಯೂ ಸಿಕ್ಕಳು. ನಾರಿ ಪುಣ್ಯ ಪುರುಷನ ಭಾಗ್ಯ ಅನ್ನುವುದು ಒಂದು ಗಾದೆಯ ಮಾತು. ಹಾಗೆ ಆ ಹೆಣ್ಣು ಮಗಳ ಪುಣ್ಯದಿಂದ ಇವನಿಗೆ ರಾಜತ್ವವು ಪ್ರಾಪ್ತಿಯಾಯಿತು. ತಾನು ರಾಜ ಆಗಿರುವಂತಹ ವಿಚಾರ ಪ್ರಜೆಗಳಿಗೆ ಗೊತ್ತಾಗಬೇಕು ಅನ್ನುವುದನ್ನ ಚಂದ್ರಹಾಸ ಯೋಚನೆ ಮಾಡ್ದ. ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಚಿಂತಿಸ್ತಾ ಇದ್ದಾನೆ.
1: ಪಟ್ಟದರಸಾಗಲ್ಗೆ ಚಂದ್ರಹಾಸ

ತಾನು ರಾಜನಾದಂತಹ ವಿಚಾರ ಈ ರಾಜಧಾನಿ ಎಲ್ಲರಿಗೂ ತಿಳಿಯಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಚಿಂತಿಸಿದ ಚಂದ್ರಹಾಸ. ಜನಕ್ಕೆ ಗೊತ್ತಾಗ್ಲಿ ಅಂತ ಹೇಳಿ ತಾನು ರಾಜನಂತೆ ಅಲಂಕರಿಸಿಕೊಂಡು ಮಹಾರಾಣಿಯನ್ನಾಗಿ ಚಂಪಕ ಮಾಲಿನಿಗೂ ಅಲಂಕರಿಸಿ ನಂತರ ಪಟ್ಟದ ಆನೆಯ ಮೇಲೆ ಅವರಿಬ್ಬರೂ ಕುಳಿತುಕೊಂಡು ರಾಜ ವೈಭವದಿಂದ ಅನೇಕ ಮಂಗಳ ವಾದ್ಯಗಳು ಭೋರ್ಗರಿತಾ ಇರಬೇಕಾದ್ರೆ ಊರಲ್ಲಿ ಮೆರವಣಿಗೆಯನ್ನ ಹೊರಟರು ಅವರಿಬ್ಬರು. ಇಂತಹ ದಟ್ಟವಾದ ವಾದ್ಯದ ಧ್ವನಿ ಕೇಳ್ತಾ ಇರಬೇಕಾದ್ರೆ ದುಷ್ಟಬುದ್ಧಿಗೆ ಆಶ್ಚರ್ಯ ಆಯಿತು. ಏನಿದು ಧ್ವನಿ ಕೇಳಿಸ್ತಾ ಇದೆ, ಏನೋ ಜನಗಳು ಪರಾಕು ಜೈಕಾರ ಹೇಳೋದು ಕೇಳಿಸ್ತಾ ಇದೆಯಲ್ಲ, ಮಹಾರಾಜ ಚಂದ್ರಹಾಸನಿಗೆ ಜಯವಾಗಲಿ ಅಂತ, ಇದೇನಿದು ಮಾತು ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಹೆದರಿಕೆಯ ತಲೆದೋರಿತು. ಇದೇನಿದು, ಹೊಸದಾಗಿ ದೈವ ಇನ್ನೇನೋ ನಿರ್ಣಯ ಮಾಡಿದೆಯೋ ಎನ್ನುವಂತೆ ಆಶ್ಚರ್ಯಗೊಂಡ

ಏನು ಅಂತ ವಿಚಾರ ಮಾಡಿದ್ಮೇಲೆ ಆಮೇಲೆ ಗೊತ್ತಾಯ್ತೋ, ರಾಜಗುರುವಾದಂತಹ ಗಾಲವನ ಸೂಚನೆಯಂತೆ ಮಹಾರಾಜ ಕುಂತಳೇಶ್ವರ ತನ್ನ ಸಂಪೂರ್ಣ ರಾಜ್ಯವನ್ನು ಮತ್ತು ಮಗಳನ್ನು ಸಹ ಚಂದ್ರಹಾಸನಿಗೆ ಒಪ್ಪಿಸಿ ಅವನು ವನಕ್ಕೆ ತೆರಳಿದ. ತನ್ನ ಬದುಕನ್ನೆಲ್ಲ ಇನ್ನು ವಾನಪ್ರಸ್ಥಾಶ್ರಮದಲ್ಲಿ ಕಳೀಲಿಕ್ಕೆ ಅನ್ನುವ ವಿಚಾರ ಗೊತ್ತಾಯಿತು. ಇದನ್ನು ಕೇಳಿ ನನಗೂ ತಿಳಿಸದೆ ಇಂತಹ ಕೆಲಸವನ್ನು ಮಾಡಿದ್ದೆ ಮಹಾರಾಜ, ಈ ಚಂದ್ರಗುಪ್ತನನ್ನ ಪೂಜೆಗೆ ಹೋಗುವಂತ ನಾನು ಹೇಳಿ ಕಳಿಸಿದ್ನಲ್ಲ, ಈ ಮದನ ಏನು ನಿದ್ದೆ ಮಾಡ್ತಾ ಇದ್ನೋ ಅಂತ ಹೇಳಿ ಸಿಟ್ಟಿನಿಂದ ದುಷ್ಟಬುದ್ಧಿ ಮಗನ ಮೇಲೆ ಸಿಟ್ಟನ್ನು ಮಾಡ್ಕೊಳ್ತಾ ಇದ್ದಾನೆ, ಮನಸ್ಸಿನಲ್ಲಿಯೇ ಕೋಪವನ್ನು ಮಾಡ್ಕೊಳ್ತಾ ಹಲ್ಲನ್ನು ಕಡಿತಾ ಇರಬೇಕಾದ್ರೆ ಮೆರವಣಿಗೆಯಲ್ಲಿ ಹೊರಟಿರುವಂತಹ ಚಂದ್ರಹಾಸ ಮತ್ತು ಚಂಪಕ ಮಾಲಿನ್ಯರ ಮೆರವಣಿಗೆ ಈ ಮುಖ್ಯಮಂತ್ರಿಯ ಮನೆಯ ಮುಂದೆ ಬಂತು. ಆನೆಯಿಂದ ಕೆಳಗಿಳಿದು ಚಂದ್ರಹಾಸ ಮಾವನಿಗೆ ನಮಸ್ಕಾರ ಮಾಡಲಿಕ್ಕೆ ಅಂತ ಬಂದು ಅವನ ಪಾದಗಳಿಗೆ ಎರಗಿದ. ಮನಸ್ಸಿನಲ್ಲಿ ಸಿಟ್ಟು ತುಂಬಿದೆ, ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಆದರೂ ಸಹ ಮಂತ್ರಿ ದುಷ್ಟಬುದ್ಧಿ ಅವನನ್ನು ಕೇಳ್ತಾ ಇದ್ದಾನೆ.

ಉಕ್ಕುವ ಕೋಪವನ್ನ ನಿಯಂತ್ರಣ ಮಾಡಿಕೊಂಡು ಮಂತ್ರಿ ದುಷ್ಟಬುದ್ಧಿ ಕೇಳ್ತಾ ಇದ್ದಾನೆ ಚಂದ್ರಹಾಸನಿಗೆ. ಏನಯ್ಯ, ನಮ್ಮ ವಂಶಾಚಾರವನ್ನ ಬಿಡಬಾರದು, ನೀನು ಚಂಡಿಕಾ ಪೂಜೆಗೆ ಹೋಗು ಅಂತ ಹೇಳಿದ್ರೆ ನೀನು ಅದನ್ನು ಹೋಗೋದ್ ಬಿಟ್ಟು ಏನು ಕೆಲಸ ಮಾಡ್ತಾ ಇದ್ದೀಯ, ಇದೆಂತಹ ಕೆಲಸವನ್ನು ನೀನು ಮಾಡಿದೆ ಅಂತ ಅಂದ್ರೆ, ಆಗ ಚಂದ್ರಹಾಸ ಹೇಳ್ತಾ ಇದ್ದಾನೆ,

ದುರ್ಗಾ ಪೂಜೆಗೆ ತನ್ನ ಮಗ ಮದನ ಚಂದ್ರಹಾಸನ ಬದಲು ಹೋದ ಅನ್ನುವ ವಿಚಾರವನ್ನು ಕೇಳ್ತಿರ್ಲಿಕ್ಕೆ ಮಂತ್ರಿ ದಿಗ್ಭ್ರಾಂತನಾದ. ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅಳಿಯನನ್ನ ನಯವಾದ ಮಾತುಗಳನ್ನು ಆಡಿ ಅವನನ್ನ ಮನೆಗೆ ಕಳಿಸಿಕೊಟ್ಟ. ತಾನು ಒಬ್ಬನೇ ತನ್ನ ಅರಮನೆಯಲ್ಲಿ ಏಕಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡಿ ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ? ದೀಪವನ್ನು ಆರಿಸ್ತೇನೆ ಎನ್ನುವ ಪ್ರಯತ್ನ ಮಾಡುವ ಪತಂಗದಂತೆ, ದೀಪದ ಹುಳುವಿನಂತೆ ಭಗವಂತನ ಭಕ್ತರನ್ನು ನಾಶ ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡಿದರೆ ನಮ್ಮಂತಹವರು ಬದುಕಲಿಕ್ಕೆ ಸಾಧ್ಯವೇ? ನಾವು ಮಾಡಿದ ಉಪಾಯವೇ ನಮಗೆ ಅಪಾಯವಾಯಿತಲ್ಲ ಅಂತ ಹೇಳ್ತಾ ಯೋಚನೆ ಮಾಡ್ತಾ ಇದ್ದಾನೆ. ತನ್ನ ಕೃತ್ಯಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಮದನನಿಗೆ ಬಂದಿರಬಹುದಾದಂತಹ ಸ್ಥಿತಿಯನ್ನು ಚಿಂತೆ ಮಾಡ್ತಾ ಮಾಡ್ತಾ ಅವನಿಗೆ ದುಃಖ ಉಕ್ಕಿ ಬರ್ತಾ ಇದೆ. ಅಯ್ಯೋ ಮದನ, ನನ್ನ ಪ್ರೀತಿಯ ಪುತ್ರ, ಎಂತಹ ವಿಧೇಯ, ಎಂತಹ ಸುಂದರ, ಎಂತಹ ಸುಶೀಲ, ಇಂಥವನು ದುರ್ಮರಣಕ್ಕೆ ಈಡಾಗಿ ಸತ್ತೋದನಲ್ಲ. ಅದನ್ನು ನೆನೆಸ್ಕೊಂಡು ವ್ಯಥೆಯನ್ನು ಪಡ್ತಾ ಇದ್ದಾನೆ. ತಡೆಯಲಾರದಂತಹ ದುಃಖದಿಂದ ಅಳ್ತಾ ಇದ್ದಾನೆ. ಇನ್ನು ತಡ ಮಾಡೋದು ಬೇಡ, ಕಡೆ ಪಕ್ಷ ನನ್ನ ಮಗ ಯಾವ ಸ್ಥಿತಿಯಲ್ಲಿದ್ದಾನ ನೋಡೋಣ ಅಂತ ಹೇಳಿ ಅವನು ಒಬ್ಬನೇ ಏಕಾಂಗಿಯಾಗಿ ದುಃಖದಿಂದ ತನ್ನ ಮನೆಯ ಬಾಗಿಲನ್ನು ತೆರೆದು ಮೆಟ್ಟಿಲನ್ನು ಇಳಿದು ಕೋಟೆಯನ್ನು ದಾಟಿ ಕತ್ತಲೆಯಲ್ಲಿ ಹೊರಟ ದುರ್ಗಾ ದೇವಾಲಯದ ಕಡೆಗೆ.

ತುಂಬಾ ಕತ್ತಲೆ ಆಗ್ಬಿಟ್ಟಿದೆ. ಯಾರು ಕಾಣದೇ ಇದ್ದ ಹಾಗೆ ಹೋಗ್ಬೇಕು ಅಂತ ಪ್ರಯತ್ನವನ್ನು ಮಾಡಿ ಬರ್ತಾ ಇದ್ದಾನೆ. ಏನು ಹೃದಯದಲ್ಲಿ ದುಃಖ ತುಂಬಿಬಿಟ್ಟಿದೆ, ಉಕ್ಕಿ ಉಕ್ಕಿ ಬರ್ತಾ ಇದೆ. ಜೋರಾಗಿ ಅಳಲಾರದೆ ಬಿಸಿಯುಸಿರು ಬಿಡುತ್ತಾ ಹಲ್ಲನ್ನು ಕಚ್ಚಿ ಆ ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಹಾಗೆ ಬರ್ತಾ ಇರಬೇಕಾದ್ರೆ ಬರಿಗಾಲು ಬರಿ ನೆತ್ತಿ, ಹಾಗೆ ಬರಿಗಾಲಲ್ಲಿ ಬರ್ತಾ ಇರಬೇಕಾದ್ರೆ ಕಲ್ಲುಗಳೆಲ್ಲ ಅವನ ಕಾಲಿಗೆ ಒತ್ತುತ್ತಾ ಇದೆ, ಮುಳ್ಳು ಚುಚ್ಚುತ್ತಾ ಇದೆ, ಅದ್ರ ಕಡೆ ಗಮನವನ್ನು ಕೊಡದೆ ಆ ಕತ್ತಲೆಯಲ್ಲಿ ತಗ್ಗು ದಿಣ್ಣೆಗಳನ್ನು ಅರಿಯದೆ ಏಳ್ತಾ ಬೀಳ್ತಾ ಹಾಗೆ ಬರ್ತಾ ಇದ್ದಾನೆ. ಅಯ್ಯೋ ಮದನ, ಹೇಗಿದ್ದೀಯಾ, ಯಾವ ಸ್ಥಿತಿಯನ್ನು ಮುಟ್ಟಿದ್ದೀಯಾ ಅಂತ ಯೋಚನೆಯನ್ನು ಮಾಡ್ತಾ ಕೋಟೆಯನ್ನು ದಾಟಿ, ಕೋಟೆಯ ಸುತ್ತಲೂ ನೀರು ತುಂಬಿರುವಂತಹ ಕೊತ್ತಲಗಳನ್ನು ದಾಟಿ ಮಂತ್ರಿ ಒಬ್ಬನೇ ಊರ ಹೊರಗಡೆಗೆ ಸ್ಮಶಾನದ ಆಚೆಗೆ ಇರುವಂತಹ ಅಂಬಿಕಾ ಮಂದಿರಕ್ಕೆ ತುಂಬಾ ವ್ಯಥೆಯನ್ನು ಪಡ್ತಾ ದುಃಖ ಪಡ್ತಾ ಬರ್ತಾ ಇದ್ದಾನೆ.

0: ಆ ಕೋಟೆಯನ್ನ ಕೊತ್ತಳವನ್ನು ದಾಟಿ ಸ್ಮಶಾನವನ್ನು ಹಾದು ಅದರ ಅಂಚಿನಲ್ಲಿ ಇರುವ ದುರ್ಗಾ ದೇವಾಲಯದ ಕಡೆಗೆ ಬಂದ. ಆ ಪರಿಸರ ಹೇಗಿತ್ತು ಅನ್ನೋದನ್ನ ಕವಿ ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ. ಭೀಭತ್ಸ ರಸ ತುಂಬಿರುವಂತಹ ಈ ಪದ್ಯಕ್ಕೆ ಬಹಳ ಸೂಕ್ತವಾದ ರಾಗ ಭೈರವಿಯನ್ನ ಹಾಕಿ ಹಾಡಿದ್ದಾರೆ. ಅಲ್ಲಿ ನೋಡಿದ್ರೆ ಅನೇಕ ಹೆಣಗಳನ್ನ ತಂದು ಇಳಿಸಿ ಅಲ್ಲೆಲ್ಲ ಸುಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೆಣದ ಮೇಲೆ ಹಾಕಿರುವಂತಹ ಹಾರಗಳೆಲ್ಲ ಹರಿದು ಬಿದ್ದಿವೆ. ಜೊತೆಗೆ ಅವುಗಳಿಗೆ ಕೊನೆಯ ಊಟವನ್ನು ಹಾಕಿರುವಂತಹ ಅಥವಾ ವಾಮಾಚಾರ ಪ್ರಯೋಗಕ್ಕೆ ಬಳಸಿರುವಂತಹ ಬಣ್ಣ ಬಣ್ಣದ ಓಕಳಿಯ ಕೂಳುಗಳ ಬಲಿಯನ್ನ ಹಾಕಿದ್ದಾರೆ. ಇವೆಲ್ಲವೂ ಅಲ್ಲಿ ಹತ್ತಿ ಉರಿತಾ ಇರುವಂತಹ ಚಿತೆಗಳ ಕೊಳ್ಳಿಗಳ ಬೆಳಕಿನಲ್ಲಿ ಕಾಣಿಸ್ತಾ ಇದೆ. ನರಿಗಳು ಓಡಾಡ್ತಾ ಇದ್ದಾವೆ, ಗೂಗೆಗಳ ಗರ್ಜನೆ ಕೇಳ್ತಾ ಇದೆ. ಅಲ್ಲಿ ಭೂತ ಪ್ರೇತ ಪಿಶಾಚಿಗಳು ಬೇತಾಳಗಳೆಲ್ಲ ಸಂಚಾರ ಮಾಡ್ತಾ ಇದ್ದಾವೆ. ಇಂತಹ ಸ್ಮಶಾನದ ಮಧ್ಯದಲ್ಲಿ ಇರುವ ಚಂಡಿಕಾ ದೇವಾಲಯದ ಕಡೆಗೆ ಆ ಮಂತ್ರಿ ಇವು ಯಾವುದನ್ನು ಗಮನಿಸದೆ ಹುಚ್ಚನ ಹಾಗೆ ಮರುಳನ ಹಾಗೆ ಅವನೂ ಪಿಶಾಚಿಯೋ ಭೂತವೋ ಎನ್ನುವ ಹಾಗೆ ಬರ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: ಗುಡ್ ಆಫ್ಟರ್ನೂನ್, ದಿಸ್ ಈಸ್ ಆಕಾಶವಾಣಿ ಆಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್: Government to constitute high-level committee to review banking reforms and future course of public sector banks towards Viksit Bharat. India reaffirms people-centric, humanity-first approach to BRICS collaboration during its chairship. 7 women died in stampede at Ashok Dham Temple in Bihar, 5 people killed in fire incident in Birbhum, West Bengal. IMD issues red alert for extremely heavy rainfall in Gangetic, West Bengal and Odisha today. In men's cricket, Sri Lanka were 167/5 in their first innings against India on day 3 of opening test at Galle. And BWF Badminton World Championships begin in New Delhi. India's MR Arjun Hariharan Amsakarunan advance to second round of men's doubles category. The government will soon constitute a high-powered committee on banking in achieving the vision of a Viksit Bharat. Union Finance Minister Nirmala Sitharaman said this after inaugurating the 2-day public sector bank conclave in New Delhi today. She added that the committee will decide the future course of banking reforms by taking up issues and recommendations. Ms. Sitharaman expressed hope that the outcomes of the discussions will provide valuable substantive inputs to the committee as it formulates its recommendations on the future role of banks. She noted that Indian banks are in a position of strength with non-performing assets at their lowest ever levels, providing a strong foundation for further reforms.
5: On the basis of a well-researched set of documents which have been shared with you in advance, will hopefully provide that substantive meat for the committee to also look at. So the committee would probably have that material before them, even as they deliberate. And even as they deliberate, to give us their thoughts and also the recommendations, which will help us to clear

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ಹನೂರು ಶೂಟೌಟ್ ಪ್ರಕರಣ, ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಯಿಂದ ಪ್ರತಿದಾಳಿ, ಹನೂರು ಗುಂಡಿನ ದಾಳಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೇಲ್ಮನೆಯಲ್ಲಿ ಬಿಜೆಪಿ ಆಗ್ರಹ, ಪ್ರತಿಭಟನೆ. ಹಾಗೂ ರಾಜ್ಯದ ವಿವಿಧೆಡೆ ನಾಗರ ಪಂಚಮಿ ಸಡಗರ, ಕುಕ್ಕೆ, ಘಾಟಿ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ನೀಡಿದ್ದ ಆದೇಶವನ್ನು ಪಾಲಿಸುವಂತೆ ಸುಪ್ರೀಂ ಕೋರ್ಟ್ ರಾಜ್ಯಕ್ಕೆ ಸೂಚಿಸಿದೆ. ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ನೀಡಲಾಗಿದ್ದ ನಿರ್ದೇಶನವನ್ನು ನ್ಯಾಯಾಲಯ ಎತ್ತಿಹಿಡಿದಿದೆ. ಮುಂಗಾರು ಮಳೆ ಕೊರತೆ ಎದುರಿಸುತ್ತಿರುವ ರಾಜ್ಯಕ್ಕೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಸಿಡಬ್ಲ್ಯೂಎಂಎ ಕರ್ನಾಟಕದಿಂದ ನಿತ್ಯ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸೂಚಿಸಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿಲ್ಲ ಎಂದು ತಮಿಳುನಾಡು ಸುಪ್ರೀಂಕೋರ್ಟ್ನಲ್ಲಿ ವಾದ ಮಂಡಿಸಿದೆ. ನಿತ್ಯ ಕೇವಲ 5-6,000 ಕ್ಯೂಸೆಕ್ನಷ್ಟು ನೀರು ಬರುತ್ತಿದ್ದು ಈವರೆಗೆ ಸುಮಾರು 13-14 ಟಿಎಂಸಿ ನೀರು ಮಾತ್ರ ಲಭಿಸಿದೆ ಎಂದು ತಿಳಿಸಿದೆ. ಈ ಹಿನ್ನೆಲೆಯಲ್ಲಿ ಸಿಡಬ್ಲ್ಯೂಎಂಎ ಆದೇಶವನ್ನು ಜಾರಿಗೊಳಿಸುವಂತೆ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ರಾಜ್ಯದಿಂದ ಈಗಾಗಲೇ 3,500 ಕ್ಯೂಸೆಕ್ ನೀರು ಹರಿಸಲಾಗಿದೆ ಎಂದು ರಾಜ್ಯ ಸರ್ಕಾರ ವಾದ ಮಂಡಿಸಿದೆ. 12,000 ಕ್ಯೂಸೆಕ್ ಪ್ರಮಾಣದ ನೀರು ಅಲ್ಲಿ ದಾಖಲಾಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ತಿಳಿಸಿದೆ. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆಯ ಪರಿಸ್ಥಿತಿ ಅನಿಶ್ಚಿತವಾಗಿದ್ದು ಈ ಪ್ರಮಾಣದಲ್ಲಿ ನಿರಂತರವಾಗಿ ನೀರು ಹರಿಸುವುದು ರಾಜ್ಯಕ್ಕೆ ಕಷ್ಟವಾಗುತ್ತಿದೆ. ಆದರೂ ಸಿಡಬ್ಲ್ಯೂಎಂಎ ಆದೇಶ ಪಾಲಿಸಲು ಕರ್ನಾಟಕ ಪ್ರಯತ್ನಿಸುತ್ತಿದೆ ಎಂದು ತಿಳಿಸಲಾಗಿದೆ. ವಿಚಾರಣೆಯನ್ನು ನ್ಯಾಯಾಲಯ ಒಂದು ವಾರ ಮುಂದೂಡಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಹೊಳೆಮುರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟವರ 3 ಕುಟುಂಬಗಳಿಗೂ ಹನೂರು ಶಾಸಕ ಎಂಆರ್ ಮಂಜುನಾಥ್ ಇಂದು ಪರಿಹಾರ ವಿತರಿಸಿದರು. ಕುಮಾರ್, ಆಂತೋಣಿಸಾಮಿ ಹಾಗೂ ಪೀಟರ್ ಮನೆಗೆ ತೆರಳಿ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಮತ್ತು

0: ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿ ಸೇರಿ ತಲಾ ಒಂದು ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ಧಾರಣಿ ನಿರತರಿಗೆ ನೀಡಿದ್ದ ಭರವಸೆಯಂತೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗಿದೆ. ಪಾರ್ಥಿವ ಶರೀರಗಳನ್ನು ಕುಟುಂಬಸ್ಥರು ತೋಮಿಯಾರ್ಪಾಳ್ಯದ ಚರ್ಚ್ಗೆ ತಂದಿರಿಸಿದ್ದು, ಸಾಮೂಹಿಕ ಪ್ರಾರ್ಥನೆ ಸಲ್ಲಿಕೆಯಾದ ಬಳಿಕ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ತನಿಖಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತನಿಖೆ ಚುರುಕುಗೊಳಿಸಿದ್ದು, ಅಮಾಯಕರ ಮೇಲೆ ಗುಂಡಿನ ದಾಳಿ ಹಾಗೂ ಕಳ್ಳಬೇಟೆಗಾರರು ಎಂಬ ಎರಡು ಆಯಾಮದಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಶೂಟೌಟ್ ಪ್ರಕರಣದ ಕುರಿತು ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಸಿಬ್ಬಂದಿ ಆತ್ಮರಕ್ಷಣೆಗಾಗಿ ಮರುದಾಳಿ ನಡೆಸಿದ್ದು ಯಾರಿಗೂ ಹತ್ತಿರದಿಂದ ಗುಂಡು ಹಾರಿಸಿಲ್ಲ. ಘಟನೆ ಕುರಿತು ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು, ಸಿಬ್ಬಂದಿ ತಪ್ಪಿದರೆ ಕ್ರಮ ಜರುಗಿಸಲಾಗುವುದಾಗಿ ತಿಳಿಸಿದ್ದಾರೆ. ಮುಂಜಾನೆ 5 ಗಂಟೆಯ ಸುಮಾರಿಗೆ ಅರಣ್ಯದ ಬಂಡೆಯೊಂದರ ಬಳಿ ಬ್ಯಾಟರಿ ಬೆಳಕು ಕಂಡುಬಂದಿದೆ. ಸಿಬ್ಬಂದಿ ಅವರನ್ನು ಶರಣಾಗುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಬೇಟೆಗಾರರ ಕಡೆಯಿಂದ ಸಿಬ್ಬಂದಿಯತ್ತ ಗುಂಡಿನ ದಾಳಿ ನಡೆದಿದ್ದು, ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿ ಪ್ರತಿದಾಳಿ ನಡೆಸಿದ್ದಾರೆ. ಗುಂಡಿನ ದಾಳಿ ನಿಂತ ಬಳಿಕ ಸಿಬ್ಬಂದಿ ಸ್ಥಳಕ್ಕೆ ತೆರಳಿದಾಗ ಮೂವರಿಗೆ ಗುಂಡು ತಗುಲಿರುವುದು ಕಂಡುಬಂದಿದೆ. ಆಸ್ಪತ್ರೆಗೆ ಸ್ಥಳಾಂತರಿಸಿದಾಗ ಅವರು ಮೃತಪಟ್ಟಿರುವುದನ್ನು ವೈದ್ಯರು ಖಚಿತಪಡಿಸಿದ್ದು, ಮೃತದೇಹಗಳನ್ನು ಮೈಸೂರಿಗೆ ರವಾನಿಸಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ಅರಣ್ಯವನ್ನು ಉಳಿಸುವುದು ಇಲಾಖೆಯ ಕರ್ತವ್ಯ. ಅರಣ್ಯ ಕಾಯ್ದೆಯಡಿ ಈಗಾಗಲೇ ಪ್ರಕರಣ ದಾಖಲಿಸಲಾಗಿದೆ. ಒಂದು ವೇಳೆ ತನಿಖೆಯಲ್ಲಿ ಸಿಬ್ಬಂದಿ ತಪ್ಪು ಮಾಡಿದ್ದರೆ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಇದಕ್ಕೂ ಮುನ್ನ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಈ ಘಟನೆ ರಾಜ್ಯವನ್ನು ಆಘಾತಗೊಳಿಸಿದೆ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ಅವಧಿಯನ್ನು ಮುಂದೂಡುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿರೋಧ ಪಕ್ಷ ಸದನದಲ್ಲಿ ವಿಷಯ ಪ್ರಸ್ತಾಪಿಸುವ ಮೊದಲು ನೋಟಿಸ್ ನೀಡಬೇಕು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 10 ಶೂಟೌಟ್ ಪ್ರಕರಣ ಮೇಲ್ಮನೆಯಲ್ಲೂ ಇಂದು ಸದ್ದು ಮಾಡಿತು. ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, 10 ಘಟನೆಯನ್ನು ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ, ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಸಮರ್ಥಿಸಿಕೊಂಡರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ವಿಪಕ್ಷ ಸದಸ್ಯರು ಸರ್ಕಾರದ ವಿರುದ್ದ ಏರುದನಿಯಲ್ಲಿ ವಾಗ್ದಾಳಿ ನಡೆಸಿದರು. ಈ ಹಂತದಲ್ಲಿ ಸಚಿವರಾದ ಯುಟಿ ಖಾದರ್, ಬಸವರಾಜ ರಾಯರೆಡ್ಡಿ ಸರ್ಕಾರದ ಪರವಾಗಿ ಸ್ಪಷ್ಟನೆ ನೀಡಲು ಮುಂದಾದರು. ಅತ್ಯಂತ ಕಡಿಮೆ ಅಂತರದಿಂದ ಮೂವರು ವ್ಯಕ್ತಿಗಳ ಮೇಲೆ ಗುಂಡು ಹಾರಿಸಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಜೆಡಿಎಸ್ ಸದಸ್ಯರು ಆರೋಪಿಸಿದರು. ಈ ನಡುವೆ ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ. ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಪಡೆಯಲೇಬೇಕು ಎಂದು ಒತ್ತಾಯಿಸಿ ಮೇಲ್ಮನೆಯಲ್ಲಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಿದರು. ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಸಚಿವ ಬಿ ನಾಗೇಂದ್ರ ವಿರುದ್ದ ತನಿಖೆ ನಡೆದು ಆರೋಪ ಪಟ್ಟಿಯೂ ಸಲ್ಲಿಕೆಯಾಗಿದೆ, ಹೀಗಿದ್ದು ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ ಎಂದು ಪ್ರಶ್ನಿಸಿದರು. ಇದಕ್ಕೆ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉತ್ತರಿಸಿ, ಸರ್ಕಾರ ಈ ಬಗ್ಗೆ ಚರ್ಚೆ ನಡೆಸಲು ಸಿದ್ದವಿದೆ ಎಂದು ಹೇಳಿದರು. ಇದಕ್ಕೆ ತೃಪ್ತರಾಗದ ವಿಪಕ್ಷ ಸದಸ್ಯರು ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ ಎಂದು ಪಟ್ಟು ಹಿಡಿದರು. ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಮಂಕಾಳ ವೈದ್ಯ ಅವರ ಹೆಸರು ಸೂಚಿಸಿ ಸಭಾನಾಯಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಕಾರ್ಯದರ್ಶಿಗೆ ಇಂದು ಪ್ರಸ್ತಾವನೆ ಸಲ್ಲಿಸಿದರು. ಸಚಿವರಾದ ಲಕ್ಷ್ಮಣ್ ಸವದಿ, ಬಾಲಕೃಷ್ಣ, ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ನಡುವೆ ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವರ ಹೆಸರನ್ನು ಸೂಚಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಮೇಲ್ಮನೆ ಕಾರ್ಯದರ್ಶಿಗೆ ಇಂದು ಪ್ರಸ್ತಾವನೆ ಸಲ್ಲಿಸಿದರು. ಶ್ರಾವಣ ಮಾಸದ ಮೊದಲ ಸಾಂಪ್ರದಾಯಿಕ ಹಬ್ಬವಾದ ನಾಗರ ಪಂಚಮಿಯನ್ನು ದಾವಣಗೆರೆ ಜಿಲ್ಲೆಯಾದ್ಯಂತ ಇಂದು ಸಡಗರ ಮತ್ತು ಭಕ್ತಿ ಶ್ರದ್ದೆಯಿಂದ ಆಚರಿಸಲಾಯಿತು. ಹರಿಹರ, ಹೊನ್ನಾಳಿ, ಚನ್ನಗಿರಿ, ಜಗಳೂರು

0: ಹಾಗೂ ಮಲೆಬೆನ್ನೂರು ವ್ಯಾಪ್ತಿಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿತ್ತು. ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ನಾಗದೇವತೆಯನ್ನು ಪೂಜಿಸಲಾಯಿತು. ಗ್ರಾಮೀಣ ಭಾಗದಲ್ಲಿ ಮಕ್ಕಳು ಮರದ ಕೊಂಬೆಗಳಿಗೆ ಜೋಕಾಲಿ ಕಟ್ಟಿ ಜೀಕುತ್ತಾ ಸಂಭ್ರಮಿಸಿದರು. ನಾಗರ ಪಂಚಮಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಪುಣ್ಯಕ್ಷೇತ್ರದಲ್ಲಿ ನಾಗರ ಕಲ್ಲುಗಳಿಗೆ ಭಕ್ತರು ಹಾಲೆರೆದು ಪೂಜೆ ಸಲ್ಲಿಸಿದರು. ಈ ಭಾಗದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವುದು ಹಾಗೂ ವರ್ಷಪೂರ್ತಿ ಕೆಲಸ ಮಾಡುವ ರೈತಾಪಿ ಜನರಿಗೆ ಹಾವು ಕಚ್ಚಬಾರದು ಎನ್ನುವ ನಂಬಿಕೆಯಿಂದ ಹಾಲು ಎರೆದು ಪೂಜಿಸುವುದು ವಿಶೇಷತೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಾಗರ ಪಂಚಮಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಭಕ್ತರು ಭೇಟಿ ನೀಡಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆಯುತ್ತಿದ್ದಾರೆ. ಹಲವೆಡೆ ನಾಗವನದಲ್ಲಿ ಹಾಲೆರೆಯಲಾಗುತ್ತಿದೆ. ಮಂಗಳೂರಿನ ಕುಡುಪು ಅನಂತ ಪದ್ಮನಾಭ ದೇವಸ್ಥಾನಗಳಲ್ಲೂ ಜನಸಾಗರ ಕಂಡುಬಂತು. ಇನ್ನೊಂದೆಡೆ ನಾಗರ ಪಂಚಮಿ ಹಬ್ಬವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಬೆಳಗ್ಗೆಯಿಂದಲೇ ವಿವಿಧ ನಾಗರ ಕಟ್ಟೆಗಳು ಹಾಗೂ ನಾಗದೇವರ ವಿಗ್ರಹಗಳ ಬಳಿ ಭಕ್ತರು ತೆರಳಿ ಹಾಲಿನ ಅಭಿಷೇಕ, ವಿಶೇಷ ಪೂಜೆ ಹಾಗೂ ನೈವೇದ್ಯ ಸಮರ್ಪಿಸಿದರು. ಕೇಂದ್ರ ಸರ್ಕಾರದಿಂದ ಉಚಿತ ಎಲೆಕ್ಟ್ರಿಕ್ ಸ್ಟೌವ್ ವಿತರಣೆ ಎಂಬುದು ನಕಲಿ ಸಂದೇಶವಾಗಿದ್ದು ಸಾರ್ವಜನಿಕರು ಇದನ್ನು ನಂಬಿ ಮೋಸ ಹೋಗಬಾರದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಹೆಸರಿನಲ್ಲಿ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಸುದ್ದಿ ಸಂದೇಶಗಳನ್ನು ಬಿತ್ತರಿಸಲಾಗುತ್ತಿದೆ. ಈ ಬಗ್ಗೆ ನಾಗರಿಕರು ಎಚ್ಚರಿಕೆ ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕೇಂದ್ರ ನವೀಕರಿಸಬಹುದಾದ ಇಲಾಖೆಯಿಂದ ಉಚಿತ ಎಲೆಕ್ಟ್ರಿಕ್ ಸ್ಟೌವ್ ವಿತರಣೆ ಯೋಜನೆಯನ್ನು ಪರಿಚಯಿಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸಲು ರಾಜ್ಯಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ಹನೂರು ಶೂಟೌಟ್ ಪ್ರಕರಣ, ಮೃತರ ಕುಟುಂಬಸ್ಥರಿಗೆ 15 ಲಕ್ಷ ರೂಪಾಯಿ ಪರಿಹಾರ ವಿತರಣೆ. ಆತ್ಮರಕ್ಷಣೆಗಾಗಿ ಅರಣ್ಯ ಸಿಬ್ಬಂದಿಯಿಂದ ಪ್ರತಿದಾಳಿ, ಹನೂರು ಗುಂಡಿನ ದಾಳಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಸಭೆಯಲ್ಲಿ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಮೇಲ್ಮನೆಯಲ್ಲಿ ಬಿಜೆಪಿ ಆಗ್ರಹ, ಪ್ರತಿಭಟನೆ. ಹಾಗೂ ರಾಜ್ಯದ ವಿವಿಧೆಡೆ ನಾಗರ ಪಂಚಮಿ ಸಡಗರ, ಕುಕ್ಕೆ ಘಾಟಿ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಸಂಧ್ಯಾ ಜೌಳಿ.
1: ನಮಸ್ತೆ ಗುರುಗಳೇ.
2: ನಮಸ್ತೆ ಅಧ್ಯಾಪಿಕಾಜಿ.
3: ನಮಸ್ತೆ, ಆಯೇ ಬೈಠಿಯೇ. ಬಚ್ಚೋ, ಆಜ್ ಕಿಸ್ ಬಾತ್ ಕೋ ಲೇಕರ್ ಇತ್ನಿ ಚರ್ಚಾ ಹೋ ರಹಿ ಹೈ?
1: ನಮ್ಮ ಶಾಲೆಯಲ್ಲಿ ಡಿಬೇಟ್ ಇದೆ ಗುರುಗಳೇ.
4: ನಮಗೆ ಜಾಸ್ತಿ ಪಾಯಿಂಟ್ಸ್ ನೇ ಸಿಗ್ತಾ ಇಲ್ಲ.
3: ಟಾಪಿಕ್ ಏನ್ ಕೊಟ್ಟಿದ್ದಾರೆ, ಯಾಕೆ ಪಾಯಿಂಟ್ ಸಿಗ್ತಾ ಇಲ್ಲ?
1: ಟಾಪಿಕ್ ಇದೆ ಇವತ್ತಿನ ವಿದ್ಯಾರ್ಥಿ ಮೇಲೆ ಬದಲಾಗುತ್ತಿರುವ ಪರಿಸ್ಥಿತಿಯ ಪರಿಣಾಮ.
4: ಆಜ್ ಕೆ ಪರಿವೇಶ್ ಮೇ ವಿದ್ಯಾರ್ಥಿ.
3: ಅಚ್ಛಾ, ಐಸಾ ಕುಚ್ ಕಿ ಬದಲ್ತೆ ಪರಿವೇಶ್ ಮೇ ವಿದ್ಯಾರ್ಥಿ.
1: ಹಾ ಹಾ, ಯಹಿ ವಿಷಯ ಹೈ.
4: ಹಮೇ ಕುಚ್ ಪಾಯಿಂಟ್ಸ್ ಮಿಲೆ ಹೈ,
3: ಜೈಸೆ ಕಿ
1: ಬದಲಾರ್ದ ವಿದ್ಯಾರ್ಥಿಯಲ್ಲಿ ಕಂಪ್ಯೂಟರ್ ಶಿಕ್ಷಣ,
4: ಜಾಸ್ತಿ ಆಗ್ತಾ ಇರೋ ಆರ್ಥಿಕ ಸಮಸ್ಯೆ, ಪಾಠ್ಯ ಪುಸ್ತಕ ಮತ್ತು ವಿಷಯಗಳು.
3: ದೇಖೋ ಬಚ್ಚೋ, ಆಪ್ಕೋ ಯಹ ಡಿಬೇಟ್ ಯಾನಿ ವಾದ್ ವಿವಾದ ಸ್ಪರ್ಧಾ ಹಿಂದಿ ಮೇ ಕರ್ನಿ ಹೈ ನಾ?
1: ಹೌದು ಗುರುಗಳೇ.
3: ಆದ್ರೆ ನೀವು ಕನ್ನಡ ಇಂಗ್ಲಿಷ್ ನಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ, ಶಬ್ದ ಜ್ಞಾನ ಬೆಳೆಯೋದಕ್ಕೆ ಹಿಂದಿನಲ್ಲಿನೇ ಚರ್ಚೆ ಮಾಡಿ.
4: ಹೌದು, ನಿಜ.
3: ಅವ್ರಿಗ್ ಬಾತ್, ಆಪ್ ಲೋಗ್ ವಿದ್ಯಾರ್ಥಿ ಹೋ, ಆಜ್ಕಲ್ ಕಾ ಪರಿವೇಶ್ ಕೈಸೆ ತೇಜಿ ಸೆ ಬದಲ್ ರಹಾ ಹೈ ಜಾನ್ತೆ ಹೋ, ತೋ ಏಕ್ ಏಕ್ ಪಾಯಿಂಟ್ ಯಾನಿ ಮುದ್ದೆ ಕೋ ಲೇಕರ್ ಉಸೆ ಬಢಾತೆ ಜಾಓ.
4: ಹಾ, ಸಮಜ್ ಮೇ ಆಯಾ. ಏಕ್ ಏಕ್ ಪಾಯಿಂಟ್ ಯಾನಿ ಪಾಲಿಟಿಕ್ಸ್ ಕೆ ಕಾರಣ ವಿದ್ಯಾರ್ಥಿ

0: ಸಮಯ 1:31. ಈಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಾವು ಈ MGNREGA ಅಂದ್ರೆ ಏನು ಮತ್ತು ಇತ್ತೀಚಿನ ಬದಲಾವಣೆ ಇದಕ್ಕೆ ಏನೇನು ಆಗಿದೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಹೇಳಿ ಸರ್, ಇದರಲ್ಲಿ ಏನು ಬದಲಾವಣೆ ಇದೆ ಅಂತ?
3: ನೋಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಇದು 2005 ಜಾರಿಗೆ ಬಂದಿರುವಂಥದ್ದು. ಗ್ರಾಮೀಣ ಪ್ರದೇಶದ ಪ್ರತಿ ಕುಟುಂಬಕ್ಕೆ ವರ್ಷದಲ್ಲಿ ಕನಿಷ್ಠ 100 ದಿನದ ಕೆಲಸ ಕೊಡಬೇಕು, ಕಾನೂನು ಬಾಧ್ಯತೆ ಅನ್ನುವಂಥ ಕಾನೂನು ಬಾಧ್ಯತೆ ಸರ್ಕಾರಕ್ಕೆ ಇದ್ದದ್ದು. ಕೆಲಸ ಸಿಗದಿದ್ದರೆ ನಿರುದ್ಯೋಗ ಭತ್ತೆ ನೀಡಬೇಕಿತ್ತು. ಈ ಕಾಯ್ದೆ ಬಡ ಕುಟುಂಬಗಳ ಜೀವನಕ್ಕೆ ಒಳ್ಳೆಯ ಆಧಾರ ಕೂಡ ಆಗಿದೆ.
2: ಈಗ ಏನು ಬದಲಾವಣೆ ಆಯ್ತಾ?
3: ಕಳೆದ December 2025 ಸಂಸತ್ತು ಹೊಸ ಕಾಯ್ದೆಯನ್ನು ಅಂಗೀಕರಿಸಿತು. ಅಂದರೆ ಇದೇ MGNREGA ಕಾಯ್ದೆಯನ್ನು ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ 2025, ಅಂದರೆ ಸಂಕ್ಷಿಪ್ತವಾಗಿ ಹೇಳೋದಂದ್ರೆ ವಿಬಿ

0: ಜಿ ರಾಮ್ ಜಿ ಅನ್ನುವಂತ ಕಾಯ್ದೆಯನ್ನು ಜಾರಿಗೆ ಮಾಡಿದೆ. ಇದರಲ್ಲಿ ಮೊದಲ 100 ದಿವಸ ಇದ್ದ ಕೆಲಸದ ಖಾತ್ರಿ ಈಗ 125 ದಿವಸ, ವಾರ್ಷಿಕವಾಗಿ 125 ದಿವಸಕ್ಕೆ ಹೆಚ್ಚಾಗಿದೆ. ವಾರ್ಷಿಕ ಆದಾಯ ಅಂದ್ರೆ ಸುಮಾರು 25% ಹೆಚ್ಚಾಗ್ತದೆ. ಇನ್ನೊಂದೇನಂದ್ರೆ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ದೈನಿಕ ವೇತನ 349 ಇದ್ದಂಥದ್ದು ರೂಪಾಯಿ 370 ಏಪ್ರಿಲ್ 2025 ಆಗಿದೆ.
1: ಏನೇನು ಕೆಲಸಗಳು ನಡೀತವೆ ಅದರಲ್ಲಿ?
0: ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀರಿನ ಸುರಕ್ಷತೆ, ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯ ಅಥವಾ ಹವಾಮಾನ ತುರ್ತು ಕಾಮಗಾರಿಗಳು, ಈ ಕ್ಷೇತ್ರಗಳಲ್ಲಿ ಕೆಲಸವನ್ನು ಒದಗಿಸಲಾಗ್ತದೆ. ಈಗ ಹೊಸದಾಗಿ ಎಐ ಆಧಾರಿತ ಮೇಲ್ವಿಚಾರಣೆ ಮತ್ತೆ ಜಿಪಿಎಸ್ ಟ್ರ್ಯಾಕಿಂಗ್ ಹಾಗೂ ಆಧಾರ್ ಆಧಾರಿತ ಹಾಜರಾತಿ ಕೂಡ ಜಾರಿಗೆ ಬರ್ತಾ ಇದೆ. ನಿಗದಿತ ಅವಧಿಯಲ್ಲಿ ಕೆಲಸ ಕೊಡದಿದ್ರೆ 15 ದಿವಸದ ನಂತರ ನಿರುದ್ಯೋಗ ಭತ್ಯೆಯನ್ನು ಕೂಡ ನೀಡಬೇಕು ಅಂತ ಮಾಡಲಾಗಿದೆ.
1: ಅಂದ್ರೆ ಇಲ್ಲಿ ಈ ಕೆಲಸ ಪಡಿಬೇಕು ಅಂತ ಹೇಳಿ ನಮ್ದೇ ಒಂದು ಏನಾದ್ರು ಹಕ್ಕಿರುತ್ತಾ?
0: ಹೌದು, ಕೆಲಸಕ್ಕೆ ಅರ್ಜಿ ಹಾಕಿ 15 ದಿವಸದ ಒಳಗಡೆ ಕೆಲಸ ಸಿಗದಿದ್ರೆ ನೀವು ನಿರುದ್ಯೋಗ ಭತ್ಯೆಯನ್ನು ಕೇಳಬಹುದು. ವೇತನ 15 ದಿನದ ಒಳಗಡೆ ನೇರ ಬ್ಯಾಂಕಿಂಗ್ ಖಾತೆಗೆ ಬರಬೇಕು. ಇನ್ನೊಂದೇನಂದ್ರೆ ತೊಂದರೆ ಆದರೆ ಗ್ರಾಮ ಪಂಚಾಯತ್ ಅಥವಾ ಹತ್ತಿರದ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸ್ಗೆ ದೂರು ನೀಡುವಂತಹ ಅವಕಾಶಗಳನ್ನು ಕೂಡ ಈ ಕಾಯ್ದೆ ಕಲ್ಪಿಸಿದೆ.
1: ಮುಖ್ಯವಾದಂತಹ ಏನಾದರೂ ಸಲಹೆ ಇದೆಯಾ?
0: ನೋಡಿ, ಹೊಸ ಕಾಯ್ದೆ ಜಾರಿಯಾಗಿದೆ, ಆದರೆ ರಾಜ್ಯ ಮಟ್ಟದ ನಿಯಮಗಳು ಇನ್ನೂ ಅಂತಿಮಗೊಳ್ತಾ ಇವೆ. ನನ್ನ ಸಲಹೆ ಏನಂದ್ರೆ ನಿಮ್ಮ ಜಾಬ್ ಕಾರ್ಡ್ ಇದ್ದಂಥದ್ರಲ್ಲಿ ಅದನ್ನು ನವೀಕರಿಸಿಕೊಳ್ಳಿ. ಯಾವುದು ನಿಮ್ಮ ಬ್ಯಾಂಕ್ ಖಾತೆ ಇದೆ ಅದಕ್ಕೆ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಿಸಿಕೊಳ್ಳಿ. ಹೊಸದಾಗಿ ಇರುವಂತಹ ಡಿಜಿಟಲ್ ವ್ಯವಸ್ಥೆಯಲ್ಲಿ ಈ ಎರಡೂ ವ್ಯವಸ್ಥೆಗಳು ಅನಿವಾರ್ಯ ಆಗಿರುವಂತದ್ದು.
1: ತುಂಬಾ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸರ್ ಅವರೇ, ತಾವು ಈ ಮಾಹಿತಿಯನ್ನು ಬಹಳ ಉತ್ತಮ ರೀತಿಯಲ್ಲಿ ಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ ಅನ್ನ ಟ್ಯೂನ್ ಮಾಡಿದ್ದೀರಾ. ಸ್ಟುಡಿಯೋ ಕ್ಲಾಕ್ ನಲ್ಲಿ ಸಮಯ ಆಗಿದೆ 3:36. ಇದು ಹೊಂಬಿಸಿಲು ಕಾರ್ಯಕ್ರಮದ ಹೊತ್ತು. ಸ್ಯಾಂಡಲ್ವುಡ್ ಬಾಲಿವುಡ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ನನ್ನ ಬಳಿ ಇದೆ, ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿಯಾಗಿ ಕಾಯ್ತಾ ಇರ್ತೀರಾ. ಅಂದಮೇಲೆ ತಡ ಮಾಡೋ ಮಾತೇ ಇಲ್ಲ, ಮೊದಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಶ್ನೆ ಹೀಗಿದೆ, ಇದು ಪ್ರಶ್ನೆ ಅನ್ನೋದಕ್ಕಿಂತ ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ತೀನಿ ನಾನು. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ, ಸರಿ ತಪ್ಪು ಟಿಕ್ ಮಾಡ್ತಿದ್ವಲ್ಲ ಆ ರೀತಿ, ಸರಿ ತಪ್ಪು ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ ನೀವು ಕಳಿಸ್ಬೇಕು ನನ್ನ ವಾಟ್ಸ್ಆಪ್ ಸಂಖ್ಯೆಗೆ. ಮೊದಲನೇ ಪ್ರಶ್ನೆ ಹೀಗಿದೆ, 1937 ತೆರೆ ಕಂಡಂತ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂತಾನೆ ಪ್ರಸಿದ್ಧವಾಗಿರುವಂತದ್ದು. 1937 ತೆರೆ ಕಂಡ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂತ ಹೇಳಿ ಪ್ರಸಿದ್ಧಿ ಪಡ್ಕೊಂಡಿರುವಂತದ್ದು. ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪ, ಸರಿ ಉತ್ತರ ಬರಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಅಬ್ಬಬ್ಬಾ, ಏನೆಲ್ಲ ವರ್ಣನೆ ಹಾಡಿನಲ್ಲಿ. ಅಬ್ಸರ್ವ್ ಮಾಡಿ ಸಾಹಿತ್ಯನ ಎಷ್ಟು ಚಂದ ಇದೆ ಗೊತ್ತಾಗತ್ತೆ. ಪ್ರಶ್ನೆ ಕೇಳಿ ಆಗಿತ್ತು, 1937 ತೆರೆ ಕಂಡಂತ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂತ ಪ್ರಸಿದ್ಧಿ ಪಡ್ಕೊಂಡಿದೆ. ಕರೆಕ್ಟಾ ತಪ್ಪಾ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ನರಪ್ರಸಾದ್ ರಾಜಜಿ ನಗರದಿಂದ, ಹಾಗೆ ಸರಿ ಉತ್ತರ ಕೊಟ್ಟಿದ್ದಾರೆ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ನೇತ್ರ ಕೆಂಗೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸಬಡಾವಣೆ ಚಿಕ್ಕಮಗಳೂರಿನಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹಂಪೆಯಿಂದ ಜಾಫರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಜೊತೆಗೆ ಸರಿ ಉತ್ತರ ಕೊಟ್ಟಿದ್ದಾರೆ. ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿದರೆ, ಪ್ರಮೀಳಾ ದಾವಣಗೆರೆಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ರಾಜು ಹೊಸಪೇಟೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿದರೆ, ನಂಬರ್ ಎಂಡಿಂಗ್ ವಿತ್ 9944 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ನಂಬರ್ ಎಂಡಿಂಗ್ ವಿತ್ 7719 ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಳಿಸಿ, ನಿಮ್ಮ ಹೆಸರು ಓದೋದ್ರಲ್ಲಿ ಖಂಡಿತ ನಮಗೆ ಖುಷಿ ಇದೆ. ಹಾಗೆ ಸರಿಯಾದ ಉತ್ತರವನ್ನ ಕಳಿಸಿದರೆ ಹರೀಶ್ ಮಲ್ಲೇಶ್ವರಂನಿಂದ, ಜೊತೆಗೆ ಮಹೇಂದ್ರ ಬಣಕಾರ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಎಸ್, ಇನ್ನೂ ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ರಿ. ಹಾಗಿದ್ರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿ ಉತ್ತರ ಆಗಿತ್ತು ಸರಿ ರೀ, ಸರಿಯಾದ ಉತ್ತರ ಸರಿನೇ. 1937 ತೆರೆ ಕಂಡ ಕಿಸಾನ್ ಕನ್ಯಾ ಭಾರತದ ಮೊದಲ ಬಣ್ಣದ ಸಿನಿಮಾ ಅಂತಲೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂಥದ್ದು. ಸೊ ಮುಂದಿನ ಪ್ರಶ್ನೆ ಅಲ್ಲ, ಸ್ಟೇಟ್ಮೆಂಟ್ ಏನಂತ ಹೇಳಿದ್ರೆ, ಈ ಒಂದು ಕಿಸಾನ್ ಕನ್ಯಾ ಸಿನಿಮಾವನ್ನ ಕಲರ್ ಪ್ರೋಸೆಸ್ ಮಾಡಬೇಕಾಗಿರುತ್ತಲ್ಲ, ಅದಕ್ಕೆ ಬಣ್ಣ ತುಂಬುವಂಥ ಕೆಲಸ ಇರುತ್ತಲ್ಲ, ಸೊ ಈ ಕೆಲಸ ಆಗಿದ್ದು ಲಂಡನ್ನಲ್ಲಿ, ಭಾರತದಲ್ಲಿ ಅಲ್ಲ. ಇದು ಸರಿನಾ ತಪ್ಪ? ಲಂಡನ್ನಲ್ಲಿ ಕಲರ್ ಪ್ರೋಸೆಸಿಂಗ್ ಮಾಡಿಸ್ಲಾಗತ್ತೆ ಅನ್ನೋದು ಸರಿನಾ

ಪ್ರಶ್ನೆ ಕೇಳಿ ಆಗಿತ್ತು. ಕಿಸಾನ್ ಕನ್ಯಾ ಚಿತ್ರದ ಕಲರ್ ಪ್ರೊಸೆಸಿಂಗ್ ಆಗಿದ್ದು ಲಂಡನ್ ನಲ್ಲಿ, ಇದು ಸರಿನಾ ತಪ್ಪಾ ಅನ್ನೋದು ನನ್ನ ಸಿಂಪಲ್ ಆಗಿರೋ ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರವನ್ನ ಕಲಿಸಿಕೊಟ್ಟಿರುವಂತದ್ದು ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ ನಿಂದ ಸೋಮಶೇಖರ್ ಶಾಮನೂರ್ ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನ ಕಲಿಸಿಕೊಟ್ಟಿದ್ದಾರೆ. ಹಾಗೆ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮತ್ತೆ ಯಾರು ಸರಿ ಉತ್ತರ ಕೊಟ್ಟಿರೋರು ಅಂದ್ರೆ ವೆಂಕೋಬ ನಾಯಕ ಸಂಗಾಪುರದಿಂದ.

ನಂಬರ್ ಎಂಡಿಂಗ್ ವಿತ್ 4925 ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಮತ್ಯಾರು ಸರಿ ಉತ್ತರ ಕೊಟ್ಟಿರೋದು ಅಂತ ಹೇಳಿ ನೋಡೋದಾದ್ರೆ, ಭೋಜರಾಜ್ ಕಾಮ್ನಳ್ಳಿ ಪಂಜಾಬಿನಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ವೇದಶೆಟ್ಟಿ ಕಾಳವರ ಕುಂದಾಪುರದಿಂದ ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ. ವಿಠಲ್ ಶಿಂದೆ ಅವರ ಉತ್ತರ ಕೂಡ ಸರಿಯಾಗಿದೆ. ಮತ್ಯಾರು ಸರಿ ಉತ್ತರ ಕೊಟ್ಟಿರೋರು ಅಂತ ಹೇಳಿ ನೋಡೋದಾದ್ರೆ, ಎಸ್, ಸರಿಯಾದ ಉತ್ತರವನ್ನ ಕಳಿಸಿರೋದು ಹೆಬ್ಬಾಳದ ರಮೇಶ್ ಅವರು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಜರ್ಮನಿ ಇರಬಹುದಾ ಅಂತ ಕೇಳ್ತಾ ಇದ್ದೀರಾ ಕೆಲವರು. ಅಲ್ಲ, ಮತ್ಯಾರು ಸರಿ ಉತ್ತರ ಕೊಟ್ಟಿರೋರು ಅಂತ ಹೇಳಿದ್ರೆ, ಇಲ್ಲ ಇಲ್ಲ ರೀ, ಇಂಗ್ಲೆಂಡ್ನಲ್ಲಂತೂ ಅಲ್ವೇ ಅಲ್ಲ ಅಂತ ಹೇಳಿ ಬಹಳ ಜನ ಹೇಳಿದ್ದೀರಾ. ಸದ್ಯಕ್ಕೆ ಸರಿ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು ತಪ್ಪು. ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳಿದ್ರೆ, ಆಹಾ, ನೀವು ಕೊಟ್ಟಿರುವಂತ ಭಾರತದಲ್ಲೇ ಅನ್ನುವಂಥ ಉತ್ತರ ತಪ್ಪು. ಆಕ್ಚುಲಿ ಕಿಸಾನ್ ಕನ್ಯಾ ಚಿತ್ರದ ಕಲರ್ ಪ್ರೊಸೆಸಿಂಗ್ ಆಗಿದ್ದು, ಜೊತೆಗೆ ಸಿನಿ ಕಲರ್ ಪ್ರಿಂಟಿಂಗ್ ಅಂತ ಹೇಳ್ತಾರೆ ಸಿನಿಮಾ ಭಾಷೆಯಲ್ಲಿ, ಅದು ಕೂಡ ಆಗಿದ್ದು, ಎಲ್ಲವೂ ಲಂಡನ್ನಲ್ಲೇ ಪ್ರತಿ ಕೆಲಸವನ್ನ ಮಾಡಿಸಿದ್ದು. ಹಾಗಾಗಿ ನಾನು ಕೊಟ್ಟಂತ ಸ್ಟೇಟ್ಮೆಂಟ್ ಸರಿಯಾಗಿತ್ತು. ಸೊ ಕಿಸಾನ್ ಕನ್ಯಾ ಚಿತ್ರದ ಕಲರ್ ಪ್ರೊಸೆಸ್ ಆಗಿದ್ದು ಲಂಡನ್ನಿನಲ್ಲಿ. ಓಕೆನಾ? ಹಾಗಿದ್ರೆ ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 1977 ತೆರೆ ಕಂಡಂತ ಯಾವ ಸಿನಿಮಾಗೆ ಭಾರತದ ಮೂವರು ಪ್ರಖ್ಯಾತ ಶಾಸ್ತ್ರೀಯ ಸಂಗೀತ ದಿಗ್ಗಜರಾದಂತ ಬಾಲಮುರಳಿ ಕೃಷ್ಣ ಅವರು, ಬಿ ವಿ ಕಾರಂತರು ಹಾಗೆ ML ವಸಂತಕುಮಾರಿ ಅವರು, ಈ ಮೂವರು ಸೇರಿ ಒಟ್ಟಿಗೆ ಒಂದೇ ಸಿನಿಮಾಕ್ಕೆ ಸಂಗೀತ ಸಂಯೋಜನೆ ಮಾಡ್ತಾರೆ? ಮತ್ತೊಮ್ಮೆ ಕೇಳ್ತೀನಿ, 1977 ತೆರೆ ಕಂಡಂತ ಚಿತ್ರ ಇದು. ಈ ಚಿತ್ರಕ್ಕೆ ಮೂವರು ಶಾಸ್ತ್ರೀಯ ಸಂಗೀತ ದಿಗ್ಗಜರು, ಬಾಲಮುರಳಿ ಕೃಷ್ಣ ಅವರು, ಬಿ ವಿ ಕಾರಂತರು, ML ವಸಂತಕುಮಾರಿ ಅವರು, ಈ ಮೂವರು ಸೇರಿ ಸಂಗೀತವನ್ನ ನೀಡ್ತಾರೆ ಆ ಸಿನಿಮಾಕ್ಕೆ. ಯಾವುದು ಆ ಚಿತ್ರ ಅನ್ನೋದು ನನ್ನ ಪ್ರಶ್ನೆ. ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್.

ಹೌದಲ್ವೇ? ನಾಲ್ಕು ದಿನದ ಜೀವನ ಪ್ರತಿ ಕ್ಷಣ ಪ್ರತಿಯೊಬ್ಬರು ಕೂಡ ಪ್ರೀತಿಸ್ತಾ ಬಾಳ್ಬೇಕು. ಸೆಲ್ಫ್ ಲವ್ ನನ್ನ ಪ್ರಕಾರ ತುಂಬಾನೇ ಮುಖ್ಯ. ಯಾರನ್ನ ಪ್ರೀತಿಸ್ತೇವೋ ಇಲ್ವೋ ನಮ್ಮನ್ನ ನಾವು ಪ್ರೀತಿಸ್ಕೊಂಡು ಪ್ರತಿ ಕ್ಷಣ ಬದುಕಬೇಕು ಅನ್ನೋದಂತೂ ನಿಜ. ಪ್ರಶ್ನೆ ಕೇಳಿ ಆಗಿತ್ತು, 1977ರಲ್ಲಿ ತೆರೆ ಕಂಡಂತ ಯಾವ ಸಿನಿಮಾಗೆ ಭಾರತದ ಮೂವರು ಪ್ರಖ್ಯಾತ ಶಾಸ್ತ್ರೀಯ ಸಂಗೀತ ದಿಗ್ಗಜರಾದಂತ ಬಾಲಮುರಳಿ ಕೃಷ್ಣ ಅವರು, ಬಿ ವಿ ಕಾರಂತರು, ಎಂ ಎನ್ ವಸಂತ ಕುಮಾರಿ ಅವರು ಒಟ್ಟಿಗೆ ಸಂಗೀತ ಸಂಯೋಜನೆ ಸಂಗೀತ ನೀಡಿದ್ರು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ. ಹಾಗೆ ಸರಿ ಉತ್ತರವನ್ನ ಕಳಿಸಿರೋದು ಮತ್ತಾರು ಅಂದ್ರೆ ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಕೂಡ ಸರಿಯಾಗಿದೆ. ಜೊತೆಗೆ ಸರಿ ಉತ್ತರವನ್ನ ಕಳಿಸಿಕೊಟ್ಟಿರೋದು ಎಸ್ ಬಹಳಷ್ಟು ಜನ ಕಾಕನಕೋಟೆ ಹೇಳಿದ್ದೀರಾ, ಸಂಧ್ಯಾ ರಾಗ ಕೂಡ ಬಂದಿದೆ, ತಬಲಿಯು ನೀನಾದೆ ಮಗನೇ ಕೂಡ ಹೇಳಿದ್ದೀರಾ, ಅದ್ಯಾವುದು ಸರಿ ಉತ್ತರ ಅಲ್ಲ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ನಂಬರ್ ಎಂಡಿಂಗ್ ವಿತ್ 5016, ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಶ್ರೀಕೃಷ್ಣ ದೇವರಾಯ ಇರಬಹುದಾ ಅಂತ ಕೇಳ್ತಾ ಇದ್ದೀರಾ, ಖಂಡಿತ ಇಲ್ಲ ರೀ. ಮುನಿರಾಬಾದ್ ನಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ ಡೇವಿಡ್ ಅವರು. ಹಾಗೆ ಮೀನಾಕ್ಷಿ 8th mile ನಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಅಶೋಕ್ ಲಿಂಗಯ್ಯ ಅವರ ಉತ್ತರ ಕೂಡ ಸರಿಯಾಗಿದೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಹಾಗೆ ಸರಿ ಉತ್ತರವನ್ನ ಕಳಿಸಿರುವುದು ಮಂಜುಳಾ ಕುಮಾರ್ ವಸಂತಪುರದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಶ್ರೀನಾಥ್ ಮಾಗಡಿ ರೋಡ್ನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ಹರಿಹರನ್ ವಿಜ್ಞಾನ ನಗರದಿಂದ ಸರಿಯಾದ ಉತ್ತರ, ಎಸ್ಎಂ ಶೋಭಾ ಹಾಸನ್ನಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ವೇದಾ ಶೆಟ್ಟಿ ಅವರ ಉತ್ತರ ಕೂಡ ಸರಿಯಾಗಿದೆ. ಎಸ್, ಇಷ್ಟೂ ಜನ ಸರಿ ಉತ್ತರವನ್ನ ಕಳಿಸಿಕೊಟ್ಟಿದ್ರಿ. ಸರಿಯಾದ ಉತ್ತರ ಏನಾಗಿತ್ತು? ಜಿ ವಿ ಅಯ್ಯರ್ ಅವರು ನಿರ್ದೇಶನ ಮಾಡಿದಂತ ಹಂಸಗೀತೆ ಚಿತ್ರ. ಈ ಹಂಸಗೀತೆ ಚಿತ್ರಕ್ಕೆ ಪ್ರಖ್ಯಾತ ಮೂವರು ಸಂಗೀತ ಶಾಸ್ತ್ರೀಯ ಸಂಗೀತದ ದಿಗ್ಗಜರಾದಂಥ ಬಾಲಮುರಳಿ ಕೃಷ್ಣ ಅವರು, ಬಿ ವಿ ಕಾರಂತರು, ಎಂ ಎಲ್ ವಸಂತ ಕುಮಾರಿ ಅವರು ಒಟ್ಟಿಗೆ ಸೇರಿ ಸಂಗೀತವನ್ನು ನೀಡ್ತಾರೆ ಹಂಸಗೀತೆ ಚಿತ್ರಕ್ಕೆ. ಇದಾಗಿತ್ತು ಇವತ್ತಿನ ಹೊಂಬೆಸಿಲು. ಸಣ್ಣ ಮಾಹಿತಿ ಜೊತೆಗೆ ಸ್ವಲ್ಪ ಜಾಸ್ತಿ ಮನರಂಜನೆ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಅಂದಹಾಗೆ 4 ಗಂಟೆಗೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡೋದು ಸಿಕ್ಕಾಪಟ್ಟೆ ಇದೆ. ಎಲ್ಲೂ ಹೋಗಬೇಡಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾನೆ ಇರಿ. ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಜೊತೆಯಾಗೇ ಇರ್ತೀನಿ. ನಿಮ್ಮ ಆರ್ ಜೆ ರಮ್ಯಾ.

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗೊಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

0: Akashvani FM Rainbow 101.3 MHz Musically yours.
1: ಮ್ಯೂಸಿಕಲಿ ಯಾಸ್ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲನ್ನ ಟ್ಯೂನ್ ಮಾಡಿದ್ದೀರಾ. 4:02 15 ಸೆಕೆಂಡ್ಗಳ ಹೊತ್ತಿನಲ್ಲಿ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಸಾಂಪ್ರದಾಯಿಕ ಕಲೆಗಳ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅದರ ಬಗ್ಗೆ ಪ್ರೀತಿ ಕೂಡ ಇದೆ. ಆದರೆ ಈ ಸಾಂಪ್ರದಾಯಿಕ ಕಲೆಗೆ ಆಧುನಿಕತೆಯ ಮೆರುಗು ನೀಡುವಂಥ ಯುವ ಪ್ರತಿಭೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಗೋಣ. ಸ್ಟ್ರೀಟ್ ಕಲ್ಚರ್, ನವೀನ ಕಲೆ ಅಂತ ಹೇಳ್ತೀವಿ, ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಹೇಳ್ತೀವಿ, ನಗರದ ಗೋಡೆಗಳಿರುತ್ತಲ್ಲ ಅದಕ್ಕೆಲ್ಲ ಜೀವ ತುಂಬುವಂಥ ಗ್ರಾಫಿಟಿ ಕಲಾವಿದರಿರ್ಬೋದು, ಬೀದಿ ನಾಟಕ ತಂಡಗಳಿರ್ಬೋದು, ರ್ಯಾಪ್ ಆರ್ಟಿಸ್ಟ್ಗಳಿರ್ಬೋದು, ಹಾಗೆ ಮ್ಯೂಸಿಷಿಯನ್ಸ್ ಇರ್ಬೋದು, ಇವರೆಲ್ಲರನ್ನ ಸಾಂಪ್ರದಾಯಿಕ ಕಲೆಗೆ ಆಧುನಿಕತೆಯ ಮೆರುಗು ನೀಡ್ತಿರುವಂಥ ಯುವ ಪ್ರತಿಭೆಗಳು ಅಂತ ಕರಿಬೋದು. ನೀವು ಕೂಡ ಆಗಾಗ್ಗೆ ನೋಡಿರ್ತೀರ, ಯಾವುದೋ ಒಂದು ಹಳೆಯ ವಸ್ತುಗಳಿಗೆ ಹೊಸ ರೀತಿಯ ಜೀವ ತುಂಬುವಂಥ ಕೆಲಸ ಇರ್ಬೋದು, ಹಳೆಯ ಕಲೆಗಳಿಗೆ ಹೊಸ ರೂಪ ಕೊಡೋವಂಥದ್ದಿರ್ಬೋದು, ಇದೆಲ್ಲವನ್ನು ಯೂಸ್ ಮಾಡುವಾಗ ಎಂಥ ಡಿಫ್ರೆಂಟಾಗಿ ಇವ್ರಿಗೆ

ಎಲ್ಲ ಕಲೆ ಉಳಿದು ಬಂದಿದೆ ಅಲ್ವಾ, ಯಾವುದೋ ಒಂದು ಹೊಸ ಹಾದಿಯನ್ನು ಆಯ್ಕೆ ಮಾಡ್ಕೊಂಡಿದಾರಲ್ವಾ ಅಂತೆಲ್ಲ ಹೇಳಿ ನಾವು ಮಾತಾಡ್ಕೊಳ್ಳೋದುಂಟು. ಆ ರೀತಿಯ ಯಾವುದೇ ವಿಚಾರ ನಿಮ್ಮ ಗಮನಕ್ಕೆ ಬಂದಿದ್ರೆ ಖಂಡಿತ ನೀವು ಸಂದೇಶದ ಮೂಲಕ ನಮಗೆ ಸಂದೇಶವನ್ನು ರವಾನಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಿದೆಯಲ್ಲ, 9480901013. ಸಾಂಪ್ರದಾಯಿಕ ಕಲೆಗೆ ಆಧುನಿಕತೆಯ ಮೆರುಗು ನೀಡುವಂಥ ಯುವ ಪ್ರತಿಭೆಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಯಾವೆಲ್ಲ ಸಾಂಪ್ರದಾಯಿಕ ಕಲೆಗೆ ಆಧುನಿಕ ಮೆರುಗು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ನನಗೆ ತಿಳಿಸಿ ಸಂದೇಶದ ಮೂಲಕ. ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆ ಆಗಿರೋದು ನಿಮ್ಮ ಆರ್ಜೆ ರಮ್ಯಾ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು FM ರಿಂಗೋ 101.3 ಕನ್ನಡ ಕಾಮನ ಬಿಲ್ಲು.

ಸಕ್ಕರೆ ಮಾತು ಒಂದಿದ್ರೆ ಸಾಕ, ಜೀವನದಲ್ಲಿ ನಾವು ಆಡೋ ಪ್ರತಿ ಮಾತು ಸಕ್ಕರೆ ತರನೇ ಸಿಹಿಯಾಗಿರ್ಬೇಕು. ಆಗಾಗ ಸ್ವಲ್ಪ ಜವಾಬ್ದಾರಿಯಿಂದ ಕಹಿಯಾಗಿ ಏನಾದ್ರೂ ಹೇಳಿದ್ವಿ ಅಂದ್ರೆ ಅದರಲ್ಲೊಂದು ಬದುಕಿಗೆ ಸಿಹಿ ಕೊಡೋ ಅಂತ ಮಾತಾಗಿರ್ಬೇಕಂತೆ. ಅದು ದೊಡ್ಡವ್ರು ಹೇಳ್ತಾರೆ, ಹಾಗಾಗಿ ಹೇಳ್ದೆ. ನಾನೀಗಾಗಲೇ ಹೇಳಿ ಆಗಿತ್ತು ವಿಚಾರ ಏನಂತ, ಸಾಂಪ್ರದಾಯಿಕ ಕಲೆಗೆ ಆಧುನಿಕ ಮೆರುಗು ನೀಡೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದರಲ್ಲೂ ಇವತ್ತಿನ ಯುವ ಪ್ರತಿಭೆಗಳು ಈ ರೀತಿಯ ಕೆಲಸಗಳನ್ನ ಯಥೇಚ್ಛವಾಗಿ ಮಾಡ್ತಾ ಇರುವಂತದ್ದು. ಮೊದಲನೇದಾಗಿ ಬರುವಂತದ್ದೇ ಜನಪದ ಸಂಗೀತ. ಜನಪದ ಹಾಡುಗಳನ್ನ ಆಗ ಹಾಡ್ತಿದ್ದಂತ ಶೈಲಿಗೂ ಈಗ ಅದಕ್ಕೆ

ಹೊಸ ರೀತಿಯ ಟಚ್, ಮ್ಯೂಸಿಕಲ್ ಟಚ್ ಕೊಟ್ಟು ಹಾಡುವಂಥ ಶೈಲಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಒಟ್ಟಿನಲ್ಲಿ ಇವತ್ತಿನ ಯೂತ್ಸ್ ಏನನ್ನ ಬೇಡ್ತಾರೋ ಅವರಿಗೆ ಒಗ್ಗುವ ಹಾಗೆ, ಅವರನ್ನ ಓಲೈಸೋ ಹಾಗೆ ಅದೇ ಮಾದರಿಯಲ್ಲಿ ಅದೇ ಶೈಲಿಯಲ್ಲಿ ಒಟ್ಟಾರೆ ನಮ್ಮ ಜನಪದ ಸಾಹಿತ್ಯವನ್ನು ಅವರಿಗೆ ತಲುಪಿಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಕೊಡೋದಿದೆಯಲ್ಲ, ಅದು ನಿಜಕ್ಕೂ ಒಂದು ರೀತಿಯ ಯುವ ಪ್ರತಿಭೆಗಳಲ್ಲಿ ಅದ್ಭುತವಾದಂಥ ಪ್ರತಿಭೆ ಅದು ಅಂತಾನೆ ಹೇಳ್ಬೋದು. ಜಾನಪದ ಇರ್ಬೋದು, ಫ್ಯೂಷನ್ ಸಂಗೀತ, ಇದೆಲ್ಲವೂ ಕೂಡ ರಾಕ್ ಅಥವಾ ಜಾಯ್ ಮೆರುಗನ್ನು ನೀಡಿ ಅದಕ್ಕೆ ಅದನ್ನು ಬ್ರ್ಯಾಂಡ್ಗಳ ಮೂಲಕ, ಯುವ ಬ್ಯಾಂಡ್ಗಳು ಮಾಡಿಕೊಂಡು ಆ ಬ್ಯಾಂಡ್ಗಳ ಮೂಲಕ ಜನರಿಗೆ ತಲುಪಿಸುವಂಥ ಕೆಲಸ ಆಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಸಾಂಪ್ರದಾಯಿಕವಾಗಿ ಇದ್ದಂಥ ನಮ್ಮ ಜನಪದ ಹಾಡುಗಳಿಗೆ ಹೊಸ ಆಧುನಿಕತೆಯ ಸ್ಪರ್ಶ ಸಿಗೋದಿದೆಯಲ್ಲ, ಅದು ಅದರ ಮತ್ತಷ್ಟು ಆಯಸ್ಸನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಇದು ಕೂಡ ನಮ್ಮ ಯುವ ಪ್ರತಿಭೆಗಳ ಒಂದು ಸಾಧನೆ, ಸಾಹಸ ಅಂತ ಹೇಳ್ಬೋದು. ನಿಮಗೇನನ್ಸುತ್ತೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಬ್ಯೂಟಿಫುಲ್ ಗೀತೆ ಕೇಳ್ತಾ ಇದ್ರಿ. ಹಾಡುಗಳ ಜೊತೆ ನಮ್ಮ ಮಾತುಕತೆ ಮುಂದುವರಿತಾ ಇದೆ. ಆಧುನಿಕ ಸ್ಪರ್ಶ ನೀಡುವಂಥದ್ದು ನಮ್ಮ ಸಾಂಪ್ರದಾಯಿಕ ಕಲೆಗಳಿಗೆ ಹೇಗೆಲ್ಲ ಇದೆ ಇವತ್ತಿನ ಬದಲಾವಣೆಗಳು ನಮ್ಮ ಯುವ ಜನತೆಯಿಂದ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಇನ್ನು ಯಕ್ಷಗಾನ ಭರತನಾಟ್ಯ ಕೂಡ ಇದಕ್ಕೆ ಹೊರತಾಗಿಲ್ಲ ಅಂತಾನೆ ಹೇಳ್ಬೋದು. ಕಥಾವಸ್ತುವಿನಲ್ಲಿ ಇವತ್ತಿನ ಸಾಮಾಜಿಕ ಪರಿಕಲ್ಪನೆಗಳನ್ನು ತಗೊಂಡ್ಬಂದು ಹಳೆಯ ಕಲ್ಪನೆಗಳೇನೇ ಇದ್ವು ಅದನ್ನೆಲ್ಲ ಸ್ವಲ್ಪ ಮಾರ್ಪಾಟುಗೊಳಿಸಿ ಇವತ್ತಿನ ಸಮಾಜಕ್ಕೆ ಅನುಗುಣವಾಗುವಂಥ ಪರಿಕಲ್ಪನೆಗಳನ್ನು ತಗೊಂಡ್ಬಂದು ಸಾಂಪ್ರದಾಯಿಕ ರಂಗಭೂಮಿ ಅಥವಾ ಈ ನೃತ್ಯ ರೂಪಕಗಳಿಗೆ ಅಂದರೆ ಭರತನಾಟ್ಯ ಅಂತ ಪ್ರಕಾರಗಳಿಗೆ ಗ್ಲೋಬಲ್ ಸ್ಪರ್ಶ ನೀಡ್ತಾ ಇರೋದಿದೆಯಲ್ಲ ಅದು ಇವತ್ತಿನ ಯುವ ರಂಗಕರ್ಮಿಗಳ ಸಾಧನೆ ಅಂತಲೇ ಹೇಳ್ಬೋದು. ಈ ರೀತಿ ಹೊಸ ರೀತಿಯ ಯಕ್ಷಗಾನಗಳು ಭರತನಾಟ್ಯದಲ್ಲಿನ ಬದಲಾವಣೆಗಳನ್ನು ನೀವು ಕೂಡ ಗಮನಿಸಿದ್ದೀರಾ? ಆ ರೀತಿಯ ಹೊಸ ಹೊಸ ಪರಿಕಲ್ಪನೆಗಳಿಂದ ಬಂದಂತಹ ನೃತ್ಯ ರೂಪಕಗಳನ್ನು ನೀವು ನೋಡಿದ್ದೀರಾ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಎವರ್ ಗ್ರೀನ್ ಸಾಂಗ್ನ ಕೇಳಿದ್ರಿ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ರೆ, ಈ ಹಳೆ ಗಾಡಿಗಳಿರುತ್ತಲ್ಲ, ಗಾಡಿಗಳಿಗೂ ಕೂಡ ಹೊಸ ರೀತಿಯಲ್ಲಿ ಪೇಂಟಿಂಗ್ ಮಾಡಿಕೊಂಡು ಅದರ ಲುಕ್ಕನ್ನೇ ಚೇಂಜ್ ಮಾಡುವಂಥ ಕೆಲಸ ಕೂಡ ನಾನು ಮಾಡ್ತೀನಿ ಅಂತ ರಾಜು ಹೊಸಪೇಟೆಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಕಾಲೇಜಿನ ಗೋಡೆಗಳ ಮೇಲೆ ಚಿತ್ರಗಳನ್ನ, ಬರಹಗಳನ್ನ ಬರೆದಿದ್ದು ಹೊಸ ರೀತಿಯಲ್ಲಿ ಇದ್ದಿದ್ದನ್ನ ನಾನು ನೋಡ್ತಾ ಇದ್ದೆ, ಬಹಳ ಸುಂದರವಾಗಿ ಕಾಣ್ತಾ ಇತ್ತು ಅಂತ ಹೇಳಿ ಹೆಬ್ಬಾಳದ ರಮೇಶ್ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆಯೇ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಆಲ್ ನ್ಯೂ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಇವತ್ತಿನ ಹಾಡುಗಳು, ನೈಸ್ ಪ್ಲೇ ಲಿಸ್ಟ್ ಅಂತ ಹೇಳಿ ಅಶೋಕ್ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ. ಡಿಜಿಟಲ್ ಕಲಾತ್ಮಕತೆಯ ಬಗ್ಗೆ ತಿಳ್ಕೊಂಡಿದ್ದೀರಾ, ಗ್ರಾಫಿಕ್ ಆರ್ಟ್ಸ್ ಗೊತ್ತಾ? ಇವತ್ತಂತೂ ಸಿಕ್ಕಾಪಟ್ಟೆ ಬಳಕೆ ಆಗ್ತಿರುವಂತಹ ಡಿಜಿಟಲ್ ತಂತ್ರಗಳು, ತಂತ್ರಜ್ಞಾನಗಳು ಇವು ಅಂತಾನೆ ಹೇಳ್ಬೋದು. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, ಸಾಂಪ್ರದಾಯಿಕ ಚಿತ್ರಕಲೆಗಳಿರುತ್ತಲ್ಲ ಅದಕ್ಕಿರ್ಬೋದು, ಮೈಸೂರು ಪೇಂಟಿಂಗ್ಸ್ ಅಂತಾನೆ ಫೇಮಸ್ ಆಗಿದೆ, ಆ ಮೈಸೂರು ಪೇಂಟಿಂಗ್ಸ್ ಇರ್ಬೋದು, ಚನ್ನಪಟ್ಟಣದ ಕರಕುಶಲ ಕಲೆಗೆ ಡಿಜಿಟಲ್ ಇಲ್ಲಸ್ಟ್ರೇಷನ್ ಮಾಡುವಂಥದ್ದು, ವೆಕ್ಟರ್ ಆರ್ಟ್ ಅನ್ನುವಂಥ ಹೊಸ ರೂಪವನ್ನು ಕೊಡುವಂಥದ್ದು, ಇದೆಲ್ಲವೂ ಕೂಡ ಹೊಸ ಲುಕ್ ಕೊಡುವಂಥ ಯುವ ಡಿಸೈನರ್ಗಳು ಕೂಡ ಇವತ್ತು ನಮ್ಮ ಯುವಜನತೆಯಲ್ಲಿ ಇದ್ದಾರೆ. ಅದರಲ್ಲೂ ಸಾಂಪ್ರದಾಯಿಕ ಚನ್ನಪಟ್ಟಣದ ಮರದ ಗೊಂಬೆಗಳಿರ್ಬೋದು, ಆ ಕರಕುಶಲ ಕಲೆ ಇರ್ಬೋದು, ಅದಕ್ಕೆ ಆಧುನಿಕ ಇಂಟೀರಿಯರ್ ಡೆಕೋರ್ ಮಾಡುವಂಥದ್ದು, ಟ್ರಾವೆಲ್ ಮೂಮೆಂಟ್ಗಳನ್ನು ಬಳಸುವಂಥದ್ದು, ಎಲ್ ಇ ಡಿ ಲ್ಯಾಂಪ್ಗಳ ಸ್ವರೂಪವನ್ನು ನೀಡುವಂಥದ್ದು, ಇದೆಲ್ಲಕ್ಕೂ ಕೂಡ ಈ ರೀತಿಯ ಹೊಸ ಟಚ್ ಕೊಡೋದ್ರ ಜೊತೆಗೆ ಜಾಗತಿಕ ಇ ಕಾಮರ್ಸ್ ಮಾರುಕಟ್ಟೆಯಲ್ಲಿ ಅದಕ್ಕೊಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟು ಜಾಗತಿಕ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡ್ತಿರುವಂತ ಯುವ ಡಿಸೈನರ್ಗಳು ಕೂಡ ಇವತ್ತಿನ ಸಾಧಕರು ಅಂತಲೇ ಹೇಳ್ಬೋದು.

ಸಾಂಪ್ರದಾಯಿಕ ಕಲೆಗಳಿಗೆ ಆಧುನಿಕತೆಯ ಸ್ಪರ್ಶ ನೀಡೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆಧುನಿಕತೆಯ ಸ್ಪರ್ಶ ಅನ್ನೋದು ಕೇವಲ ಪೇಂಟಿಂಗ್, ಭರತನಾಟ್ಯ ಅಥವಾ ಯಕ್ಷಗಾನ ಈ ರೀತಿಯ ವಿಚಾರಗಳಿಗೆ ಮಾತ್ರ ಸಂಬಂಧಪಟ್ಟಿದೆ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಇದು ಫ್ಯಾಷನ್ ಲೋಕಕ್ಕೂ ಕೂಡ ಲಗ್ಗೆ ಇಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಳೆಯ ಕೈಮಗ್ಗ ನೇಕಾರಿಕೆಗೆ ಹೊಸ ವೆಸ್ಟರ್ನ್ ಶೈಲಿಗಳನ್ನ, ಅದರಲ್ಲೂ ಬರೀ ವೆಸ್ಟರ್ನ್ ಅಂತ ಹೋಗ್ದೇನೆ ಇಂಡೋ ವೆಸ್ಟರ್ನ್ ಮಾದರಿಯನ್ನ ಅದಕ್ಕೆ ಅನ್ವಯಿಸಿಕೊಡೋದಿದೆಯಲ್ಲ, ಫ್ಯೂಷನ್ ಉಡುಪುಗಳಾಗಿ ಅದನ್ನ ಸಿದ್ಧ ಮಾಡೋದಿದೆಯಲ್ಲ. ಸೊ ಆ ರೀತಿಯ ವಿಚಾರದಲ್ಲಿ ಕೂಡ ನಮ್ಮ ಯುವ ಫ್ಯಾಷನ್ ಉದ್ಯಮಿಗಳನ್ನ ನಾವಿಲ್ಲಿ ಶ್ಲಾಘಿಸಲೇಬೇಕು. ಸೊ ಫ್ಯಾಷನ್ ಅಲ್ಲಿ ಕೂಡ ಒಂದ್ ರೀತಿಯ ದೇಸಿ ಸ್ಪರ್ಶವೂ ಇರಬೇಕು, ವಿದೇಶಿ ಸ್ಪರ್ಶವೂ ಇರಬೇಕು ಅಂತ ಹೇಳಿ ಎರಡೂ ವಿಚಾರಗಳನ್ನ ಜೊತೆಗೆ ತಂದು ಈ ರೀತಿಯ ಹೊಸ ಉಡುಗೆ ಉಡುಪುಗಳನ್ನ ನಮಗಾಗಿ ಕೊಡ್ತಿರುವಂತ ಯುವ ಫ್ಯಾಷನ್ ಉದ್ಯಮಿಗಳಿಗೆ ನಾವೊಂದು ಹ್ಯಾಟ್ಸ್ ಆಫ್ ಹೇಳ್ತಾ ಸೊ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಇವತ್ತು ಹಳೆಯ ಸಾಂಪ್ರದಾಯಿಕ ಕಲೆಗಳಿಗೆ ಹೊಸ ಸ್ಪರ್ಶವನ್ನ ಕೊಡ್ತಾ ಇರೋದೇನೋ ಸರಿ, ಆದರೆ ಅದರೊಟ್ಟಿಗೆ ನಮ್ಮ ಯುವಜನತೆ ಹಳೆಯ ಕಲ್ಚರ್ ಕಸ್ಟಮ್ಸ್ ಏನಿದೆ ಅದನ್ನ ಮರಿಬಾರ್ದು, ಅದನ್ನ ಹಾಗೆ ಫಾಲೋ ಮಾಡಬೇಕು, ಅದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಫೋಕ್ ಸಾಂಗ್ಸು, ಪೇಂಟಿಂಗು, ಸ್ಕೆಚಸ್ಸು, ಕ್ರಿಯೇಟಿವ್ ಅಡ್ವರ್ಟೈಸಿಂಗು, ರಿಮಿಕ್ಸ್ ಸಾಂಗ್ಸ್ ಮಾಡುವಂಥದ್ದು, ಮಿಕ್ಸ್ಡ್ ಮೀಡಿಯಾ ಬಳಸುವಂಥದ್ದು, ಸೇವ್ ಏನು ಕ್ಯಾನ್ವಾಸು, ಪೇಪರು ಇದೆಲ್ಲ ರೆಡ್ಯೂಸ್ ಮಾಡಿಬಿಟ್ಟು ನಾವು ಪರಿಸರ ಸ್ನೇಹಿಯಾಗಿ ಏನೆಲ್ಲ ವಿಧಾನಗಳನ್ನು ಹಿಂದಿನವರು ಅಳವಡಿಸ್ಕೊಳ್ತಾ ಇದ್ರು ಅದೆಲ್ಲ ವಿಚಾರಗಳನ್ನು ಅಳವಡಿಸ್ಕೊಳ್ಳುವಂಥದ್ದಿರ್ಬೋದು, ಇದೆಲ್ಲವನ್ನು ಕೂಡ ಇವತ್ತಿನ ಯೂತ್ಸ್ ಮಾಡಲೇಬೇಕು, ಅದೆಲ್ಲದರ ತುರ್ತು ಅನಿವಾರ್ಯತೆ ಕೂಡ ಇದೆ. ಸೊ ಖಂಡಿತ ಯೂತ್ಸ್ ಕೈಲಿ ಇದೆಲ್ಲ ಆಗುತ್ತೆ, ಮಾಡ್ತಾರೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಹಬ್ಬದ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ಹೊಸ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀರಾ, ಖುಷಿ ಆಗ್ತಾ ಇದೆ, ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅಂತ ಹೇಳಿ ಅಕ್ಕ ಮಹಾದೇವಿ ಶ್ರೀಶೈಲ್ ಚನ್ನಿಮಲ್ಲಿಕಾರ್ಜುನ ಇವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆ ರಾಜೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಮಧುರ ಹಾಡುಗಳು ಅಂತ ಹೇಳಿ ಮೈಮರೆತ ಮನವು ಭಾವನೆಗಳ ಅಲೆಯಲ್ಲಿ ತೇಲಿದೆ, ಹರುಷದಿ ಸಂಗೀತದ ಅಲೆಯು ತಂದ ನವಚೇತನವು ಜೀವ

ವನ್ನೇ ಸುಂದರವಾಗಿಸಿತು ಈ ಗಾಯನದಲ್ಲಿ. ಈ ಸಾಲಿನಂತೆ ಅದ್ಭುತವಾದಂತಹ ಹಾಡುಗಳು ಇವತ್ತು ಮೂಡಿ ಬರ್ತಾ ಇದೆ. ವಿಷಯ ಚೆನ್ನಾಗಿದೆ, ಮಾತುಕತೆ ಚೆನ್ನಾಗಿ ಸಾಗ್ತಾ ಇದೆ ಅಂತ ಹೇಳಿ ಮುತ್ತುರಾಜ್ ಅಂಗಡಿ, ಇವರು ರಾಜೂರ್ ಕುಕ್ಕನೂರ್ ಜಿಲ್ಲೆ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು. ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಹಾಡಿನ ನಂತರ ಮಾತುಕತೆ ಮುಂದುವರಿಯುತ್ತೆ.

ಎಷ್ಟು ಚೆನ್ನಾಗಿದೆ ಹೇಳು, ಏನು ಹೆಸರಿರ್ಬೋದು ಹೇಳ್ದು? ಸುಂದರಿ, ರೂಪ, ದೇವ್ರೆ ನಂಗೆ ಖುಷಿ ಇಡ್ತಾ ಇದೆ. ಹೇಯ್ ಹೇಯ್ ಹೇಯ್, ಓ ಮೈ ಗಾಡ್.

0: ಕಾಂಕ್ರೀಟ್ ಕಾಡಿನಲ್ಲಿ ಹಸಿರಿನ ಕನಸು ಕಾಣೋದಿದೆಯಲ್ಲ, ಅದು ನಿಜಕ್ಕೂ ಇವತ್ತಿನ ದಿನದಲ್ಲಿ ಅನಿವಾರ್ಯ ಅಂತಾನೆ ಹೇಳ್ಬೋದು. ಈ ವಿಚಾರದಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಬಹಳನೇ ಮುಖ್ಯ ಆಗುತ್ತೆ. ಸಾಮಾಜಿಕ ಮಾಧ್ಯಮಗಳು ಹೇಗೆ ಈ ವಿಚಾರಕ್ಕೆ ತಮ್ಮನ್ನು ತಾವು ಕೊಡುಗೆಯಾಗಿ ಕೊಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಿರುವಂತ ಯುವ ಜನತೆ ಕೂಡ ನಿಜಕ್ಕೂ ಇವತ್ತಿನ ದಿನದಲ್ಲಿ ಸಾಕಷ್ಟು ಜನ ಇದ್ದಾರೆ. ಕೇವಲ ಹಣಗಣಿಕೆ ಮಾಡೋದಷ್ಟೇ ಗುರಿಯಾಗಿಸ್ಕೋಬೇಕು ಅನ್ನೋದನ್ನ ಪಕ್ಕಕ್ಕಿಟ್ಟು ಶಿಕ್ಷಣ, ಮಾನಸಿಕ ಆರೋಗ್ಯ, ಬಡಮಕ್ಕಳ ಏಳಿಗೆಗೆ ತಮ್ಮ ಸಮಯವನ್ನ, ತಮ್ಮ ತಂತ್ರಜ್ಞಾನವನ್ನ, ತಮ್ಮ ಆಲೋಚನೆಗಳನ್ನ ಮುಡಿಪಾಕಿಟ್ಟಿರುವಂತ ಯೂತ್ಸ್, ಯುವಜನತೆಗೂ ಕೂಡ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಮುಖ್ಯವಾಗಿ ಇವತ್ತಿನ ನಿರೂಪಣೆ ಇಷ್ಟವಾಯಿತು, ತುಂಬಾ ಚೆನ್ನಾಗಿದೆ, ಅಭಿನಂದನೆಗಳು ಅಂತ ಹೇಳಿ ನಂಬರ್ ಎಂಡಿಂಗ್ ವಿತ್ 7233 ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳಿ ಸಾತ್ವಿಕ ಸಾನ್ವಿಕ ಜತ್ತಿನಗಟ್ಟಿ ಹರಪನಹಳ್ಳಿ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಸದ್ಯಕ್ಕೆ ನಾನು ಬಾಯ್ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನ ಆದಷ್ಟು ಬೇಗ ಭೇಟಿ ಮಾಡ್ತೀನಿ. ಸದ್ಯಕ್ಕೆ ನನ್ನನ್ನ ಬೀಳ್ಕೊಡೋದಕ್ಕೆ ಸ್ಟುಡಿಯೋಗೆ ಬಂದಿದ್ದಾರೆ
1: ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.
0: ಸಚಿನ್ ಬನವಾಸಿ, 10 ನಿಮಿಷ ಮುಂಚೆ ಬಂದು ಜಾಗ ಬಿಟ್ಕೊಡು ಅಂದ್ರೆ ಹೇಗೆ?
1: 10 ನಿಮಿಷ ಅಲ್ಲ ರಮ್ಯ, 1/2 ಗಂಟೆ ಮುಂಚೆ ಬಂದಿದ್ದೀನಿ.
0: ಖಂಡಿತ ನಾನು 1/2 ಗಂಟೆ ಮುಂಚೆ ಸೀಟ್ ಬಿಟ್ಕೊಡೋ ಮಾತೇ ಇಲ್ಲ. ಸದ್ಯಕ್ಕೆ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ, ನಿನಗೆ ಈ ಸೀಟ್ನ ಒಪ್ಸಿ.
1: ಎಸ್, ಖಂಡಿತ 1/2 ಗಂಟೆ ಮುಂಚೆ ಎಲ್ಲ ನಾನು ಕೇಳಲ್ಲ, ಯಾಕೆಂತಂದ್ರೆ ತುಂಬಾ ಜನ ಕೇಳಗರು ಇರ್ತಾರೆ. ಅದಕ್ಕೋಸ್ಕರ ನಾವು 5 ಗಂಟೆಯಿಂದ ನಾವು ಯಾರಿಗೂ ಬಿಟ್ಕೊಡಲ್ಲ.
0: 5 ಗಂಟೆಯಿಂದ ಸಚಿನ್ ಬನವಾಸಿ ನಿಮ್ಮ ಜೊತೆ ಆಗ್ತಾನೆ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇಷ್ಟು ಹೊತ್ತು ನಾನು ನಿಮ್ಮ ಜೊತೆಯಾಗಿದ್ದೆ, ನಿಮ್ಮ ಆರ್ಜೆ ರಮ್ಯಾ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇದುವರೆಗೆ ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ ಕೇಳಿದಿರಿ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರದ ಸಂಜೆ ಪ್ರಸಾರ ಆಲಿಸೋಣ. ಆತ್ಮೀಯ ಕೇಳುವರಿಗೆಲ್ಲ ನಿಮ್ಮ ರೇಡಿಯೋ ಗಳಿಯ ವಿಶ್ವನಾಥನು ಮಾಡುವ ಶುಭ ಸಂಜೆ ನಮಸ್ಕಾರಗಳು. ಈಗ ಸಮಯ ಸರಿಯಾಗಿ 5:30. ಈಗ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಸಂಜೆಯ ಚಿತ್ರಗೀತೆಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಸಾರಥಿ ಚಿತ್ರದ ಗೀತೆಯನ್ನು. ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ನೆನಪಿರಲಿ ಚಿತ್ರದ ಗೀತೆಯನ್ನು ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಚಿತ್ರಗೀತೆ ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಗಣಪ ಚಿತ್ರದ ಗೀತೆಯನ್ನು, ಜಯಂತ್ ಕಾಯ್ಕಿಣಿ ಅವರ ಗೀತ ರಚನೆಗೆ ಕರಣ್ ಬಿ ಕೃಪಾ ಅವರ ಸಂಗೀತವಿದೆ.

0: ಇದೊಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ. ಸಂಜಿತ್ ಹೆಗಡೆ, ಅನುರಾಧ ಭಟ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಬಜಾರ್ ಚಿತ್ರದ ಗೀತೆಯನ್ನು, ಸಚಿನ್ ಶೆಟ್ಟಿ ಕುಂಬಾಳೆ ಅವರ ಗೀತ ರಚನೆಗೆ ರವಿ ಬಸ್ರೂರವರ ಸಂಗೀತವಿದೆ.

0: ಯೊಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಕಾರ್ಯಕ್ರಮದ ಮುಂದಿನ ಗೀತೆ ಗೀತಾ ಚಿತ್ರದ ಗೀತೆಯನ್ನು ಕೇಳಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಸಂತೋಷ್ ಆನಂದರಾಮ್ ಅವರ ಗೀತ ರಚನೆಗೆ ಅನೂಪ್ ರೂಬಿನ್ಸ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ. ಸಂಚಿತ್ ಹೆಗಡೆ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಅಯೋಗ್ಯ ಚಿತ್ರದ ಗೀತೆಯನ್ನು. ಚೇತನ್ ಕುಮಾರ್ ಅವರ ಗೀತರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ಕೇಳಿದ್ರೆ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 5:30 ಆಗುತ್ತಲಿವೆ. ಇನ್ನು ಮುಂದೆ ಕಾರ್ಯಕ್ರಮ ಏವವಾಣಿ.

0: ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ, ಸ್ಪರ್ಧಾತ್ಮಕ ಜಗತ್ತಿಗೆ ಅಣಿಯಾಗುವುದು ಹೇಗೆ ಎಂಬ ವಿಷಯ ಕುರಿತು ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ವೆಂಕಟೇಶ್ ಹುಗಾರ್, ನಿರ್ವಹಣೆ ವೆಂಕಟೇಶ್ ಬೇನವಿಂಚೆ ಅವರದು. ಕೇಳಿ ಕಾರ್ಯಕ್ರಮ ಯುವವಾಣಿ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸ್ಪರ್ಧಾತ್ಮಕ ಜಗತ್ತಿಗೆ ಅಣಿಯಾಗುವುದು ಹೇಗೆ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ.
3: ಆತ್ಮೀಯ ಕೇಳುಗರೆ, ಇವತ್ತು ಜಗತ್ತು ಅತ್ಯಂತ ವಿಶಾಲವಾಗಿದೆ, ಜೊತೆಗೆ ಅಷ್ಟೇ ಸ್ಪರ್ಧೆ ಕೂಡ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಯಶಸ್ವಿ ಆಗಬೇಕು ಅಂದ್ರೆ ಸ್ಪರ್ಧೆಯನ್ನ ಎದುರಿಸುವಂಥದ್ದು ಇವತ್ತು ಅನಿವಾರ್ಯ. ಅದು ಎಜುಕೇಶನ್ ಆಗಿರಲಿ, ಉದ್ಯೋಗಕ್ಕಾಗಿರಲಿ, ಒಂದು ವ್ಯಾಪಾರಕ್ಕಾಗಿರಲು ಕೂಡ ಸ್ಪರ್ಧೆ ಇದೆ. ಹೀಗಾಗಿ ಇಂತಹ ಸ್ಪರ್ಧೆಗಳನ್ನ ಎದುರಿಸಲಿಕ್ಕೆ ನಾವು ಹೇಗೆ ಸಿದ್ಧವಾಗಿರ್ಬೇಕು ಅಂದ್ರೆ ಯುವಕರಾಗಿರ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿ ಸಮುದಾಯ ಆಗಿರ್ಲಿ, ವ್ಯಾಪಾರ ಮಾಡುವಂತ ನಿರುದ್ಯೋಗ ವಿದ್ಯಾವಂತ ಯುವಕರಾಗಿರ್ಲಿ, ಯಾರೇ ಆಗಿರ್ಲಿ, ಈ ಸ್ಪರ್ಧೆಯನ್ನ ಎದುರಿಸೋದು ಹೇಗೆ, ಅದು ಹೇಗ್ ಬರ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳನ್ನ ತಗೊಳ್ತಿದೀವಿ. ಇವತ್ತು ನಮ್ಮ ಜೊತೆ ಗಬ್ಬೂರಿನ ಜ್ಞಾನಜ್ಯೋತಿ ಶಾಲೆಯ ಮುಖ್ಯಸ್ಥರು ಆಗಿರುವಂತ ಚನ್ನಪ್ಪ ಸರ್ ಅವರು ಇದ್ದಾರೆ. ಸರ್ ನಮಸ್ಕಾರ.
4: ನಮಸ್ತೆ ಸರ್. ನಮಸ್ತೆ
3: ಸರ್. ಈಗ ಸ್ಪರ್ಧಾತ್ಮಕ ಜಗತ್ತು ಅಂದ್ರೆ ನಿಮ್ ಪ್ರಕಾರ ಏನು ಅನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ಆ ಬಗ್ಗೆ?
4: ಸ್ಪರ್ಧೆ ಅಂದ್ರೆ ನನಗೆ ಏನ್ ಅನಿಸ್ತದೆ ಈಗ ಅಂದ್ರೆ ಮಕ್ಕಳನ್ನ ನಾವೆಲ್ಲ PUC ಎಲ್ಲೆಲ್ಲೋ ದೂರ ದೂರ ಬಿಟ್ಟು 10 lakh 20 lakh ಬಿಟ್ಟು ಅಷ್ಟು ಮಾರ್ಕ್ಸ್ ತಗೋಬೇಕು, ಇಷ್ಟು ಮಾರ್ಕ್ಸ್ ತಗೋಬೇಕಂತ ಪಾಲಕರದು ಬಹಳಷ್ಟು ಒತ್ತಡ ಐತೆ. ಮಗು ಯಾವ ರೀತಿ ಆದಂತ ನಾವು ಇದ್ ಮಾಡ್ಬೇಕು ಒಂದು. ಆಮೇಲೆ ಮಕ್ಕಳು ಇದ್ರನ್ನ ಸ್ಪರ್ಧೆ ಐತೆ ನಿಜ, ಆದ್ರನ್ನ ಅದನ್ನ ಮಾನಸಿಕವಾಗಿ ತಗೋಬಾರ್ದು, ಒತ್ತಡ ತಗೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಒತ್ತಡ ತಗೊಂಡಿವಿ ಅಂದ್ರೆ ಯಾವ್ದು ಸಾಧನೆ ಆಗಂಗಿಲ್ಲ, ನಾವ್ ಮುಂದಕ್ಕೂ ಆ ಸ್ಪರ್ಧೆ ಜೊತೆ ಓಡಕ್ಕೂ ಆಗಂಗಿಲ್ಲ, ಅಥವಾ ಅದನ್ನ ಸಕ್ಸಸ್ ತಗೋಕ್ ಆಗಂಗಿಲ್ಲ. ಅವು ಅಥವಾ ಯುವಕರಿಗೆ ವ್ಯಾಪಾರ ಅಂತ ತಗೊಂಡಾಗ ನಾವೇನ್ ಮಾಡಕತ್ವಿ, ನಮ್ ಪಕ್ಕದ ಒಬ್ಬನ ಕಿರಣ ಅಂಗಡಿ ಇಟ್ಟನಂದ್ರೆ ನಾವು ಅದನ್ನ ಮಾಡಕ್ ತಯಾರು ಮಾಡಿವಿ. ಸ್ಪರ್ಧೆ ಹೆಂಗದ ಅಂದ್ರೆ ಓವರ್ ಆಲ್ ನಾವು ಸ್ಟಡಿ ಮಾಡಕ್ ತಯಾರಿಲ್ಲ ಸುತ್ತಮುತ್ತ ಏನೈತೆ ಅಂತೇಳಿ. ಅಂದ್ರೆ ಮಾರ್ಕೆಟ್ ಸ್ಟಡಿ ಮಾಡೋದಿರ್ಬೋದು, ಅಥವಾ ಈಗ ನಾವು ಡಾಕ್ಟರ್ ಇಂದ ಹೊಂಟಿವಿ, ಎಲ್ಲಾ ಡಾಕ್ಟರ್ಗಳು ಕಾಂಪಿಟೇಟಿವ್ ಅಂತೇಳಿ, ಅಲ್ಲಿ ನಮ್ಮ ಮಗು ಆ ಸ್ಪರ್ಧೆಗೆ ಸರಿ ಆದೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕು. ಈಗ ಉದಾಹರಣೆಗೆ ನಾವ್ ಈಗ ಹಳ್ಳಿಯವರಾಗಿರೋದ್ರಿಂದ ನಮ್ಗೆ ಇನ್ನೂ ಡಾಕ್ಟರ್ ಇಂಜಿನಿಯರ್ ಕಡೆ ನಾವು ಹೊಂಟಿವಿ. ಈಗ ಬೆಂಗಳೂರು ಡೆಲ್ಲಿ ಅಂತ ಸಿಟಿಗಳ ಪಾಲಕರು ಆಲ್ರೆಡಿ ಅವ್ರು ಚೇಂಜ್ ಆಗ್ಯಾರ, ಶಿಫ್ಟ್ ಆಗ್ಯಾರ, ಬೇರೆ ಫೀಲ್ಡ್ ಗಳನ್ನ ಕಾಂಪಿಟೇಟಿವ್ ಫೀಲ್ಡ್ ಗಳನ್ನ ಬೇರೆ ಹುಡುಕಕ್ ಶುರು ಮಾಡ್ಯಾರ. ಹಂಗಾಗಿ ವಿಶೇಷವಾಗಿ ನಾನು ಈ ಹಳ್ಳಿ ವಾತಾವರಣದಲ್ಲಿ ನಾವೇನೀಗ ಫಸ್ಟ್ ಜನರೇಷನ್

0: ಜನರೇಷನ್ ಎಜುಕೇಟೆಡ್ ಕಾಂಪಿಟೇಟಿವ್ ಫೀಲ್ಡ್ ಗೆ ಹೊಂಟಿವಲ್ಲ, ನಾವೊಂದಿಷ್ಟು ಬೇರೆ ಬೇರೆ ಆಯಾಮದಲ್ಲಿ ಮಕ್ಕಳು ಏನ್ ಮಾಡ್ಬೇಕು, ದಾರಿಗಳನ್ನು ಹುಡುಕಕ್ ಶುರು ಮಾಡ್ಬೇಕು. ಅಂದ್ರೆ ಒಂದ್ರನೇ ನಿರ್ದಿಷ್ಟವಾಗಿ ಇಟ್ಕೊಳ್ಳೋದ್ ಜೊತೆ ಜೊತೆಗೆನೆ ಸುತ್ತಮುತ್ತ ಏನ್ ನಡೀತದ, ನಮ್ ಸುತ್ತಮುತ್ತ ಜಗತ್ತು ಏನ್ ಬದ್ಲಾಕತ್ತದ, ಅದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕು ಒಗ್ಗಿಕೊಳ್ಳುವಂತ ಕೆಲಸ ಈಗ ಯುವಕರು ಮತ್ತು ವಿದ್ಯಾರ್ಥಿಗಳು ಮಾಡ್ಬೇಕು. ಆ ಪಾಲಕರು ಆ ನಿಟ್ಟಿನಲ್ಲಿ ಸುತ್ತಮುತ್ತ ಏನ್ ಮಾಡ್ಬೇಕು ಸರ್ಚ್ ಮಾಡಿ ತಮ್ಮ ಮಕ್ಕಳಿಗೆ ಪ್ರೇರಣೆ ಮಾಡುವಂತ ಕೆಲಸ ಮಾಡ್ಬೇಕನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜೊತೆಗೆ ಯಾವುದೇ ಒಂದು ಸಣ್ಣದ ಮಕ್ಕಳಿಗೆ ಈಗ ಏನಾಗಿದೆ, ನಾನು ಶಾಲಾ ಮಕ್ಕಳಲ್ಲಿ ನೋಡಿದಾಗ ಮಕ್ಕಳಲ್ಲಿ ಏನಾಗಿದ, ವ್ಯವಹಾರಿಕ ಜ್ಞಾನ ಬಹಳ ಕಡಿಮೆ ಆಗಿದೆ. ಅಂದ್ರೆ ಅಪ್ಲೈಡ್ ಅಂತ ನಾವ್ ಅಂತೀವಿ, ಅಂಡರ್ಸ್ಟ್ಯಾಂಡಿಂಗ್ ಅಂತೀವಿ, ಅದ ಮಕ್ಕಳು ಕಡಿಮೆ ಆಗಿದೆ. ಬರೀ ಬುಕ್ಕದ ಹುಳುಗಳು ಹಾಕತ್ತಾರೆ ಅವರು, ಓದೋದು ಆ ಸ್ಪರ್ಧೆಗೆ ಏನಿಗೆ ನೀಟ್ ಅದಷ್ಟೇ ಓದ್ಬಿಡೋದು. ಅದಾದ್ಮ್ಯಾಗ ಏನಾಗ್ತದೆ ಮಕ್ಕಳಿಗೆ ಗೊತ್ತಿಲ್ಲ, ಅದನ್ನ ನಮ್ಗೆ ಅದ ಅಪ್ಲೈ ಆದನು, ಅದು ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಐತನು, ಅದ್ರ ಬಗ್ಗೆ ಮಕ್ಕಳು ಒಂದಿಷ್ಟು ಅಪ್ಲೈಡ್ ಅಂಡರ್ಸ್ಟ್ಯಾಂಡಿಂಗ್ ಈ ರೀತಿ ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ಆಗ್ತದ ಅಂತ ನನಗೆ ಅನಿಸ್ತದ. ಈಗ ಸಣ್ಣ ನಾವೀಗ 5ನೇ ತರಗತಿ ಮಗುನ ನಾವ್ ಒಂದು 6ನೇ ತರಗತಿ ಮಗುನ ಒಂದ್ ಅಂಗಡಿ ಕಳಿಸಿದ್ರೆ 40 ರೂಪಾಯಿ ಕೊಟ್ಟು 43 ರೂಪಾಯಿ ಬೆಲ್ಲ ಅಂದ್ರೆ ಅವ್ನು ವಾಪಸ್ ಬಂದ್ಬಿಡ್ತಾನೆ. 40 ರೂಪಾಯಿಗೆ ಎಷ್ಟು ಬೆಲ್ಲ ಬರುತ್ತೆ ಅಷ್ಟು ಕೊಡ್ರಿ ಅನ್ನಷ್ಟು ಈ ತರ ಅಪ್ಲೈ ಮಕ್ಕಳು ತಲಿಲ್ಲ. ನಾವ್ ಹಂಗಿದ್ದಿಲ್ಲ, ಈಗ ಸಣ್ಣವ್ರಿದ್ದಾಗ ನಾವ್ ಆತರ 40 ರೂಪಾಯಿ ಇದ್ರನ್ನ ಏನ್ ಮಾಡ್ಬಿಡ್ತಿದ್ವಿ, 3 ರೂಪಾಯಿ ಕೊಡಪ್ಪ ಅಂಕಲ್, 40 ರೂಪಾಯಿಗೆ ಎಷ್ಟು ಬರ್ತಾ ಅಂತಿದ್ವಿ. ಒಂದ್ ಬೆಲ್ಲದ ರೇಟ್ ಕಡಿಮೆ ಆದ್ರೆ ಒಂದ್ 2 ರೂಪಾಯಿ ಏನಂತ ತಿಂದು ಬಂದ್ಬಿಡ್ತಿದ್ವಿ. ಎರಡು ರೀತಿ ನಾವ್ ಅದನ್ನ ಮ್ಯಾನೇಜ್ ಮಾಡೋ ಕೆಲಸ ಮಾಡ್ತೀವಿ. ಈಗಿನ ಮಕ್ಕಳು ಆ ರೀತಿ ಇದೆ, ಅದಕ್ಕೆ ಅವ್ರು ಒಂದಿಷ್ಟು ಸುತ್ತಮುತ್ತ ಸಮಾಜವನ್ನ ಜೊತೆಗೆ ಮಾನಸಿಕವಾಗಿ ಕುಗ್ಗದೆ ಈಗ ಕಾಂಪಿಟೇಟಿವ್ ಫೀಲ್ಡ್ ಬಹಳ. ನನ್ನ ಪ್ರಕಾರ ಒಂದ್ ಹುಡುಗಿ ನನ್ನ ಜೊತೆ ಮಾತಾಡ್ತಿದ್ಲು ಮೊನ್ನೆ, ಸರ್ ನಾನೀಗ 720 700 ತಗೊಂಡ್ಬಿಡ್ಬೇಕು ಸರ್, ನನಗೆ ಒಂದ್ ವೇಳೆ ಮೆಡಿಕಲ್ ಸಿಕ್ ನೆಕ್ಸ್ಟ್ ಡೇ ನಾ ಸತ್ತೋದ್ರ ಪರವಾಗಿಲ್ಲ ಸರ್. ಅಂದ್ರೆ ಮಕ್ಕಳು ಈ ರೀತಿ ಇಷ್ಟು ಮಾನಸಿಕವಾಗಿ ಕಾಂಪಿಟೇಟಿವ್ ತಗೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತದೆ. ಅಂದ್ರೆ ಡಾಕ್ಟರ್ ಬಿಟ್ರೆ ಬೇರೆ ಇಲ್ಲ ನಮ್ಗೇನು, ಅಥವಾ IAS ಓದಕ್ ಹೋಗಿ IAS ಬಿಟ್ರೆ ನಮ್ಗೇನ್ ಬೇರೆ ಇಲ್ಲ.
1: ಹೌದು ಹೌದು,
0: ಅಂದ್ರೆ ಓದ್ಬೇಕು, ನಾನೇನ್ ಸ್ಪರ್ಧೆ ಮಾಡ್ಬಾರ್ದು ಕಾಂಪಿಟೇಟಿವ್ ಮಾಡ್ಬಾರ್ದು ಅಂತಲ್ಲ, ಆದ್ರೆ ನಾನು ಆ ರೀತಿ ನಮ್ಮ ಜೀವನನೇ ಹೋಗೋಷ್ಟ್ರ ಮಟ್ಟಿಗೆ ತಗೋಬಾರ್ದು.
1: ಹೌದು,
0: ಪಾಲಕರಾದ್ರೂ ಹಂಗ ಅನ್ಕೋಬಾರ್ದು. ಈಗೆಲ್ಲ PU ಕಾಲೇಜ್ಗಳಾಗ ಮಕ್ಕಳು ಫೋನ್ ಬಂತಂದ್ರೆ ಇಟ್ಟ ತಕ್ಷಣ ಅಳಕ್ ಶುರು ಮಾಡ್ಯವಂತ. ನಮ್ಮಮ್ಮ ಕೇಳಿದ್ ಇವತ್ ನೀ ಎಷ್ಟ್ ಮಾರ್ಕ್ಸ್ ತಗೊಂಡೆ ಅಂತ ನಮ್ಮಪ್ಪ ಕೇಳಿದ, ಇಡೀ ಎಲ್ಲೆಲ್ಲೋ ಸಾಲ ಮಾಡಿ ನಮ್ಗೆ ದುಡ್ಡು ಕಟ್ಟಿಬಿಟ್ರಂತ, ನೀನ್ ಆಗ್ಲಿಲ್ಲ ಅಂದ್ರೆ ಹೆಂಗ ಅಂತೇಳಿ ನನಗ ಅಂದ್ಬಿಟ್ರು ಅಂತ ಮಕ್ಕಳು ಈ ರೀತಿ ಅವ್ರು ಒತ್ತಡ ತಗೋಕತ್ತಾರೆ. ನನ್ನ ಕಳಕಳಿ ಏನಂದ್ರೆ ಪಾಲಕರಾಗಿರ್ಬೋದು ಸ್ಪರ್ಧಾರ್ಥಿಗಳಾಗಿರ್ಬೋದು ಅದನ್ನ ಬಹಳ ಒಂದು ಸ್ಪಿರಿಟ್ ಆಗಿ ತಗೊಂಡು ಒಯ್ದ್ರೆ ಬಹಳ ಚಲೋ ಅಂತ ನನಗ ಅನಿಸ್ತೈತೆ. ಅದು ಹಂಗೋಗ್ಲೇಬೇಕು ಆತರ, ಇಲ್ಲಾಂದ್ರೆ ನಾವು ಅಪಾಯದ ಕಡೆ ಹೋಗ್ಬಿಡ್ತೀವಿ. ಯಾಕೆ ಅವನೇನು ಡಾಕ್ಟರ್ ಅಷ್ಟೇ ದೊಡ್ಡ ಸಾಧನೆ ಮಾಡ್ಯಾನ, ಯಾಕೆ ರೈತ ಏನ್ ಸಾಧನೆ ಮಾಡಿಲ್ಲ, ಅವರು ದೊಡ್ಡ ಸಾಧನೆ ಮಾಡ್ಯಾರ. ಇನ್ನೊಂದು ಬರೀ ವ್ಯಾಪಾರ ಮಾಡೋರು ಒಂದು ಸಾಧನೆ ಮಾಡ್ಯಾರ. ಹಿಂಗ
1: ಕ್ಷೇತ್ರದಲ್ಲಿ ಅವ್ರದೇ
0: ಅವ್ರದೇ ಸಾಮರ್ಥ್ಯ ಇರ್ತದೆ, ಬರೀ ದುಡ್ಡಿನಿಂದ ಹೋಗೋದಲ್ಲ ಜಗತ್ತ.
1: ಇವತ್ತೆಲ್ಲ ಒಂದ್ ಕಡೆ ಈ ಸ್ಪರ್ಧಾತ್ಮಕ ಅನ್ನೋದು ನೋಡ್ರಿ, ಈಗ IAS ಓಕೆ IAS ಓದ್ತೀವಿ, IAS ಆದ್ಮೇಲೆ ಏನ್ ಮಾಡ್ಬೇಕು, IAS ಆಫೀಸರ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಅದೇ ದುಡ್ಡಿಗೆ ಬರ್ತಾರೆ.
0: ದುಡ್ಡೇ, ನಾವು ಮದನ್ ಗೋಪಾಲ್ ಅಂತ ನಮ್ಮಲ್ಲಿ ಒಬ್ರು DC ಇದ್ರಲ್ಲ, ಅವ್ರೆಲ್ಲೋ ನಾನು ಒಂದು 10-15 ವರ್ಷದಿಂದ ಅವ್ರು ರಿಟೈರ್ಡ್ ಆದಾಗ ಹೇಳ್ತಿದ್ರು, ಈಗಿನ ಸರಾಸರಿ IAS ಅಧಿಕಾರಿಗಳು ಅಂದ್ರೆ 1,000 ಕೋಟಿ ದುಡ್ಡು ಮಾಡದಪ್ಪ ಇಷ್ಟ, ಅಂದ್ರೆ ಪ್ರಾಮಾಣಿಕ IAS ಆಫೀಸರ್ ಹಿಂಗ ಅಂತ ಅಂತಿದ್ರು ಅವ್ರು. ನಾವ್ ಇದಕ್ಕ ನಮ್ಮ ಮಕ್ಕಳನ್ನ ರೆಡಿ ಮಾಡೋದು. ಡಾಕ್ಟರ್ ಆದ್ಗಳೇ ಒಂದ್ ನರ್ಸಿಂಗ್ ಹೋಮ್ ಕಟ್ಟು, ದುಡ್ಡಿ ದುಡಿ ದುಡಿ ದುಡಿ ಅಂತ ಅವನು ಅವನ ಪಾಪ ಇಡೀ ತನ್ನ ಜೀವನವನ್ನೇ ಅದಕ್ಕೆ ಸಹಿಸ್ಬೇಕು. ಸರ್ವಿಸ್ ಓರಿಯೆಂಟೆಡ್ ಬರಂತ ಕೆಲಸ ನಾವು ಎಲ್ಲ ಈ ನಿಟ್ಟಿನ ಕಡೆಗೆ ಏನ್ ಮಾಡ್ಬೇಕು, ಮಕ್ಕಳನ್ನ ಪ್ರೇರಣೆ ಮಾಡೋ ಕೆಲಸ ಮಾಡ್ಬೇಕಂತ ನಂದು ಅಭಿಪ್ರಾಯ.
1: ಒಳ್ಳೇದು ಸರ್, ಯಾಕಂತಂದ್ರೆ ಸುದೀರ್ಘವಾಗಿ ಹೇಳಿದ್ರಿ, ಅಪ್ಲೈಡ್ ಅನ್ನ ನಾವು ಮಾಡ್ತಿಲ್ಲ ಮಕ್ಕಳಿಗೆ. ನಿಜವಾಗ್ಲು ನೀವು ಹೇಳಿದಂಗೆ, ನನ್ ಮಕ್ಕಳಿಗೆ ಒಂದ್ ಅಂಗಡಿಗೆ 10 ರೂಪಾಯಿ ಕೊಟ್ಟು ಕಳಿಸ್ತಾರೆ, ಅವನಿಗೆ ಏನ್ ಏನ್ ತಗೊಂಡ್ ಬಂದ ಮತ್ತೆ ಯಾಕೆ ಏನ್ ಕೇಳಿಲ್ರಿ, ಕೇಳೋದಿಲ್ಲ
0: ಎಷ್ಟು ಕೊಟ್ರು,
1: ವಾಪಿಸ್ ಎಷ್ಟು ಕೊಟ್ರು ಮತ್ತೆ ಎಷ್ಟು ಏನು ಅಂತ ಕೇಳೋದಿಲ್ಲ.
0: ಅದ್ ಗ್ರಾಮ್ ತೂಗಿನ್ನ ಅವ್ನ, ಎಷ್ಟು ಗ್ರಾಮ್ ತೂಗಿನ್ನ ಅವ್ನ, ಮೋಸ ಮಾಡಿದ್ನ ಇದ್ರು. ಈಗ ಎಷ್ಟು ಸ್ಪಿರಿಟ್, ನಾವ್ ಸಣ್ಣವ್ರಿದ್ದಾಗ ನನಗೆ ಗೊತ್ತೈತ್ರಿ, ಒಬ್ಬ ಅಂಗಡಿಯವ ನಾವ್ ಹೋಗಿ ನಿಂತ್ರೆ ಒಂಚೂರು ವೇಸ್ಟ್ ಬೆಲ್ಲ ಹೊಡೆದಿಟ್ಟಿರ್ತಿದ್ರೆ ಅವ ಸೈಡ್ ಪುಡಿ ಪುಡಿ ಬಿದ್ದು, ಅದೆಲ್ಲ ಕೊಡ್ತಿದ್ದ. ಅವನ ಉದ್ದೇಶ ಏನು, ನನ್ನ ಅಂಗಡಿಗೆ ಹುಡುಗರು ಬರ್ಲ ಅಂತ
1: ಬರ್ಲಿ ಅಂತ.
0: ಅವನಲ್ಲಿ ಆ ತಾಕತ್ ಐತೆ ಅಲ್ಲ, ಅದು ನಮ್ಮ ಮಕ್ಳು ತಕ್ ಬರ್ಬೇಕು. ನಮ್ಮ ಮಕ್ಳು ಅಂತದ್ರ ಕಡೆಗೆ ಯೋಚನೆ ಮಾಡಿ ಬಿಸ್ನೆಸ್ ಹೆಂಗ್ ಡೆವಲಪ್ ಮಾಡ್ಬೇಕು, ನಾವೇ ಸರ್ವೈವ್ ಆಗ್ಬೇಕು
1: ಈ ತರ ಸ್ಪರ್ಧೆಗೆ ಇರ್ಲಿ ಮಕ್ಕಳು.
0: ಹೌದು ಹೌದು, ಆರೋಗ್ಯಕರ ಸ್ಪರ್ಧೆಗೆ
1: ಹಣಿಯಾಗ್ಬೇಕು ಅನ್ನುವಂತ. ಒಳ್ಳೇದು ಸರ್, ಒಳ್ಳೇದು ಸರ್. ಸುದೀರ್ಘವಾಗಿ ಒಂದ್ ಒಳ್ಳೆ ಅಭಿಪ್ರಾಯವನ್ನು ಹೇಳಿದ್ರೆ, ಮಕ್ಕಳಿಂದ ಯುವಕರು ಆದ್ರು ಮತ್ತೆ ಅವ್ರ ಪಾಲಕರ ಜವಾಬ್ದಾರಿಗಳು ಕೂಡ ಇದೆ ಅನ್ನೋದು ಬಹಳ ನಿಮ್ ಮಾತಿನಿಂದ.
0: ಪಾಲಕರ ಬಹಳ ಜವಾಬ್ದಾರಿ ಐತೆ,
1: ಜವಾಬ್ದಾರಿಯನ್ನು ಒರ್ಲೇಬೇಕು.
0: ನಾವೀಗ ಏನಾಗಿದ್ರೆ ನಾವು ಸ್ವಲ್ಪ ಓದಿವಿ ಅಂತ ಹೇಳಿ ನನ್ ಮಕ್ಳಿಗೆ ಎಷ್ಟನ್ ಖರ್ಚು ಆಗ್ಲಿ ಅಂತ ನಾವು ಓಡಕ್ ಶುರು ಮಾಡಿ, ದುಡ್ಡು ಖರ್ಚು ಮಾಡಕ್ ಶುರು ಮಾಡಿ, ಅದು ಸರಿಯಲ್ಲ ಅಂತ ನಂದು.
1: ಹೌದು,
0: ಯಾವ್ದು ಓದಿಸ್ಬೇಕು ಏನ್ ಮಾಡ್ಬೇಕಂತ ನಾವು ಮಾರ್ಕೆಟ್ ಸ್ಟಡಿ ಮಾಡ್ಲೇಬೇಕು.
1: ಅನಿವಾರ್ಯ,
0: ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು, ಈಗೆಲ್ಲ ಸಾಫ್ಟ್ವೇರ್ ಹೋದ್ರು, ಈಗ ಆ ಕಡೆಗೆ ನಾವು ಹೋಗ್ಬೇಕಾಗ್ತದೆ, ಅಲ್ಲಿ ಜಾಬ್ ಸೃಷ್ಟಿ ಆಗ್ತದೆ.

0: ಅನ್ನುವಂಥದ್ದು ಹಂತ ಹಂತವಾಗಿ ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಆಗ್ತಾ ಹೋಗ್ತದೆ ಸರ್. ನಾವು ಒಂದೇ ಒಂದೇ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಿದ್ರೆ ಬಹುಶಃ ಸಕ್ಸಸ್ ಆಗೋದು ಕಡಿಮೆ.
1: ಹೌದು, ಈಗ ಉದಾಹರಣೆಗೆ ನಾವು ರಾಯಚೂರು ಜಿಲ್ಲೆಯವರು, ಹಟ್ಟಿಯಲ್ಲಿ ಗೋಲ್ಡ್ ಮಿಲ್ಸ್ ಐತೆ, ಅದು ನಾವು ಮೈನಿಂಗ್ಸ್ ಓದಿಸ್ಬೇಕಿತ್ತು ನಮ್ಮ ಮಕ್ಕಳಿಗೆ. ಸೆಕೆಂಡ್ ಜನರೇಷನ್ ಆದ್ರೆ ಅಲ್ಲಿ ನಾವು ಇಂಜಿನಿಯರ್ ಆಗ್ಬೋದಿತ್ತು.
0: ಹೌದು ಹೌದು ಹೌದು,
1: ಇವತ್ತು ನಾವು ಅದ್ ಮಾಡ್ಲಿಲ್ಲ, ನಾವು
0: ಮಾಡ್ಲಿಲ್ಲ.
1: ಅಥವಾ ಈಗ ಆರ್ಟಿಫಿಷಿಯಲ್ ಕೆಪಿಟಿಷಿಯಲ್ ಅದ, ಅಲ್ಲಿ ನಾವು ಆ ಸಂಬಂಧಪಟ್ಟಂತ ಇಂಜಿನಿಯರ್ ಓದಿಸ್ಬೇಕಿತ್ತು, ಅಲ್ಲಿ ನಮ್ಮ ಮಕ್ಕಳು ನೌಕರಿ ತಂತಿದ್ರು. ಅಂದ್ರೆ ಈ ರೀತಿ ನಾವು ಸುತ್ತಮುತ್ತ ಸ್ಟಡಿ ಮಾಡೋದ್ ಏನ್ ಮಾಡಿವಿ, ದೂರದ್ದು ನೋಡಕ ಶುರು ಮಾಡಿ, ಸುತ್ತಮುತ್ತ ಇರೋಂತ ಜಾಬ್ ಗಳಿಗೆ ಸ್ಪರ್ಧೆ ಮಾಡಿ, ಅಲ್ಲಿ ನಮ್ಗ ಸ್ಥಳೀಯವಾಗಿ ಕಾಂಪಿಟೇಟಿವ್, ಸ್ಥಳೀಯವಾಗಿನೇ ನಾವು ಇರೋಂತ ನಿಟ್ಟಿನಲ್ಲಿ ನಾವೇನ್ ಮಾಡ್ಬೋದು ಕಾಂಪಿಟೇಟಿವ್ ಆಗಿ ಯೋಚನೆ ಮಾಡೋದು ಬೆಸ್ಟ್ ಅಂತ ನನಗೆ.
0: ಒಳ್ಳೇದು ಸರ್, ನಿಮ್ಮ ಅಭಿಪ್ರಾಯಕ್ಕೆ ಆಕಾಶವಾಣಿ ಪರವಾಗಿ ಧನ್ಯವಾದ, ನಮಸ್ಕಾರ.
2: ಸ್ಪರ್ಧೆ ಅಂತಂದ್ರೆ ಕೇವಲ ಇವತ್ತು ಉದ್ಯೋಗಕ್ಕಾಗಿ ಅಷ್ಟೇ ಅಲ್ಲ, ಅಥವಾ ಯಾವುದೋ ವಿಚಾರ, ಎಲ್ಲ ಕ್ಷೇತ್ರದಲ್ಲೂ ಸ್ಪರ್ಧೆ ಇದೆ. ಸೊ ಹಾಗಾಗಿ ಆ ರೀತಿಯ ಸ್ಪರ್ಧೆಯ ಜಗತ್ತಿಗೆ ನಾವು ಹೇಗೆ ಅಣಿಯಾಗಬೇಕು ಅನ್ನೋದ್ರ ಬಗ್ಗೆ ಅಭಿಪ್ರಾಯಗಳನ್ನು ತಗೋತಿದ್ವಿ. ಈಗ ನನ್ನ ಜೊತೆ ಉಪನ್ಯಾಸಕರು ಮತ್ತು ಯುವ ಪತ್ರಕರ್ತರಾಗಿರುವಂತ ಮಲ್ಲನಗೌಡ ಇದ್ದಾರೆ. ಮಲ್ಲನಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು.
2: ಈಗ ಹೇಳಿ, ಸ್ಪರ್ಧಾತ್ಮಕ ಜಗತ್ತಿಗೆ ನಾವೇಗೆ ಅಣಿಯಾಗುವುದು ಅಂತ.
3: ಸರ್, ಇವತ್ತಿನ ದಿನಮಾನಗಳಲ್ಲಿ ಈ ಸ್ಪರ್ಧೆ ಅನ್ನೋದು ಪ್ರಾರಂಭ ಆಗಿದೆ. ಮೊದಲೇದಾಗಿ ಶಾಲೆಯಿಂದಾನೇ ಪ್ರಾರಂಭ ಆಗತ್ತೆ. ನಾನು ಆ ಶಾಲೆ ಓದ್ಬೇಕು, ಈ ಶಾಲೆ ಓದ್ಬೇಕು. ಶಾಲೆಗಳು ಹೇಗೆ ನಿರ್ಮಾಣ ಆಗಿವೆ ಅಂದ್ರೆ, ಅಲ್ಲೊಂದು ರೀತಿಯ ಸಿಸ್ಟಮ್ ಎಜುಕೇಶನ್ ಅನ್ನು ಕಲ್ಸಿದ್ರೆ ಇಲ್ಲೊಂದು ರೀತಿ ಸಿಸ್ಟಮ್ ಅನ್ನು ಎಜುಕೇಶನ್ ಅನ್ನು ಕಲ್ಸತ್ತೆ ಅಂತೇಳಿ ಅಲ್ಲಿದ್ದ ಶುರುವಾಗತ್ತೆ. ಟೆಸ್ಟ್, ಇಂಟರ್ನಲ್ಸ್, ಮಾರ್ಕ್ಸ್, ಇದೊಂಥರ ಸ್ಪರ್ಧೆ. ಅದಾದ್ರ ನಂತರ 18 ಇಯರ್ಸ್ ಆದ ನಂತರ ಒಂದು ಹಂತಕ್ಕೆ ಡಿಗ್ರಿ ಮುಗಿದ ನಂತರ ನಿಜವಾದ ರಿಯಲಿಸ್ಟಿಕ್ ಜೀವನಕ್ಕೆ ನಾವು ಅಡಿ ಹಾಕ್ತೀವಿ. ಅಲ್ಲಿದ್ದ ಶುರುವಾಗ್ತದೆ. ಬಹುತೇಕರು ವಿದ್ಯಾಭ್ಯಾಸದ ಕಡೆ, ಉನ್ನತ ವಿದ್ಯಾಭ್ಯಾಸ ಕಡೆ ಹೋಗೋರು ಆ ಕಡೆ ಹೋಗ್ತಾರೆ. ತಾತ್ಕಾಲಿಕವಾಗಿ ವೃತ್ತಿಗೆ ಇಳಿಯೋರು ಅವಾಗ ಇಳಿತಾರೆ. ಇನ್ನೊಂದಿಷ್ಟು ಜನ ಈ ಸ್ವಯಂ ಉದ್ಯೋಗವನ್ನ ಕೈಗೊಳ್ಬೇಕು ಅಂತೇಳಿ ಇವತ್ತು ನಡೆದಿದೆ. ಇವತ್ತೊಂದು ದೊಡ್ಡ ಕಲ್ಚರಲ್ ನಿರ್ಮಾಣ ಆಗಿದೆ, ಡ್ರಾಪ್ಔಟ್ ಕಲ್ಚರ್. ನಾವು ಫೇಸ್ಬುಕ್ ಸ್ಥಾಪನೆ ಮಾಡಿದವರು ಡ್ರಾಪ್ಔಟ್ ಮಾಡಿದ್ ನೋಡ್ತೀವಿ. ಮಾರ್ಕ್ ಜುಕರ್ಬರ್ಗ್ ಡ್ರಾಪ್ಔಟ್ ಆಗಿದ್ ನೋಡಿ, ಅವ್ರನ್ನೆಲ್ಲ ಡ್ರಾಪ್ಔಟ್ ಅನ್ನೋಂತ ಸಂಸ್ಕೃತಿಯನ್ನ ತೆಗೆದುಕೊಂಡು ನಮ್ಮವ್ರು ಇವತ್ತೇನ್ ಮಾಡ್ತಿದಾರೆ ಅಂದ್ರೆ, ಈ ಟಿ ಪಾಯಿಂಟ್ಗಳು ರಾಯಚೂರಲ್ಲಿ ನೋಡ್ಬೋದು, ದೊಡ್ಡ ದೊಡ್ಡ ಮಟ್ಟದ ಟಿ ಪಾಯಿಂಟ್ಗಳು ಶುರುವಾಗಿವೆ. ಅದ್ರ ಬಗ್ಲಾಗ್ ಮತ್ತೊಂದು ಮತ್ತೊಂದು ಮಗದೊಂದು, ಈಗ ಟಿ ಪಾಯಿಂಟ್ಗಳು ಶುರುವಾಗ್ತಾ ಹೊಂಟಿವೆ. ಅದಲ್ಲದೆ ಈ ಹೊಸದ ಹೋಟೆಲ್ ಬಿಸ್ನೆಸ್ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗ್ತಿದೆ. ಮೊದಲೆಲ್ಲ ಗುಜರಾತಿಗಳು ಬರ್ತಿದ್ರು, ಅವರೇನೋ ಪಿಜ್ಜಾ ಬರ್ಗರ್ ಮಾಡ್ತಿದ್ರು. ಇವತ್ತು ನಮ್ಮ ಭಾಗದ ವಿದ್ಯಾರ್ಥಿಗಳು, ನಮ್ಮ ಭಾಗದ ಯುವಕರು ಮತ್ತು ಯುವತಿಯರು ಕೂಡ ಅದೊಂದು ಸ್ಟಾರ್ಟ್ ಮಾಡ್ತಿದ್ದಾರೆ. ಆದ್ರೆ ಏನ್ ದೂರ ಅಂತ ಅಂದ್ರೆ, ಯಾರು ಏನನ್ನು ಸ್ಟಾರ್ಟ್ ಮಾಡಿರ್ತಾರೋ ಅದೇ ರೀತಿಯ ನಕಲನ್ನ ಮಾಡಿ ಮತ್ತೊಬ್ರು ಸ್ಟಾರ್ಟ್ ಮಾಡೋದು, ಅಲ್ಲೇನು ಹೊಸದೇನಿರೋಲ್ಲ. ಇದರಿಂದ ಯಾವ ಉದ್ಯಮನು ಕೂಡ ಯಶಸ್ಸು ಒಂದಲ್ಲ, ಅದು ಎಂಟರ್ಪ್ರೈನರ್ ಅಂತೇಳಿ ನಾವೇನ್ ಕರಿತೀವಲ್ಲ, ಆ ರೀತಿಯ ಬಿಲ್ಡ್ ಏನು ಇವತ್ತ ಆಗ್ತಾ ಇಲ್ಲ. ಅದು ಆರೋಗ್ಯಕರವಾದಂತ ಸ್ಪರ್ಧೆ ಏನಿಲ್ಲ, ಅನಾರೋಗ್ಯಕರವಾದಂತ ಸ್ಪರ್ಧೆ ಇದೆ. ಅದ್ರಲ್ಲಿ ಇವತ್ ಸಾಮಾಜಿಕ ಜಾಲತಾಣಗಳಲ್ಲಿ ಅಡ್ವರ್ಟೈಸ್ಮೆಂಟ್ ವಿಭಾಗಕ್ಕೆ ಬಂದಾಗ ಇವನು ಒಂದು ಇವತ್ತ ಸ್ಪರ್ಧೆ, ಇವತ್ತ ಈ ಹೋಟೆಲ್ದು ಆಡ್ ಕೊಟ್ರೆ ನಾಳೆ ಮತ್ತೊಂದು ಹೋಟೆಲ್ದು ಆಡ್ ಕೊಡ್ಬೇಕು, ಆ ರೀಲ್ಸ್ ಮೂಲಕ ಗ್ರಾಹಕರನ್ನ ಸೆಳೆಯಂತದ್ದು. ಅದಲ್ದೆ ಒಂದಿಷ್ಟು ಸ್ಪರ್ಧೆಯಲ್ಲಿ ಆರೋಗ್ಯಕರ ಸ್ಪರ್ಧೆ ಇದ್ರೆ ಓಕೆ ಆಗಿತ್ತು, ಆದ್ರೆ ಅದು ದ್ವೇಷದ ಮಟ್ಟಕ್ಕೆ ಬೆಳೆಯುವಂತ ಸ್ಪರ್ಧೆನು ಕೂಡ ಇವತ್ತಾಗಿದೆ. ಹಂಗಾಗಿ ಯುವಕರು ಇಂಥ ಒಂದು ತಮ್ಮದೇ ಆದಂತ ಎಂಟರ್ಪ್ರೈನರ್ ನ ಶುರು ಮಾಡ್ಬೇಕಾದ್ರೆ, ಫಿಫ್ತ್ ಪಿಲ್ಲರ್ ಅಂತ ಕರಿತೀವಿ ಅದನ್ನ ಪ್ರಜಾಪ್ರಭುತ್ವ. ಫಿಫ್ತ್ ಪಿಲ್ಲರ್ಗಳು, ಬಂಡವಾಳ ಹಾಕಿ ಬಿಸಿನೆಸ್ ಅನ್ನ ಇದ್ ಮಾಡಿ ಒಂದು ಉದ್ಯೋಗವನ್ನ ಪ್ರಾರಂಭ ಮಾಡೋದು ಫಿಫ್ತ್ ಪಿಲ್ಲರ್ ಅಂತ ಕರಿತೀವಿ. ಈ ಪಿಲ್ಲರ್ ಏನಾಗ್ತಿದೆ ಅಂದ್ರೆ, ಅದಕ್ಕೆ ಯಾವ ಬೇಸ್ಮೆಂಟ್ ಇಲ್ಲ, ಏನೂ ಇಲ್ಲ. ಇನ್ನೊಂದು ಯುವಕರು ದೊಡ್ಡ ದೊಡ್ಡ ಆದರ್ಶಗಳನ್ನ ತಗೋತಾರ. ಸಚಿನ್ 10ನೇ ತರಗತಿ ಓದಿದ್ದು, ನಾನು ಕೂಡ 10ನೇ ತರಗತಿ ಓದ್ಬಿಟ್ಟಿದೀನಿ, ನಾನು ದೊಡ್ಡ ಇದಾಗ್ತೀನಿ ಅಂತ. ಅವರ ಶ್ರಮ ಇವ್ರು ಪಡ್ಲಿಕ್ಕೆ ಯಾವತ್ತೂ ರೆಡಿ ಇಲ್ಲ, ಅವರ ಶ್ರಮನ್ನ ಇವ್ರು ಪಡ್ಲಿಕ್ಕೆ ರೆಡಿ ಇಲ್ಲ.
2: ಅವ್ರ ಸಾಧನೆಯನ್ನ ನೋಡ್ತಿದ್ದಾರೆ ಅಷ್ಟೇ,
3: ಅವ್ರ ಸಾಧನೆಯನ್ನ ನೋಡ್ಬಿಡ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನಾನು ದೊಡ್ಡ ಶ್ರೀಮಂತ ಆಗ್ಬಿಡ್ಬೇಕು, ನಾಳೆಗೆ ಶ್ರೀಮಂತ ಆಗ್ಬಿಡ್ಬೇಕು. ಆದ್ರೆ ಹಿಂದಿನ ಶ್ರಮ ಯಾರು ನಾವು ಕಾಣ್ತಾನೆ ಇಲ್ಲ. ನಮ್ಗೆ ಹಿಂದೆ ಈಗ ಗಂಜಿನ ಒಗ್ಗಾಣಿ ಅನ್ನೋದು ರಾಯಚೂರಲ್ಲಿ ತುಂಬಾ ಫೇಮಸ್. ಅಲ್ಲಿ ಒಂದು ಸ್ಪರ್ಧೆ ಇದೆ, ಅವರವರ ಮಧ್ಯನೇ ಸ್ಪರ್ಧೆ ಇದೆ. ಬಟ್ ರುಚಿ ತಕ್ಕಂತ ತಂದೆ ಆದಂತ ಗಿರಾಕಿಗಳನ್ನು ಹೊಂದ್ಕೊಂಡಿರಂತದ್ದು ಅದ. ಆದ್ರೆ ಇವತ್ತು ಏನು ದೊಡ್ಡ ದೊಡ್ಡ ಪಾಯಿಂಟ್ ಗಳೇನು ಶುರುವಾಗ್ತಿದೆ ಅಲ್ಲ, ಅದು ದೊಡ್ಡ ಅನಾರೋಗ್ಯಕರವಾದಂತ ರೇಟ್ ಅಲ್ಲಿ, ದರದ ಸಮರಕ್ಕಾಗ್ಲಿ, ಕ್ವಾಲಿಟಿಯ ಸಮರಕ್ಕಾಗ್ಲಿ, ಮತ್ತೊಂದಕ್ಕಾಗ್ಲಿ ಮುನ್ನುಡಿಯನ್ನ ಬರೀತಾ ಇದೆ. ಇವತ್ತು ಸ್ಪೆಷಲಿ ಮಾಲ್ಗಳ ಪ್ರಾರಂಭ ಆಗಿರೋದ್ರಿಂದ ರಾಯಚೂರಲ್ಲಿ ಸಣ್ಣ ಮಟ್ಟದ ವ್ಯಾಪಾರಗಳಿಗೆ ದೊಡ್ಡ ನಷ್ಟ ಆಗ್ತಾ ಇದೆ. ಹಾಗಾಗಿ ಯುವಕರು ವಿದ್ಯಾಭ್ಯಾಸದ ಜೊತೆಗೆ ಈ ಓದು ಮತ್ತೆ ಸ್ಪರ್ಧಾತ್ಮಕ ಜಗತ್ತು ಅಂತ ಕರಿತೀವಲ್ಲ, ಅದಕ್ಕೆ ಎಚ್ಚರಿಕೆಯಿಂದ ಇರ್ಬೇಕು. ನಾನ್ ಎಲ್ರಿಗಿಂತ ಹೇಗ್ ವಿಭಿನ್ನ ಅನ್ನೋದನ್ನ ತೋರಿಸ್ಬೇಕು. ಎಲ್ರ ಜೊತೆ ನಾವು ಸೇಮ್ ಆಗಿದ್ವಿ ಅಂತಂದ್ರೆ ಅದಕ್ಕೆ ವೆರೈಟಿನೇ ಇರಲ್ಲ. ಸಮಥಿಂಗ್ ಏನಾದ್ರೂ ವೆರೈಟಿ ಮಾಡಿದಾಗ ಮಾತ್ರ ಗ್ರಾಹಕ ಜಗತ್ತು

0: ನಮ್ಮನ್ನ ಹುಡ್ಕೊಂಡ್ ಬರುತ್ತೆ, ನಮ್ಮನ್ನ ನಮ್ದೇ ಆದಂತ ಒಂದ್ ಟ್ಯಾಗ್ ಲೈನ್ ಇರಕ್ ಸಾಧ್ಯ ಆಗುತ್ತೆ, ನಮ್ದೇ ಆದಂತ ಸ್ಪೆಷಾಲಿಟಿ ಇರಕ್ ಸಾಧ್ಯ ಆಗುತ್ತೆ. ಅದನ್ ಬಿಟ್ಕೊಂಡು ಎಲ್ಲರಲ್ಲೇ ನಾನು ಒಬ್ಬ ಅಂತಂದ್ರೆ ಎಲ್ರಂತೆ ನೀವುನು ಕೂಡ ಆದಷ್ಟು ಬೇಗ ಗಂಟು ಮೂಟೆಯನ್ನು ಕತ್ಕೊಂಡು ಒಂದು ಸಾಲಗಾರನ ಪಟ್ಟ ಹೊತ್ಕೊಂಡು ಮೂಲೆ ಸೇರ್ಬೇಕಾಗತ್ತೆ. ಹಾಗಾಗಿ ಒಂದು ಸ್ಪರ್ಧಾತ್ಮಕ ಜಗತ್ನಲ್ಲಿ ಹೊಸದನ್ನ ಹುಡುಕಿದ್ರೆ ಮಾತ್ರ ಈ ಮಾರ್ಕೆಟ್ ಅಲ್ಲಿ ಉಳಿಲಿಕ್ಕೆ ಸಾಧ್ಯ. ಅಪ್ಡೇಟೆಡ್ ಆಗದೆ ಇದ್ರೆ ಮಾರ್ಕೆಟ್ ಅಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಲ್ಲ. ಓನ್ಲಿ ಅದೊಂದೇ ಮಾರ್ಕೆಟ್ ಅಲ್ಲ, ಸ್ಪರ್ಧಾತ್ಮಕ ಜಗತ್ತಿರ್ಲಿ, ಉಪನ್ಯಾಸಕರ ವೃತ್ತಿನೂ ಅಷ್ಟೇ. ಅದು ನಮ್ ಪತ್ರಿಕೋದ್ಯಮನು ಅಷ್ಟೇ, ನಾವ್ ಎಷ್ಟು ದಿನ ಅಂತ ಅದೇ ಸ್ಟೋರಿಗಳನ್ನ ಮಾಡೋದಲ್ಲ. ಹೊಸದೇನಾದ್ರೂ ಮಾಡಿದಾಗ ಮಾತ್ರ ನಮ್ಮನ್ನ ಓದ್ಗರು ಹುಡ್ಕೊಂಡ್ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ವೃತ್ತಿಲೂ ಅಷ್ಟೇ, ಉಪನ್ಯಾಸಕರ ವೃತ್ತಿಲೂ ಅಷ್ಟೇ, ಮಕ್ಳಿಗೆ ಅದೇ ಸಾಂಪ್ರದಾಯಿಕ ಸ್ಟೈಲ್ ಅಲ್ಲಿ ನೀನು ಇನ್ನು ಚಾಕ್ಪೀಸ್ ಹಿಡಿದು ಹೇಳ್ತೀನಿ ಅಂತಂದ್ರೆ ಎಲ್ಲರೊಳಗ್ ನೀವು ಒಬ್ಬರು ಆಗ್ತೀರಿ. ವಿಭಿನ್ನವಾಗಿ ಪಾಠ ಮಾಡಕ್ ಶುರು ಮಾಡಿದಾಗ, ವಿಭಿನ್ನವಾಗಿ ಇದ್ ಮಾಡಕ್ ಶುರು ಮಾಡಿದಾಗ ಅಟ್ರಾಕ್ಷನ್ ಇಲ್ದೆ ಇದ್ರೆ ಜಗತ್ ಬದುಕಕ್ ಹೋಗಲ್ಲ. ಇದು ರೇಸಿಸಮ್ ಅಂದ್ರೆ ರೇಸ್ ಒಂದ್ ಕಡೆ, ಸ್ಪರ್ಧೆ ಒಂದ್ ಕಡೆ ಇದ್ರೆ ವಿಭಿನ್ನತೆ ಒಂದ್ ಕಡೆ ಕೇಳ್ತಾರೆ, ಹೊಸದನ್ನ ಕೇಳ್ತಾರೆ ಜನ. ತುಂಬಾ ಹೊಸದನ್ನ ಬೇಡ್ತಕ್ಕಂತ ಪ್ರಪಂಚ ಇದು. ಹಾಗಾಗಿ ಹೊಸದಿಲ್ದೆ ಇದ್ರೆ ನಾವು ಹಳೆಬರಾಗ್ತೀವಿ, ನಮ್ಮನ್ನ ಪುರಾತನ ಅಂತೇಳಿ ಮುಂದೆ ಸೇರಿಸ್ಕೊಂಡು ಹೇಳ್ಬೇಕಾಗತ್ತೆ. ಹಾಗಾಗಿ ಇವತ್ತ ಹೊಸದನ್ನ ಕಲಿಬೇಕು ಸ್ಪರ್ಧಾರ್ಥಿಗಳು ಅನ್ನೋದೊಂದು ಭಾವನೆ.
1: ವಿಭಿನ್ನ ಆಲೋಚನೆಗಳನ್ನ ಹೊಂದಿದಂತ ಯುವಕರು ಆಗ್ಬೇಕಂದ್ರೆ ಅದಕ್ಕೆ ತನ್ನದೇ ಆದಂತ ಪೂರ್ವ ಸಿದ್ಧತೆಗಳು ಬೇಕಾಗ್ತವೆ.
0: ಖಂಡಿತ.
1: ಸೊ ಪೂರ್ವ ಸಿದ್ಧತೆಗಳಿಗೆ ಹೇಗೆ ಮಾಡೋದು ಅಂದ್ರೆ, ಈ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಸಂಪನ್ಮೂಲಗಳ ಕ್ರೋಢೀಕರಣ ಅಗತ್ಯವಾಗಿದೆ. ಆ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಇವತ್ತು ಅದು ನಮ್ಮ ರಾಯಚೂರು ಅಂತ ಭಾಗದಲ್ಲಿ ಆಗ್ತಿದೆಯಾ ಅಂತ?
0: ಸರ್, ಖಂಡಿತ ಆಗ್ತಿದೆ ಸರ್. ಈಗ ಉದಾಹರಣೆಗೆ ಇಲಾಖೆಗಳ, ವಿವಿಧ ಇಲಾಖೆಗಳಿಂದ ಇವತ್ತ ವಿವಿಧ ಸಮುದಾಯದವರಿಗೆ, ನಾಟ್ ಓನ್ಲಿ ಎಸ್ಸಿ ಎಸ್ಟಿ, ವಿವಿಧ ಸಮುದಾಯದವರಿಗೆ ಅವ್ರದೇ ಆದಂತ ನಿಗಮಗಳಿವೆ, ಅವ್ರದೇ ಆದಂತ ತರಬೇತಿಗಳು ಸಿಗ್ತಾ ಇದೆ. ಸ್ಕಿಲ್ಡ್ ಲೇಬರ್ ಗಳು ಆಗ್ಬೇಕು, ನಾವು ಬರೀ ಪುಸ್ತಕದ ಹುಳ ಆಗ್ಬಿಡ್ತೀವಿ. 1995 ತೆಗ್ದಂಗೆ ಹೋಗಿ ತನ್ನ ಜಿಮೇಲ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಕಂಪ್ಯೂಟರ್ ಅಲ್ಲಿ ಒಂದು ಒಂದು ಸ್ಟೋರಿಯನ್ನ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ, ಒಂದು ಡೌನ್ಲೋಡ್ ಮಾಡೋದು ಗೊತ್ತಿಲ್ಲ. ಇವತ್ತ ಆ ಸ್ಕಿಲ್ಡ್ ಲೇಬರ್ ಅನ್ನ ಬೇಡ್ತಿರೋದ್ರಿಂದ ನಾವು ಪ್ರಾರಂಭಿಕ ಜೀವನದಿಂದ ಇವತ್ತಿನ ಶಾಲಾ ಮಕ್ಕಳು ಅದನ್ನ ಕಲಿತಾ ಇದ್ದಾರೆ. ಆದ್ರೆ ಈ 19 ಕಿಡ್ಸ್ ಅಂತ ಏನ್ ನಾವು ಕರಿತೀವಲ್ಲ ಸರ್, 1995 ನಂತರದ ಜನ ಏನದಾರಲ್ಲ, ಆ ಜನ ಅಪ್ಡೇಟೆಡ್ ಆಗದೆ ಇದ್ರೆ ಅವ್ರು ಔಟ್ಡೇಟೆಡ್ ಆಗೋದ್ರಲ್ಲ ಅನುಮಾನನೇ ಇಲ್ಲ. ಸ್ಪೆಷಲಿ ಕಂಪ್ಯೂಟರ್ ಸ್ಕಿಲ್ಸ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಸ್ಪೆಷಲಿ ಕಮ್ಯುನಿಕೇಶನ್ ಸ್ಕಿಲ್ಸ್. ರಾಯಚೂರು ಅಂತ ಭಾಗದಲ್ಲಿ ಈ ಕಮ್ಯುನಿಕೇಶನ್ ಅನ್ನೋದು ಒಂದು ದೊಡ್ಡ ಮಟ್ಟದ ಬಾಂಧವ್ಯ ಆಗ್ಬೇಕದು. ತೆಲುಗು ಭಾಷೆ ಆಗಿರ್ಲಿ, ಅದೊಂದು ಫ್ಯಾಕ್ಟರ್, ತೆಲುಗು ಭಾಷೆ ಆಗಿರ್ಲಿ, ಹಿಂದಿ ಭಾಷೆ ಆಗಿರ್ಲಿ, ಅದ್ರ ಜೊತೆಗೆ ನಮ್ಮ ಕನ್ನಡ, ಮಾತೃಭಾಷೆ ಕನ್ನಡ, ಓಕೆ, ನಾವು ಕನ್ನಡವನ್ನ ಪ್ರೀತಿಸೋಣ, ಗೌರವಿಸೋಣ. ಆದ್ರೆ ಇವತ್ತಿನ ಅಗತ್ಯತೆ ಏನಿದೆ ನಾವ್ ಅದನ್ನ ಕಂಡಿಡ್ಕೋಬೇಕು. ಅಸ್ಮಿತೆ ಅಂದಾಗ ಕನ್ನಡದ ವಿಚಾರಕ್ಕೆ ಬರೋಣ. ಅಲ್ಲೇ ವ್ಯಾಪಾರ ಅಂತ ಬಂದಾಗ ಕನ್ನಡದ ಜೊತೆಗೆ ನಮ್ಮ ಪ್ರಾದೇಶಿಕ ಭಾಷೆ ಜೊತೆಗೆ ಇಂಗ್ಲಿಷು ಮತ್ತು ಹಿಂದಿಗಳನ್ನ ನಾವು ಜೊತೆಯಾಗಿ ತಗೆದುಕೊಂಡು ಹೋದಾಗ ಮಾತ್ರ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ಲಿಮೆಂಟ್ ಆಗುತ್ತೆ. ಟೆಕ್ನಿಕಲ್ಲಿ ಸ್ಕಿಲ್ಸ್ಗಳು ಎಷ್ಟು ಟೆಕ್ನಿಕಲ್ಲಿ ಕಲಿತೀವೋ ಅಷ್ಟು ಇಂಪ್ಲಿಮೆಂಟ್ ಆಗಕ್ ಸಾಧ್ಯ. ಟೆಕ್ನಿಕಲ್ಲಿ ಕಲಿದೆ ಇದ್ದಂತ ಮಟ್ಟದಲ್ಲಿ ದೊಡ್ಡ ಮಟ್ಟದ ಎಡವಟ್ಟನ ಆಗುತ್ತೆ. ನಮ್ ಪದವಿ ಹಂತದಲ್ಲೇ ನಾವು ಆ ಟೆಕ್ನಿಕಲ್ ಗಳನ್ನ ಕಲಿಬೇಕು. ಪದವಿ ಹಂತದಲ್ಲಿ ನಮ್ಗೆ ತುಂಬಾ ಸಮಯ ಸಿಗುತ್ತೆ, ಕಾಲೇಜ್ಗಳ ಮುಂಜಾನೆ ಮತ್ತಿರೋದ್ರಿಂದ ಆ ಹಂತದಲ್ಲಿ ನಾವು ಈ ಸ್ಕಿಲ್ಡ್ ಗಳನ್ನ ಕಲ್ತ್ಕೋಬೇಕು. ಸ್ಕಿಲ್ಡ್ ಲೇಬರ್ ಗಳಾದಾಗ ಮಾತ್ರ ಮಾರ್ಕೆಟ್ ಅಲ್ಲಿ ನಮ್ಗೊಂದು ಡಿಮ್ಯಾಂಡ್ ಇರುತ್ತೆ. ಇಲ್ಲ ಅಂತಂದ್ರೆ ಸ್ಕಿಲ್ಡ್ ಲೇಬರ್ ಆಗದೆ ಇದ್ರೆ ನಮ್ಗೆ ಯಾರು ಕೇಳೋದಿಲ್ಲ. ನಮ್ಮ ಮಾರ್ಕ್ಸ್ ಕಾರ್ಡ್ ಗಳನ್ನ ತೆಗೆದುಕೊಂಡು ಇವತ್ತ ನಾನು ಹೇಳ್ತೀನಲ್ಲ, ಒಂದು ನಮ್ಮ ಯೂನಿವರ್ಸಿಟಿಗಳು ಹೇಗಾಗಿದೆ ಅಂದ್ರೆ ನಿರುದ್ಯೋಗಿಗಳನ್ನ ಸೃಷ್ಟಿಸತಕ್ಕಂತ ದೊಡ್ಡ ಕಾರ್ಖಾನೆಗಳಾಗಿವೆ. ಹಾಗಾಗಿ ಆ ಕಾರ್ಖಾನೆಗಳಲ್ಲಿ ನಮ್ಗೆ ಏನ್ ಮಾಡ್ಬೇಕು, ಒಂದಿಷ್ಟು ಟೆಕ್ನಿಕಲ್ಲಿ ಕಲಿಸಿದಾಗ ಮಾತ್ರ ಸರ್ ಆರ್ಟ್ಸ್ ಮಂದಿಗೆ ಇವತ್ತು ಯಾಕೆ ಕಂಪ್ಯೂಟರ್ ಬೇಕು ಅಂತ ಕೇಳ್ತಿದ್ದಾರೆ. ಪ್ರತಿಯೊಂದನ್ನು ಡಿಜಿಟಲೈಸೇಷನ್ ಆಗ್ತಾ ಇದೆ. ಮುಂದೊಂದಿನ ಎಕ್ಸಾಮ್ ಕೂಡ ನಾವು ಡಿಜಿಟಲೈಸೇಷನ್ ಆದ್ರೆ ತೊಂದರೆ ಏನಿಲ್ಲ, ಬರವಣಿಗೆ ಅನ್ನೋದು ಮುಂದೊಂದು ದಿನ ನಾವು ಗೂಗಲ್ ಅಲ್ಲಿ ಹುಡುಕ್ಬೇಕು, ನಮ್ಗೆ ಬರವಣಿಗೆ ಬರಕ್ ಬರುತ್ತಲ್ಲ. ಅದ್ರ ಇವತ್ ಮಸ್ಟ್ ಅಂಡ್ ಶುಡ್ ಕೇಳ್ತಿರೋದೇನು, ಟೈಪಿಂಗ್ ಬರುತ್ತಾ, ಕನ್ನಡ ಟೈಪಿಂಗ್ ಬರುತ್ತಾ, ಇಂಗ್ಲಿಷ್ ಟೈಪಿಂಗ್ ಬರುತ್ತಾ, ನಿಮ್ಗೆ ಪ್ರೊಸೀಜರ್ ಗೊತ್ತದವ ಅಂತ ಕೇಳುವಂತಹ ಮಟ್ಟಕ್ಕೆ ಇವತ್ತು ಬೆಳೆದಿರೋದ್ರಿಂದ ನಮ್ಮ ನೋಟ್ಸ್ಗಳು ಅವೆಲ್ಲವೂ ಕೂಡ ಡಿಜಿಟಲೈಸ್ ಆಗಿರೋ ಕಾರಣಕ್ಕೆ ಇವತ್ತು ನಾವು ಖಂಡಿತವಾಗಿಯೂ ಕೂಡ ಡಿಜಿಟಲೈಸ್ ಆಗಬೇಕಾದಂತ ಅನಿವಾರ್ಯತೆ ಇದೆ. ಅದ್ರ ಜೊತೆಗೆ ಸ್ಕಿಲ್ಡ್ ಲೇಬರ್ ಆಗುವಂತ ಅನಿವಾರ್ಯತೆ ಇದೆ. ಅದನ್ನು ಶಾಲಾ ಹಂತದಿಂದ ಮತ್ತು ವಿವಿಧ ಇಲಾಖೆಗಳು ಇವತ್ತು ಪ್ರೊವೈಡ್ ಮಾಡ್ತಿದೆ. ಈಗ ಡ್ರೋನ್ ಮತ್ತೆ ಕ್ಯಾಮ್ರಾ ಅದ್ರದ್ದು ಸಮಾಜ ಕಲ್ಯಾಣ ಇಲಾಖೆ ಮೊನ್ನೆ ತಾನೇ ಕರೆದಿದೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳ ಇಲಾಖೆ ತರಬೇತಿಯನ್ನ ಕರೀತದೆ. ಕೇವಲ ಅದೊಂದೇ ಅಲ್ಲ, ಹೈನುಗಾರಿಕೆಗೂ ತರಬೇತಿ ನೀಡುತ್ತೆ, ಕೃಷಿ ಮಾಡ್ಲಿಕ್ಕೂ ತರಬೇತಿ ನೀಡುತ್ತೆ, ಹೊಸ ಹೊಸ ಯಂತ್ರಗಳು ಕೂಡ ಬಂದಿದೆ. ಅದನ್ನ ನಾವ್ ಯಾವ ರೀತಿಯಾಗಿ ಕೃಷಿಯಲ್ಲಿ ಅತ್ಯಂತ ಸರಳೀಕರಣವಾಗಿ ಹೋಗ್ತಾ ಹೋದಂಗಲ್ಲ, ಯಂತ್ರಗಳ ಬಳಕೆ ಮಾಡ್ತಂಗ ಹೋದಂಗಲ್ಲ, ನಮ್ಗೆ ಒಂದಿಷ್ಟು ಆದಾಯದಲ್ಲೂ ಉಳಿತದೆ ಮತ್ತೊಂದು ಬೇರೆ ಮಟ್ಟದಲ್ಲೂ ಉಳಿತಾ
1: ಉಳಿತದೆ ಅನ್ನುವಂಥದ್ದು.

0: ಒಳ್ಳೇದು ಮಲ್ಲಗೌಡ, ಯಾಕಂದ್ರೆ ಬಹಳ ವಿಸ್ತೃತವಾಗಿ ಬೇರೆ ಬೇರೆ ಕ್ಷೇತ್ರಗಳ ಮತ್ತು ಇರುವಂತ ಅವಕಾಶಗಳು ಮತ್ತು ಸ್ಪರ್ಧೆ ಹೇಗಿದೆ, ಆ ಸ್ಪರ್ಧೆಯನ್ನ ಹೇಗೆ ಎದುರಿಸಬೇಕು ಇವತ್ತಿನ ಯುವಜನಾಂಗ ಆಗಿರ್ಲಿ ಇವತ್ತಿನ ಮಕ್ಕಳು ಆಗಿರ್ಲಿ ಅನ್ನೋದನ್ನ ಹೇಳಿದ್ರಿ. ಅದು ಆರೋಗ್ಯಪೂರ್ಣ, ನೀವು ನಿಜವಾಗಿ ಹೇಳಿದಂಗೆ ಅನಾರೋಗ್ಯಕರವಾಗಿರಬಾರ್ದು. ಯಾರೋ ಒಬ್ರು ಒಂದ್ ಮಾಡಿದಾರೆ ಅಂದ್ರೆ ಅದನ್ನೇ ನಾವು ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಆತನ ಹೊಟ್ಟೆಗೆ ಹೊಡೆಯುವಂತ ಕೆಲಸ ಅಷ್ಟು ಬಿಟ್ರೆ ನಾವೇನು ಅದರಲ್ಲಿ ವಿಶೇಷತೆ ಮಾಡಿದಂತ ಇರೋದಿಲ್ಲ. ಹಾಗಾಗಿ ಆರೋಗ್ಯಕರವಾದಂತ ಸ್ಪರ್ಧೆಯನ್ನ ಇವತ್ತು ಮಾಡ್ಲಿ ಅನ್ನುವಂತದ್ದ ಒಂದು ಸದಾಶಯವನ್ನು ವ್ಯಕ್ತಪಡಿಸಿದ್ರೆ ನಿಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
0: ಆ ಎದುರುಗೊಂಡ ಸ್ಪರ್ಧಾತ್ಮಕ ಜಗತ್ತನ್ನ ನಾವು ಹೇಗೆ ಎದುರಿಸಲಿಕ್ಕೆ ಅಣಿಯಾಗಬೇಕು ಅನ್ನೋದು ಒಂದು ಸವಾಲಿದೆ. ಆ ಸವಾಲುಗಳ ಮಧ್ಯೆ ಎಲ್ಲೋ ಒಂದು ಕಡೆ ನಮ್ಮನ್ನ ನಾವು ನಮ್ಮ ಆರೋಗ್ಯವನ್ನ ನಾವು ಕಳೆದುಕೊಳ್ತಿದ್ದೀವಿ ಏನೋ, ಅಥವಾ ನಮ್ಮ ಯುವಜನಾಂಗ ಒತ್ತಡಕ್ಕೆ ಒಳಗಾಗ್ತಿದೆಯೋ, ಅಥವಾ ವಿದ್ಯಾರ್ಥಿ ಸಮುದಾಯ ಆಗಿರ್ಲಿ ಮತ್ತೆ ಯಾವುದೇ ಒಂದು ವ್ಯಾಪಾರ ಆರಂಭ ಮಾಡ್ಬೇಕಂದ್ರು ಕೂಡ ಸುತ್ತಮುತ್ತ ಇರತಕ್ಕಂತ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ಅಧ್ಯಯನ ಮಾಡ್ಲಿಕ್ಕೆ ಅಥವಾ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಿಲ್ಲ ಏನೋ ಅಂತ ಅನಿಸ್ತಿದೆ. ಸೊ ಹಾಗಾಗಿ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತರಬೇತಿಗಳನ್ನ ನೀಡುವಂತ ತರಬೇತಿ ಸಂಸ್ಥೆಗಳ ಮುಖ್ಯಸ್ಥರುಗಳನ್ನ ಮತ್ತೆ ತರಬೇತಿ ನೀಡುವಂತ ಸಂಪನ್ಮೂಲ ವ್ಯಕ್ತಿಗಳನ್ನ ಮಾತನಾಡಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಿದೀವಿ. ನನ್ನ ಜೊತೆ ರಾಯಚೂರಿನ ವರ್ಧನ್ ಮತ್ತು ಶಿಕ್ಷಣ ಚಾರಿಟೇಬಲ್ ಸಂಸ್ಥೆಯ ಮುಖ್ಯಸ್ಥರು ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳು ಆಗಿರುವಂತ ಎಸ್ ಪ್ಯಾಟಪ್ಪ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು ಸರ್.
0: ಸರ್, ಈಗ ಸ್ಪರ್ಧಾತ್ಮಕ ಜಗತ್ತಿಗೆ ನಮ್ಮನ್ನ ನಾವು ಅಣಿಗೊಳಿಸಿಕೊಳ್ಳುವುದು ಅಂತಂದ್ರೆ ಹೇಗೆ ಅಂತ
2: ಬೆಳೆಯುವ ಸರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮಗುವನ್ನ ನಾವು ಪ್ರಾಥಮಿಕ ಹಂತ, ಪ್ರೌಢ ಹಂತ ಹಾಗೂ ನಾವು ವೃತ್ತಿಪರ ಶಿಕ್ಷಣ ಮತ್ತು ವಿವಿಧ ರೀತಿಯ ವಿಶೇಷ ನೈಪುಣ್ಯತೆ ಕ್ಷೇತ್ರಗಳಿಗೆ ಅಣಿಗೊಳಿಸುವಂತಹ ಒಂದು ಸಿದ್ಧತೆಯಲ್ಲಿ ಸಮುದಾಯ, ಪಾಲಕರು ಮತ್ತು ಶಿಕ್ಷಕ ಸಂಪತ್ತು ಒಟ್ಟಾಗಿ ಈ ಹಿನ್ನೆಲೆಯಲ್ಲಿ ಮತ್ತು ಸಾಮಾಜಿಕ ಮತ್ತು ಮಾನವ ಕಾಳಜಿಯುಳ್ಳಂತ ಮೌಲ್ಯಗಳೊಂದಿಗೆ ನಮ್ಮ ಶಿಕ್ಷಣಕ್ಕೆ ಬೇರು ಬೀಳ್ಬೇಕು ಮೊದಲು. ಅದಾದ ನಂತರ ಶಿಕ್ಷಣ ನಮ್ಮ ಸ್ವಯಂ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಪೂರಕವಾಗ್ತಕ್ಕಂತ ರೀತಿಯಲ್ಲಿ ಜ್ಞಾನದೊಂದಿಗೆ ನಮ್ಗೆ ಹೇಳಿದ್ದಾರೆ ಬಸವಣ್ಣ, ಕಾಯಕವೇ ಕೈಲಾಸ ಅನ್ನುವಂತಹ ಮಾತನ್ನ. ಜ್ಞಾನ ಅಪ್ಲೈ ಆಗಿ ಅನ್ವಯಕ್ಕಾಗಿ ಆ ಜ್ಞಾನದ ಮೂಲಕ ಒಂದು ಉತ್ತಮವಾಗಿರ್ತಕ್ಕಂತ ಒಂದು ಅಭಿವೃದ್ಧಿ ಕಾಣತಕ್ಕಂತ ಒಂದು ಪ್ರಾಯೋಗಿಕ ಒಂದು ದುಡಿಮೆ, ಅದು ಕೃಷಿ ಇರ್ಬೋದು, ಬೇರೆ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಅಥವಾ ಆಡಳಿತ ಕ್ಷೇತ್ರ IAS ಮತ್ತು IPS ಅಂತ ಕ್ಷೇತ್ರಗಳಿರ್ಬೋದು, ಯಾವುದೇ ಕ್ಷೇತ್ರಗಳಿರಲಿ, ಅದು ಒಂದು ಜ್ಞಾನ ಮತ್ತು ನೈತಿಕತೆ ಆಧಾರದ ಮೇಲೆ ಮತ್ತು ಉತ್ತಮವಾದಂತಹ ಶೈಕ್ಷಣಿಕ ಬುನಾದಿಯ ಮೇಲೆ ಆಧಾರ ಆಗಿದ್ದು ತಯಾರಾದಾಗ ಆಲ್ಮೋಸ್ಟ್ ಆಲ್ ಒಂದು 50% ನೀವ್ ಹೇಳಿದಂಗ ಸಿದ್ಧ ಆದಂತೆ ಉಳಿದಿದ್ದು ಏನಂದ್ರೆ ಆ ಸ್ಪರ್ಧಾರ್ಥಿಗಳ ಮೇಲೆ ನಿರ್ಧಾರ ಆಗಿರುತ್ತೆ. ಅವ್ರು ಹೇಗೆ ಅದನ್ನು ಕೊಂಡೊಯ್ತಾರೋ ಹಾಗೆ ಅವ್ರ ಭವಿಷ್ಯ ನಿರ್ಧಾರ ಆಗುತ್ತೆ.
0: ಸರ್, ಈಗ ವಿಶೇಷವಾಗಿ ನೀವು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯುವ ಸಮುದಾಯವನ್ನ, ವಿದ್ಯಾವಂತ ನಿರುದ್ಯೋಗ ಯುವಕರನ್ನ ತಯಾರು ಮಾಡುವಂತ ಕೆಲಸದಲ್ಲಿ ಇರ್ತೀರಿ, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀರಿ. ಸೊ ಇವತ್ತಿನ ಆ ಯುವ ಜನಾಂಗ ಯಾವ ರೀತಿ ಈ ಸ್ಪರ್ಧೆ ಜಗತ್ತಿಗೆ ಎದುರುಗೊಳ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತದೆ? ಸಿದ್ಧವಾಗಿದ್ದಾರಾ, ಇನ್ನು ಸಿದ್ಧವಾಗ್ಬೇಕಾ, ಮತ್ತೆ ಅವರಲ್ಲಿ ಏನ್ ಕೊರತೆಗಳಿದಾವೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ?
2: ಈಗಿನ ಸ್ಪರ್ಧಾರ್ಥಿಗಳಿಗೆ ಏನಂದ್ರೆ ಒಂದು 3 ವಿಧದ ಸ್ಪರ್ಧಾರ್ಥಿಗಳು ಇರ್ತಾರೆ. ಕೆಲವರು ಏನಂದ್ರೆ ಯೋಜನೆ ಹಾಕ್ತಾರೆ, ಅದನ್ನ ಯೋಚನೆ ಮಾಡಲ್ಲ. ಕೆಲವರು ಯೋಜನೆಯನ್ನ ಚೆನ್ನಾಗಿ ಹಾಕ್ತಾರೆ, ಒಂದು ಅರ್ಧಕ್ಕೆ ಅನುಷ್ಠಾನ ಮಾಡಕ್ ಪ್ರಯತ್ನ ಮಾಡ್ತಾರೆ, ಅದು ಬಹಳ ಕಠಿಣ ಅಂತ ತಕ್ಷಣ ಅರ್ಧಕ್ಕೆ ಬಿಟ್ಟು ಬಿಡ್ತಾರೆ. ಇನ್ನು 3ನೇ ವರ್ಗದವರು ಇರ್ತಾರೆ, ಶತಾಯಗತಾಯ ಎಂಥ ಸಂದರ್ಭ ಬರಲಿ, ಯಾವುದೇ ಒಂದು ಅಡೆತಡೆ ಬಂದ್ರೆ ಕೂಡ ಅದನ್ನೆಲ್ಲ ಎದುರಿಸಿ ಒಂದಿಲ್ಲ, ಎರಡಿಲ್ಲ, ಮೂರಿಲ್ಲ, 4 ಬಾರಿ ಆದರೂ ನಾನು ಯಶಸ್ಸು ತೆಗೆದುಕೊಂಡೇ ತೆಗೆದುಕೊಳ್ತೀನಿ ಅಂತಕ್ಕಂಥ ದೃಢ ನಿರ್ಧಾರ ಹೊಂದಿರ್ತಕ್ಕಂಥವ್ರು ಬಹಳ ಇಂಪಾರ್ಟೆಂಟ್. ಅದೇ ಒಂದು ವ್ಯಕ್ತಿಗಳೇ ಸಕ್ಸಸ್ ಆಗ್ತಾರೆ. ಯಾವುದೇ ಒಂದು ಸಾಧನೆ ಅಥವಾ ಇದು ಸಿದ್ಧತೆ ಅಂತಕ್ಕಂಥದ್ದು ರಾತ್ರಿ ಆಗ್ತಕ್ಕಂಥದ್ದು
0: ಹೌದು ಹೌದು,
2: ಅದಕ್ಕೆ ಬುನಾದಿ ಬೇಕು. ಅದಕ್ಕೆ ನಮ್ಮ ಸಮಾಜ ಮತ್ತು ನಮ್ಮ ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ಒಳ್ಳೆಯ ವಾತಾವರಣ ಇನ್ನು ನಿರ್ಮಿಸಿಕೊಡಕ್ ಆಗ್ತಾ ಇಲ್ಲ. ಅದು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಸ್ಪರ್ಧಾತ್ಮಕ ಕ್ಷೇತ್ರ ಅಂದ ತಕ್ಷಣನೇ ಸರ್ಕಾರಿ ನೌಕರಿ, IAS KAS ಇಷ್ಟನ್ನು ಮಾತ್ರ ಮಾತಾಡ್ತಾರೆ, ಬೇರೆ ಯಾವುದೇ ಕ್ಷೇತ್ರಗಳ ಬಗ್ಗೆ ಪ್ರೊಫೆಷನಲ್ ಆಗಿರ್ತಕ್ಕಂಥವು, ಬೇರೆ ಬೇರೆ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥವು, ಸ್ವಯಂ ಉದ್ಯೋಗ ಆಗ್ತಕ್ಕಂಥದ್ದು ಮತ್ತೆ ಬೇರೆ ಬೇರೆ ರೀತಿಯ ಉದ್ಯೋಗ ಕ್ಷೇತ್ರಗಳು ಇದೆ ಇದೆ. ಆ ಕ್ಷೇತ್ರಗಳನ್ನು ಬಿಟ್ಟು ಕೇವಲ ಕಾರಕುನ ಅಂದ್ರೆ ಕುಂತು ಮಾಡ್ತಕ್ಕಂಥ ಅಥವಾ AC ರೂಮಲ್ಲಿ ಮಾಡ್ತಕ್ಕಂಥವು ಅಷ್ಟನ್ನೇ ಒಂದು ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ನೌಕರಿ ಹುದ್ದೆ ಅಂತಕ್ಕಂಥ ಕಾನ್ಸೆಪ್ಟ್ ಇದೆ, ಅದು ಇರಬಾರ್ದು ಅಂತ ನನ್ನ ಒಂದು ಕಳಕಳಿ.
0: ಎಸ್, ನಿಜ. ಯಾಕಂತಂದ್ರೆ ಇವತ್ತು ಸ್ಪರ್ಧೆ ಅಂದಾಕ್ಷಣ ನಾವೇನ್ ಅನ್ಕೊಂಡಿದ್ದೀವಿ, ಸರ್ಕಾರಿ ನೌಕರಿ ಪಡಿಬೇಕು, ಹಣ ಗಳಿಸ್ಬೇಕು, ನಾನು ಶ್ರೀಮಂತ.

ಹಾಕಬೇಕು, ಒಂದಷ್ಟು ಅಂತಸ್ತು ಕಟ್ಕೊಳ್ಬೇಕು, ಆಯ್ತು ಅಷ್ಟೇ ಅನ್ಕೊಂಡಿದೀವಿ. ನನ್ನ ಸುತ್ತಮುತ್ತಲ ಪರಿಸರದಲ್ಲಿ ಏನ್ ನಡೀತಿದೆ ಅದ್ರ ಬಗ್ಗೆ ನಾವು ಏನು ಜ್ಞಾನವನ್ನ ಸಂಪಾದಿಸ್ಬೇಕು, ಆ ರೀತಿಯ ಸಮಸ್ಯೆಗಳನ್ನ ಸ್ಪರ್ಧಾತ್ಮಕವಾಗಿ ಹೇಗೆ ಎದುರಿಸ್ಕೊಳ್ಬೇಕು. ಒಬ್ಬ ಒಂದ್ ಅಂಗಡಿ ತೆಗಿತಾನೆ, ಒಬ್ಬ ಚಹದ ಅಂಗಡಿ ತೆಗಿತಾನೆ, ಇನ್ನೊಬ್ಬ ಹೋಟೆಲ್ ತೆಗಿತಾನೆ, ಇನ್ನೊಬ್ಬ

0: ಪಾತ್ರ ಅಂದ್ರೆ ಯುವ ಜನಾಂಗವನ್ನ ಬದಲಿಸಲಿಕ್ಕೆ ಪಾಲಕರು ಒಂದಷ್ಟು ಏನಾದ್ರು ಪ್ರಯತ್ನ ಮಾಡಬೇಕು ಅಂತ ಪಾಲಕರ
1: ಪ್ರಯತ್ನ ಇದೆ, 100ಕ್ಕೆ 100 ಪ್ರಯತ್ನ ಪಾಲಕರದು ಮತ್ತು ಹಿರಿಯರು ಅಂತಕ್ಕಂಥವ್ರು, ಸುತ್ತಮುತ್ತ ಇರ್ತಕ್ಕಂಥವ್ರು, ಅನುಭವಸ್ಥರು ಮತ್ತು ಶೈಕ್ಷಣಿಕವಾಗಿ ಅಪಾರ ಜ್ಞಾನ ಹೊಂದಿರತಕ್ಕಂಥವ್ರದ್ದು ಬಹಳ ಜವಾಬ್ದಾರಿ ಇದೆ. ಅದು ವಿಮುಖ ಆಗ್ತಾ ಇದೆ. ಅದು ಏನ್ ಕಾರಣ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳು ರಿಸೀವ್ ಮಾಡ್ತಾ ಇಲ್ಲ, ಸ್ವೀಕಾರ ಮಾಡ್ತಾ ಇಲ್ಲ, ಅಥವಾ ಈ ಹಿರಿಯರು ಅಂತಕ್ಕಂಥವ್ರು ಕೂಡಪ್ಪ ಈ ಮಕ್ಕಳು ಈಗಿನವ್ರು ಬಹಳ ನಾವೇನಾದ್ರೂ ಹೇಳಿದ್ರೆ ಅದನ್ನ ಎಡ್ಡೆ ಕಾಣ್ಕೊಂಡ್ಬಿಡ್ತಾರೆ ಅಂತಕ್ಕಂಥದ್ದು ಇವರಲ್ಲಿ ಬಂದಿದೆ ಗೊತ್ತಿಲ್ಲ. ಆ ಒಂದು ಅಂತರ, ಆ ಗ್ಯಾಪ್ ಅನ್ನ ನಾವು ನಿಜವಾಗ್ಲೂ ತೊಡೆದಾಕ್ಬೇಕು. ಆಮೇಲೆ ಇನ್ನೊಂದು ಹೇಳಿದ್ರೆ ತಾವು ಯಾವುದೋ ಒಂದು ವ್ಯವಹಾರ ಮಾಡಿದಂಗಲ್ಲ, ಜ್ಞಾನದ ಜೊತೆಗೆ ನಾವು ಸ್ಪರ್ಧೆ ಮಾಡ್ತಾ ಇರುವಂತ ವ್ಯಕ್ತಿಗಳು, ಜ್ಞಾನ ಅಂದ್ರೇನೆ ಅದು ಒಂದು ರೀತಿ ನಮ್ಮ ಮಾನವ ಸಮಾಜ ಕಲ್ಯಾಣಕ್ಕೆ ತೆರೆದಿಡತಕ್ಕಂತ ಹೆಬ್ಬಾಗಿಲ್ಲ.
0: ಹೌದು,
1: ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಒಂದು ಬುನಾದಿ ಮತ್ತು ಸಮಾಜದ ಅಭಿವೃದ್ಧಿಗೆ ಮತ್ತು ಮಾನವನ ಅಭಿವೃದ್ಧಿಗೆ ಬಹಳ ಬೇಕಾಗಿರ್ತದೆ.
0: ಹೌದು,
1: ಅದನ್ನ ಸರ್ಕಾರಿ ಕ್ಷೇತ್ರ ಇರ್ಲಿ, ಆಡಳಿತ ಕ್ಷೇತ್ರ ಇರ್ಲಿ ಮತ್ತು ಖಾಸಗಿ ಕ್ಷೇತ್ರ ಇರ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಉತ್ತಮವಾದಂತ ರೀತಿಯಲ್ಲಿ ಸದ್ಬಳಕೆ ಆಗ್ಬೋದು.
0: ಹೌದು,
1: ಅದು ಆಗೋದ್ರ ಜೊತೆಗೆ ಸ್ವಲ್ಪ ಸಾಮಾಜಿಕ ಕಳಕಳ ಜೊತೆಗೆ ವೈಯಕ್ತಿಕವಾಗಿ ಬೆಳ್ಕೊಳ್ತಕ್ಕಂತ ಒಂದು ಪ್ರೊಫೆಷನಲ್ ಡೆವಲಪ್ಮೆಂಟ್, ನಾಲೆಜ್ ಡೆವಲಪ್ಮೆಂಟ್ ಮತ್ತೆ ಅದರ ಜೊತೆಗೆ ಸಾಮಾಜಿಕವಾಗಿರ್ತಕ್ಕಂಥ ಅಭಿವೃದ್ಧಿಯ ಒಂದು ಕಾಳಜಿ ಇದಿದ್ದಾಗ ಮಾತ್ರ ನಮ್ಮ ಸ್ಪರ್ಧಾತ್ಮಕ ಕ್ಷೇತ್ರಕ್ಕೆ ತೆರೆದುಕೊಳ್ಳೋದ್ರ ಜೊತೆಗೆ ಅದಕ್ಕೆ ಒಂದು ಅಂತಿಮವಾಗಿರ್ತಕ್ಕಂಥ ನಮ್ಮ ದೇಶದ ಅಭಿವೃದ್ಧಿಯ ಕಲ್ಪನೆ ಕನಸು ಏನಿದೆ ಸಾಕಾರ ಆಗೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಂತಂದ್ರೆ ಯಾಂತ್ರಿಕವಾಗಿ ಸಾಕಷ್ಟು ಜ್ಞಾನ ಇರುತ್ತೆ, ಆದ್ರೆ ಅದು ತಗೊಳ್ತಾರೆ ಅದನ್ನ ಕೇವಲ ಗಳಿಕೆಗಾಗಿ ಅಥವಾ ಸಮಾಜದ ಅಂತಸ್ತುಗಳನ್ನು ತೋರಿಸ್ಕೊಳ್ಳೋದಕ್ಕಾಗಿ ಇದಕ್ಕಷ್ಟೇ ಬಳಸ್ಕೊಂಡ್ರೆ ಅದು ಮುಂದೊಂದು ದಿನ ಎಷ್ಟೋ ವಿದ್ಯಾರ್ಥಿಗಳು ಎಷ್ಟೋ ಟ್ಯಾಲೆಂಟೆಡ್ ಇರೋರು ಪ್ರತಿಭಾವಂತರು ಏನಾಗ್ತಾರೆ ಆ ರೀತಿಯ ಕನಸು ಕಾಣ್ತಾರೆ, ಎತ್ತರಕ್ಕೆ ಹೋಗ್ತಾರೆ, ಸಾಧನೆ ಮಾಡ್ತಾರೆ, ನಿರಾಶರಾಗಿ ಬೇರೆ ಬೇರೆ ದುಡುಕಿನ ನಿರ್ಧಾರಗಳು ತೆಗೆದುಕೊಂಡಿರ್ತಕ್ಕಂಥದ್ದು ಕೂಡ ನಮ್ಮ ಸಮಾಜದಲ್ಲಿ ಇದೆ.
0: ಹೌದು ಹೌದು,
1: ಹಾಗಾಗಿ ಎಲ್ಲವುಗಳು ಕೂಡ ಜ್ಞಾನ, ತಿಳುವಳಿಕೆ, ನೈತಿಕತೆ ಮತ್ತು ನಮ್ಮ ದೇಶದ ಒಂದು ಅಭಿಮಾನದ ಕಲ್ಪನೆ ಮತ್ತು ಸ್ವಯಂ ಅಭಿವೃದ್ಧಿ ಮತ್ತು ಸ್ವಯಂ ಗೌರವಯುತವಾಗಿರ್ತಕ್ಕಂಥ ಜೀವನದ ಘನತೆಯ ಒಂದು ಅಂಶಗಳನ್ನ ಯಾರು ಮೈಗೂಡಿಸ್ಕೊಂಡು ಈ ಒಂದು ಸ್ಪರ್ಧಾತ್ಮಕ ಜಗತ್ತಿಗೆ ಅಣಿ ಆಗ್ತಾರೆ ಅವರೇ ನಿಜವಾದಂತಹ ಯಶಸ್ವಿ ಆದಂತಹ ಒಂದು ಸ್ಪರ್ಧಾ.
0: ಒಳ್ಳೇದು ಸರ್. ಈ ನಿಟ್ಟಿನಲ್ಲಿ ನೀವು, ನಾವು, ನಿಮ್ಮಂತ ಸಂಸ್ಥೆಗಳು ಪರಿವರ್ತನೆಯ ಹಾದಿಯತ್ತ ನಮ್ಮ ಯುವ ಜನಾಂಗವನ್ನ, ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆಯಲ್ಲಿ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿ ಆ ಕೆಲಸ ಮಾಡೋಣ ಅಂತ ಹೇಳ್ತಾ ಆಕಾಶವಾಣಿಗೆ ನಿಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
2: ಕೆಳಗಡೆ ಇದುವರೆಗೂ ಸ್ಪರ್ಧಾತ್ಮಕ ಜಗತ್ತಿಗೆ ಅಣಿಯಾಗುವುದು ಹೇಗೆ ಎನ್ನುವ ವಿಷಯ ಕುರಿತು ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹುಗಾರ್, ನಿರ್ವಹಣೆ ವೆಂಕಟೇಶ್ ಬೇವನಬಿಂಚೆಯವರದಾಗಿತ್ತು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆಯಾಗುತ್ತಿರುತ್ತದೆ. ಇನ್ನು ಮುಂದೆ ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ ಈ ರೀತಿಯಾಗಿದೆ. ಇನ್ನು ಮುಂದೆ 6:15ಕ್ಕೆ ಭಾವಗೀತೆಗಳನ್ನು ಕೇಳಿದಿರಿ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:40ಕ್ಕೆ ಸಮಾಚಾರ, ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಬಹುವಾರ್ಷಿಕ

ಚಿಕ್ಕ ಕಲೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಉಮೇಶ್ ಎಂ ಆರ್ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ. ಇನ್ನು ಪೇಟೆಧಾರಣೆ ಹಾಗೂ 7:20 ಜನಪದ ಸಂಗೀತ, ಭೀಮರಾಯ ಮತ್ತು ಸಂಗಡಿಗರಿಂದ ಏಕ್ತಾರಿ ಪದಗಳನ್ನು ಕೇಳಲಿದ್ದೀರಿ. 7:45 ವಿಧಾನಮಂಡಲದಲ್ಲಿ ಇಂದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಭಾಗವಹಿಸಲಿದ್ದಾರೆ ಶ್ರೀನಿವಾಸ್ ಕುಲಕರ್ಣಿ, ನಾಗರತ್ನ ಮತ್ತು ರಮಾ ಕುಲಕರ್ಣಿ. ಇನ್ನು 8:30 ಜನಪದ ಸಂಗೀತದಲ್ಲಿ ಮನ್ನೇರಾಳ ಗ್ರಾಮದ ಸಂಗಪ್ಪ ಪವಾಡೆಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ರಂಗಗೀತೆಗಳು. 9:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. 9:30 ದೊಡ್ಡಾಟ ದೇವಿಕತೆ ಪ್ರಸ್ತುತಿ ದೇವದುರ್ಗ ತಾಲೂಕಿನ ಗಬ್ಬೂರ್ ಗ್ರಾಮದ ವೆಂಕಪ್ಪದಾಸರ್ ಮತ್ತು ಗುರುಪಾದಪ್ಪ ಹಾಗೂ ಸಂಗಡಿಗರು. ಈ ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉತ್ಸಾದ್ ಬಡೇ ಗುಲಾಂ ಅಲಿ ಖಾನ್ ಅವರ ಗಾಯನದ ಧ್ವನಿಮುದ್ರಿತ ಪ್ರಸಾರ. 10:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಇವಿಷ್ಟು ನಿಲಯದ ಈ ಸಂಜೆ ಕಾರ್ಯಕ್ರಮಗಳು. ಇನ್ನು ನಾಳೆ ಬೆಳಗಿನ ಪ್ರಸಾರದಲ್ಲಿ ಬೆಳಗ್ಗೆ 6:00 ಕಾರ್ಯಕ್ರಮಗಳ ವಿವರಣೆ. 6:10 ವಂದನ ಭಕ್ತಿಗೀತೆಗಳು. 6:30 ಚಿಂತನ ಕಡ್ಲೇರ ತುಳಸಿ ಮೋಹನ್ ಅವರಿಂದ ಬೆಂಗಳೂರು ಕೇಂದ್ರದಿಂದ. 6:35 ದೇಶಭಕ್ತಿಗೀತೆ ಶಿವರಾಮ ಅವರ ರಚನೆ ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳು ಬಿ ಕೆ ಸುಮಿತ್ರ, ಕೆ ಯುವರಾಜ್, ಪ್ರತಿಮಾ ಮತ್ತು ಸಂಗಡಿಗರ ಧ್ವನಿಯಲ್ಲಿ. 7:15 ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ. 7:45 ಚಿತ್ರಗೀತೆಗಳು. 8:30 ವಚನ ಗಾಯನ ವಿವಿಧ ಕಲಾವಿದರಿಂದ. 9:05 ಭಾವಗೀತೆಗಳು. 9:30 ಮೆಗಾ ಸಂದೇಶ ವಾಟ್ಸಾಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಲಿದ್ದೀರಿ. 10:32 ವಿವಿಧ ಭಾರತೀಯ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. 12:05 ವನಿತಾ ವಿಹಾರ ಲೇಖಕಿ ಹಾಗೂ ಅಂಕಣಕಾರ್ತಿ ಹೇಮಮಾಲಾ ಬಿ ಅವರೊಡನೆ ಮಾತುಕತೆ ನಡೆಸಿಕೊಡುತ್ತಾರೆ ಕೆ ನೇತ್ರ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮ ನಶೆಮುಕ್ತ ಭಾರತ ಈ ವಿಷಯ ಕುರಿತಂತೆ ಡಾಕ್ಟರ್ ಶಿವಾನಂದ ಬಸಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ನಂತರ ಅಸ್ಥಿ ಸಂಧಿವಾತ ಡಾಕ್ಟರ್ ರಂಜನ್ ಜಿ ಅವರಿಂದ ಮಾಹಿತಿ ಮಾಡಿಕೊಳ್ಳಲಿದ್ದೀರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. ಇನ್ನು 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆ ಕುರಿತಾದ ಕಾರ್ಯಕ್ರಮಗಳಲ್ಲಿ ಪಿಎಂ ಫಸಲ್ ವಿಮಾ ಯೋಜನೆ ಕುರಿತು ಮಾಹಿತಿ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. ಇನ್ನು 2:40 ಹಿಂದಿ ಪಾಠ. 3:00 FM 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿವೆ. ಇನ್ನು ನಾಳೆ ಸಂಜೆ ಸರಿಗೆ 5:00 ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:30 ಯುವವಾಣಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಮಾತು ಹೇಗಿರಬೇಕು. ಇನ್ನು 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮ. 6:51 ಕೃಷಿ ರಂಗ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 7:20 ಜನಪದ ಸಂಗೀತ ಸಿಂಧನೂರು ತಾಲೂಕಿನ ಬಳಗನೂರು ಗ್ರಾಮದ ಅಂಬ್ರಮ್ಮ ಧುಮಕಂಡಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಲಿದ್ದೀರಿ. ಇನ್ನು 7:45 ವಿಧಾನಮಂಡಲದಲ್ಲಿ ಇಂದು ಬೆಂಗಳೂರು ಕೇಂದ್ರದಿಂದ. 8:00 ಚಿತ್ರಗೀತೆಗಳು. 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ಲಿಂಗದಹಳ್ಳಿ ಚಂದ್ರಶೇಖರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. 9:15 ಭಾವಗೀತೆಗಳನ್ನು ಕೇಳಲಿದ್ದೀರಿ. 9:30 ನಾಟಕ ಹಿನ್ನೀರು ರಚನೆ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ನಿರ್ಮಾಣ ಡಾಕ್ಟರ್ ಬಿ ಎಂ ಶರವೇಂದ್ರ ಸ್ವಾಮಿ. ನಾಳೆ ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನ್ ಬಿ ಹಿಗ್ಗಿನ್ಸ್ ಅವರ ಹಾಡುಗಾರಿಕೆಯ ಧ್ವನಿಮುದ್ರಿತ ಪ್ರಸಾರ ಕೇಳಲಿದ್ದೀರಿ. 10:30 ಕನ್ನಡ ಚಿತ್ರಗೀತೆಗಳು. ಕೇಳಿದರೆ ಇದುವರೆಗೂ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ.

0: ಈಗ ಕೆಲವು ಪ್ರಕಟಣೆಗಳು.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.
3: ಸಾಮೆ ಉಂಡವನೇ ಬಲ್ಲ ಸಾಮೆ ಅನ್ನದ ಸವಿಯನ್ನ. ಸಾಮೆ ತಿಂದವನು ಆಮೆಯಂತೆ ದೀರ್ಘಾಯುಷ್ಯದವನು. ಸಾಮೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಾವಯವ ಮತ್ತು ಸಿರಿಧಾನ್ಯ ಬಳಸಿ ಸದೃಢ ಆರೋಗ್ಯದ ಕಡೆ ಹೆಜ್ಜೆ ಇಡಿ. ಸಾವಯವ ಮತ್ತು ಸಿರಿಧಾನ್ಯಗಳನ್ನು ಬೆಳೆಸಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಜ್ಜೆ ತಿಂದು ವಜನ್ ಹೊರು, ಸಜ್ಜೆ ತಿಂದು ಹೆಜ್ಜೆ ಹಾಕು. ಸಜ್ಜೆ ತಿಂದವರು ಉತ್ಸಾಹದ ಕಹಳೆ ಓದುವರು. ಸಜ್ಜೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.

0: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
1: ಇದು ಆಕಾಶವಾಣಿ.
2: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
1: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
2: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
1: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
2: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
1: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
2: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದ

0: ಬರುತ್ತಲಿರುವ ಬಾನುಲಿ
1: ಸರ್ವೇ ಜನಾಃ ಸುಖಿನೋ ಭವಂತು,
0: ಬಹುಜನ ಹಿತಾಯ ಬಹುಜನ ಸುಖಾಯ. ಈ ಧ್ಯೇಯ ಹೊತ್ತ ಆಕಾಶವಾಣಿ
1: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
0: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:15. ಈಗ ಕೇಳಿ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ರತ್ನಮಾಲ ಪ್ರಕಾಶ್ ಅವರ ಧ್ವನಿಯಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರು ರಚಿಸಿದ ಭಾವಗೀತೆಯನ್ನು.

0: ಈಗೊಂದು ವಾಣಿಜ್ಯ ಪ್ರಕಟಣೆ, ನಂತರ ಭಾವಗೀತೆ ಮುಂದುವರಿಯುವುದು.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1-800-420-2233.
0: ವಾಣಿಜ್ಯ ಪ್ರಕಟಣೆ ಕೇಳಿದಿರಿ. ಭಾವಗೀತೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ನರಸಿಂಹನಾಯಕ್ ಅವರ ಧ್ವನಿಯಲ್ಲಿ ಸುಬ್ರಾಯ ಚೊಕ್ಕಾಡಿ ಅವರ ಗೀತರಚನೆ.

ಮಾಡಲಾಗಿತ್ತು ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಮರಿಸಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಅವರು ಸಂದೇಶ ನೀಡಿದರು. ಕಿತ್ತೂರಿನ ವೀರರಾಣಿ ಚೆನ್ನಮ್ಮ ಮೊಳಗಿಸಿದ ಸ್ವಾತಂತ್ರ್ಯದ ಕಹಳೆ ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿತು. ಕಿತ್ತೂರು ಸಂಸ್ಥಾನದಲ್ಲಿದ್ದ ಸಂಗೊಳ್ಳಿ ರಾಯಣ್ಣ ಹಾಗೂ ಬಾಲಾನಾಯಕ್, ಕಲಬಸಪ್ಪ, ಭೀಮ ಜಿಡ್ಡಿಮನಿ, ಅಪ್ಪಾಜಿ ಕೆಂಚಾನಾಯಕ್, ಬಸವಲಿಂಗಪ್ಪ ಮತ್ತು ಕೆಂಚಪ್ಪ, ಈ 7 ಜನ ಆಂಗ್ಲರ ವಿರುದ್ಧ ಸಮರ ಸಾರಿದರು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ನಂದಗಡದಲ್ಲಿ ಬ್ರಿಟಿಷರಿಂದ ದೇಶದ್ರೋಹದ ಆಪಾದನೆಗೆ ಗುರಿಯಾಗಿ ಒಂದೇ ದಿನ ನೇಣುಗಂಬಕ್ಕೆ ಕೊರಳೊಡ್ಡಿದರು. ಸಂಗೊಳ್ಳಿ ರಾಯಣ್ಣ ಜನ್ಮತಾಳಿದ್ದು ಆಗಸ್ಟ್ 15ರಂದು ಎಂದು ಅವರು ಸ್ಮರಿಸಿದರು. ಬೆಳಗಾವಿ ಮಹಾನಗರ ಪಾಲಿಕೆಗೆ ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಅಮೃತ ಯೋಜನೆ ಅಡಿ 38.95 ಕೋಟಿ ರೂಪಾಯಿ ಅನುದಾನ ಲಭ್ಯವಾಗಿದೆ. ಈ ಯೋಜನೆ ಅಡಿ 7 ಕೆರೆಗಳ ಪುನಶ್ಚೇತನ ಹಾಗೂ 7 ಉದ್ಯಾನಗಳ ಸುಧಾರಣೆಗೆ ಜಿಲ್ಲಾಡಳಿತ ಒತ್ತು ನೀಡಿದ್ದು, ಈ ಪೈಕಿ ಕೋಟೆಕೆರೆ ಅಭಿವೃದ್ಧಿ ಹಾಗೂ ಪುನಶ್ಚೇತನಕ್ಕಾಗಿ 9.20 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಕಾಮಗಾರಿಗೆ ಕಾರ್ಯಾದೇಶ ನೀಡಲಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ. ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ತಡವಾದರೂ ಸವದತ್ತಿ, ರಾಮದುರ್ಗ ತಾಲೂಕುಗಳನ್ನು ಹೊರತುಪಡಿಸಿ ವಾಡಿಕೆ ಪ್ರಮಾಣಕ್ಕಿಂತ ಅಧಿಕ ಮಳೆಯಾಗಿದೆ. ಜಿಲ್ಲೆಯ ಕೃಷ್ಣಾ, ಮಲಪ್ರಭಾ, ಘಟಪ್ರಭಾ ನದಿಗಳು ಸೇರಿದಂತೆ ಎಲ್ಲ ನದಿಗಳು ಮೈದುಂಬಿದ್ದು ಜಲಾಶಯಗಳು ಭರ್ತಿಯಾಗಿವೆ. ಜಿಲ್ಲೆಯಾದ್ಯಂತ ಪ್ರಸಕ್ತ ಮುಂಗಾರಿನಲ್ಲಿ ಒಟ್ಟು 7,52,000 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಕೃಷಿ ಇಲಾಖೆ ಬಿತ್ತನೆ ಗುರಿ ಹೊಂದಿತ್ತು. ಇಲ್ಲಿಯವರೆಗೆ ಒಟ್ಟು 7,16,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇ.95% ಬಿತ್ತನೆಯಾಗಿದೆ. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಮಳೆಯಾಗದ ಹಿನ್ನೆಲೆ ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದ ಬೆಳೆಗಳು ನೆಲಕಚ್ಚಿವೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಉಂಟಾಗಿದೆ. ಆದರೆ ಗ್ರಾಮೀಣ ಭಾಗದ ಜನ ಉದ್ಯೋಗ ಅರಸಿ ಅನ್ಯ ಊರುಗಳಿಗೆ ಗುಳೆ ಹೋಗದಂತೆ ದುಡಿಯುವ ಕೈಗಳಿಗೆ ಕೆಲಸ ನೀಡಲು ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ, ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ VBGRAMJI ಯೋಜನೆ ಅಡಿ ಮಾನವ ದಿನಗಳನ್ನು ಸೃಜಿಸಿ ಶಾಶ್ವತ ಆಸ್ತಿಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ವಿವಿಧ ತಾಲೂಕುಗಳ ಬರಪೀಡಿತ ಗ್ರಾಮಗಳಿಗೆ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳೊಂದಿಗೆ ತೆರಳಿ ಬರ ಪರಿಸ್ಥಿತಿ ಪರಿಶೀಲಿಸಿದ ಸಚಿವರು ಬೆಳೆಹಾನಿಯ ವಿಸ್ತೃತ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದರು. ದುಡಿಯುವ ಕೈಗಳಿಗೆ ಸಕಾಲಿಕವಾಗಿ ಕೆಲಸ ಕೊಡಲು ತಮ್ಮ ಇಲಾಖೆ ಬದ್ಧವಾಗಿದೆ. ಈಗಾಗಲೇ ಜಿಲ್ಲೆಗೆ 48 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ಇಲ್ಲಿಯವರೆಗೆ ಉದ್ಯೋಗ ಚೀಟಿ ಹೊಂದಿದ 3 ಲಕ್ಷ ಜನರಿಗೆ ಕೂಲಿ ಕೆಲಸ ಒದಗಿಸಲಾಗಿದೆ ಎಂದರು. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಆಸ್ಪತ್ರೆ ಬ್ರಿಮ್ಸ್ನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನದಡಿ 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೂತನ ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಎಲುವು ಕೀಲು ಶಸ್ತ್ರಚಿಕಿತ್ಸೆ ಸೌಲಭ್ಯ ಕಲ್ಪಿಸಲಾಗಿದೆ. ಹೈದರಾಬಾದ್, ಬೆಂಗಳೂರು ಹಾಗೂ ಸೋಲಾಪುರ್ ಮಾದರಿಯಲ್ಲಿ ಶಸ್ತ್ರಚಿಕಿತ್ಸೆ ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಎಂದರು. ಹೊಸ ದಿಲ್ಲಿಯ ರಾಷ್ಟ್ರೀಯ ನಾಟಕ ಶಾಲೆ ಬೀದರ್ನಲ್ಲಿ 30 ದಿನಗಳ ರಂಗತರಬೇತಿ ಶಿಬಿರ, ಕಾರ್ಯಾಗಾರ ಹಾಗೂ ಪ್ರದರ್ಶನ ಆಯೋಜಿಸಿದೆ. ನಗರದ ಕರ್ನಾಟಕ ಕಾಲೇಜು ಆವರಣದಲ್ಲಿ ರಂಗತರಬೇತಿ ಶಿಬಿರಕ್ಕೆ ಚಾಲನೆ ನೀಡಿದ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸತೀಶ್ ಪಾಟೀಲ್ ರಂಗತರಬೇತಿಯಿಂದ ಯುವಜನರಲ್ಲಿ ವ್ಯಕ್ತಿತ್ವ ವಿಕಸನವಾಗಲಿದೆ ಎಂದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ KN ದೊಡ್ಡಮನಿ ಹಾಗೂ ಚಂದನ್ KL. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕ

0: ಶಿಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೆಲವು ಪ್ರಕಟಣೆ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.

ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.

0: ಅಕ್ಕಿ ತಿಂದವ ಹಕ್ಕಿಯಂತೆ, ಜೋಳ ತಿಂದವ ತೋಳದಂತೆ. ಜೋಳವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯ ತಿನ್ನಿ, ಆರೋಗ್ಯದಲ್ಲಿ ಶ್ರೀಮಂತರಾಗಿ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆರೋಗ್ಯದಲ್ಲಿ ಬಳಸಿರಿ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು.
1: ಇದುವರೆಗೆ ಪ್ರಕಟಣೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 6:37. ಈಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 6:41 ಪ್ರದೇಶ ಸಮಾಚಾರ.

0: ಆಕಾಶವಾಣಿ. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारू हंगामीना बेले वीमे नोंदणी माडिकोळ्ळिरी।
2: बैंक, सामान्य सेवा केंद्र, ग्राम वन केंद्र, हेच्चिन माहितिगागी www.samrakshane.karnataka.gov.in वेबसाइट के भेटी नीडी।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರ ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
5: ನಮ್ಮ ಡೆಸರ್ಟ್ ಬಂತು, ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
6: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ?
5: ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ?
7: ಬಿಲ್ ಮಾಡ್ತಿರ್ತಾರೆ.
5: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
8: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
9: ಹಾ, ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ?
8: ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
10: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ, ಮೇಲ್ಮನೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ, ಆರೋಗ್ಯ ಸಚಿವ ಯುಟಿ ಖಾದರ್. ನೈಸ್ ಯೋಜನೆ ಸ್ವಾಧೀನಪಡಿಸಿಕೊಳ್ಳಲು ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರ ಮಾರಾಟ, 35 ಲಕ್ಷ ರೂಪಾಯಿ ವಹಿವಾಟು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ, ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ ಮಾಡಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಮೇಲ್ಮನೆಯಲ್ಲಿಂದು ನಡೆದ ಪ್ರಶ್ನೋತ್ತರ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯೆ ಬರ್ಕೀಸ್ ಬಾನು ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಶಾಲೆಗೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಆಕರ್ಷಿಸಲು ಸರ್ಕಾರ ಶೂ ಹಾಗೂ ಸಾಕ್ಸ್ ನೀಡುತ್ತಿದೆ. ಇದರ ವಿತರಣೆಗೆ ನೋಡಲ್ ಅಧಿಕಾರಿ ನೇಮಿಸಿ ಸಮಸ್ಯೆ ಬಗೆಹರಿಸಲಾಗುವುದೆಂದು ಸದನದಲ್ಲಿ ಭರವಸೆ ನೀಡಿದ್ದಾರೆ. ವಿಧಾನಸಭೆಯಲ್ಲಿಂದು ಹನೂರು ಶೂಟೌಟ್ ಪ್ರಕರಣ ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಪ್ರತಿಧ್ವನಿಸಿತು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯುವಂತೆ ಆಗ್ರಹಿಸಿದರು. ಈ ವೇಳೆ ಸರ್ಕಾರದ ಪರವಾಗಿ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮರ್ಪಕ ಉತ್ತರ ನೀಡಲು ಸರ್ಕಾರ ಸಿದ್ದವಿದೆ. ರಾಜ್ಯದಲ್ಲಿ ಬರಗಾಲ, ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಈ ಕುರಿತಂತೆ ಚರ್ಚೆ ನಡೆಸಿ ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ಹೊರಹಾಕಿದರು. ಗದ್ದಲ ಮುಂದುವರೆದಾಗ ಸಭಾಧ್ಯಕ್ಷರು ಕಲಾಪವನ್ನು ಮುಂದೂಡಿದರು. ಬಳಿಕ ಸದನ ಸೇರಿದರೂ ಪ್ರತಿಪಕ್ಷಗಳ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿದರು. ರಾಜ್ಯಾದ್ಯಂತ ಆಹಾರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಿಜಿಗಳು, ಹಾಸ್ಟೆಲ್ಗಳು, ಕ್ಯಾಟರಿಂಗ್ ಸೇವೆಗಳು, ಆಹಾರ ಗುಣಮಟ್ಟದ ಪರಿಶೀಲನೆ ನಡೆಸಲಾಗುವುದೆಂದು ಹೇಳಿದ್ದಾರೆ. ಪಿಜಿಗಳಲ್ಲಿ ಸ್ವಚ್ಛತೆ ಕಾಪಾಡುವಂತೆ ತಿಳಿಸಿದ ಅವರು, ತಪ್ಪು ಮಾಡಿದರೆ ಕ್ಷಮಿಸುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ದೂರು ನೀಡಲು ಅನುಕೂಲವಾಗುವಂತೆ ಹೋಟೆಲ್ಗಳು ಮತ್ತು ಮೆಡಿಕಲ್ ಸ್ಟೋರ್ಗಳಲ್ಲಿ ಕ್ಯೂಆರ್ ಕೋಡ್ ವ್ಯವಸ್ಥೆ ಪರಿಚಯಿಸಲಾಗುವುದು, ಹೋಟೆಲ್ಗಳ ಅಡುಗೆ ಕೋಣೆಯಲ್ಲಿ ಸಿಸಿ ಕ್ಯಾಮೆರಾ ಕಡ್ಡಾಯ ಮಾಡಲಾಗುವುದೆಂದು ಹೇಳಿದ್ದಾರೆ. ಇದೇ ವೇಳೆ ಪಾನ್, ಗುಟ್ಕಾ ಬ್ಯಾನ್ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಆದೇಶ ಹಿಂಪಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ನಿಷೇಧ ಮಾಡಿದರೆ ಅಡಿಕೆ ಬೆಳೆಗಾರರಿಗೆ ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದ್ದಾರೆ. ನೈಸ್ ಯೋಜನೆಯನ್ನು ನೈಸ್ ಕಂಪನಿಯಿಂದ ಸ್ವಾಧೀನಪಡಿಸಿಕೊಳ್ಳಲು ಯತ್ನಿಸಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಹಾಸನದ ಹೊಳೆ ನರಸೀಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಹೋರಾಟ ಮುಂದುವರಿಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. ನೈಸ್ ರಸ್ತೆಯಲ್ಲಿ ಅಕ್ರಮವಾಗಿ ಟೋಲ್ ಸಂಗ್ರಹ ಮಾಡಲಾಗುತ್ತಿದ್ದು ಇದೊಂದು ದೊಡ್ಡ ಹಗರಣ ಎಂದು ದೂರಿದ್ದಾರೆ. ನೈಸ್ ಸಮೀಪವಿರುವ ಬೆಲೆ ಬಾಳುವ ಭೂಮಿಯನ್ನು ಒತ್ತುವರಿ ಮಾಡಲು ಎಲ್ಲರೂ ಒಂದಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ವಂದೇ ಮಾತರಂ ದೇಶಭಕ್ತಿ ಗೀತೆ ನಿಲ್ಲಿಸಲು ಹೇಳಿದ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ವಿರುದ್ದ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿಯ ಸರೋವರದಲ್ಲಿ ಮೀನುಗಳ ಸಾವುಗಳ ಕುರಿತು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ರಾಜ್ಯ ಸರ್ಕಾರ ಮತ್ತು ಇತರ 4 ಅಧಿಕಾರಿಗಳಿಂದ ಪ್ರತಿಕ್ರಿಯೆ ಕೋರಿದೆ. ಜನವರಿ 29ರಂದು ನಡೆದ ಈ ಘಟನೆಯಲ್ಲಿ ಕೊಳಚೆ ನೀರು, ಪುರಸಭೆಯ ತ್ಯಾಜ್ಯದಿಂದ ನೀರು ಕಲುಷಿತಗೊಂಡು ಆಮ್ಲಜನಕ ಕ್ಷೀಣಿಸಿದ ಪರಿಣಾಮ ಮೀನುಗಳು ಸಾವನ್ನಪ್ಪಿವೆ ಎಂದು ಅರ್ಜಿದಾರರು ಆರೋಪಿಸಿದ್ದಾರೆ. ಈ ಆರೋಪಗಳು ಪರಿಸರಕ್ಕೆ ಸಂಬಂಧಿಸಿದ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ರಾಷ್ಟೀಯ ಹಸಿರು ನ್ಯಾಯಮಂಡಳಿ ಅಭಿಪ್ರಾಯಪಟ್ಟಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು ದಾಖಲೆಯ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರಗಳ ಮಾರಾಟವಾಗಿದೆ. ಒಂದೇ ದಿನ ಸುಮಾರು 35 ಲಕ್ಷ ರೂಪಾಯಿಗೂ ಹೆಚ್ಚು ವಹಿವಾಟು ನಡೆದಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಎಚ್ಎಂಟಿ ಗಡಿಯಾರಗಳ ಬಗ್ಗೆ ಜನರಲ್ಲಿ ಇವತ್ತಿಗೂ ಅಭಿಮಾನ ಹಾಗೂ ಗೌರವವಿದೆ. ಎಚ್ಎಂಟಿ ಗಡಿಯಾರ ಕಟ್ಟುವುದು ಎಂದರೆ ಹೆಮ್ಮೆ ಮತ್ತು ಪ್ರತಿಷ್ಠೆಯ ವಿಷಯವಾಗಿತ್ತು. ಆ ವೈಭವವನ್ನು ಮರಳಿ ತರುವುದು ತಮ್ಮ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಾರ್ಖಾನೆಗೆ ಮರುಜೀವ ನೀಡುವ ಕುರಿತಂತೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ಕುರಿತು ಸಿಡಬ್ಲ್ಯೂಎಂಎ ಆದೇಶ ಪಾಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾವೇರಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆ ಮುಂಭಾಗ ನೂರಾರು ರೈತರು, ಕನ್ನಡಪರ ಸಂಘಟನೆಗಳು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹೋರಾಟ ನಡೆಸಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆ ನಡೆಸಿದ್ದಾರೆ. ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಬಿಜೆಪಿ ನಡೆಸುತ್ತಿದ್ದ ಪ್ರತಿಭಟನೆ ವೇಳೆ ಟೈರ್ಗೆ ಬೆಂಕಿ ಹಚ್ಚುವ ವಿಚಾರದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದು ತಳ್ಳಾಟ ನಡೆದಿದೆ. ಈ ವೇಳೆ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಮಣಿ ಎಂಬುವರ ಕೈಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತೊಂದೆಡೆ ಮಂಡ್ಯದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ರೈತ ಸಂಘಟನೆಗಳು ಸುಪ್ರೀಂಕೋರ್ಟ್ನಲ್ಲಿ ಸಮರ್ಥ ವಾದ ಮಂಡಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದೆಂದು ಆಗ್ರಹಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಹೈಕಮಾಂಡ್ ಪಾತ್ರವಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ನೇಮಿಸಿದ ಎಸ್ಐಟಿ ತನಿಖೆಯಲ್ಲಿ ಹಣ ದುರುಪಯೋಗ ಸಾಬೀತಾಗಿದೆ. ಆದರೂ ಮತ್ತೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡುತ್ತಿದ್ದರ ಉದ್ದೇಶ ಏನು ಎಂದು ಪ್ರಶ್ನಿಸಿದ್ದಾರೆ. ಈ ಹಣ ತೆಲಂಗಾಣ ಚುನಾವಣೆ ಹಾಗೂ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿದೆ ಎಂದು ಆಪಾದಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರತಿಕ್ರಿಯೆಯ ಫಲಿತಾಂಶ ಆಘಾತಕಾರಿಯಾಗಿದೆ ಎಂದು ರಾಜ್ಯದ ವಿವಿಧ ನಾಗರಿಕ ಸಂಘಟನೆಗಳು ಹಾಗೂ ಒಕ್ಕೂಟಗಳು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿವೆ. ಪತ್ರದಲ್ಲಿ ರಾಜ್ಯದಲ್ಲಿ 1,09,00,000 ಮತದಾರರು ಎಎಸ್ಡಿಡಿಒ ಪಟ್ಟಿಯಲ್ಲಿದ್ದಾರೆ. ರಾಜ್ಯದ 3,000 ಬೂತ್ಗಳಲ್ಲಿ ಹೆಸರು ಅಳಿಸಿ ಹಾಕಿದ ಪ್ರಮಾಣ ಶೇಕಡ 60ಕ್ಕಿಂತ ಹೆಚ್ಚಿದೆ. ಇದು ರಾಜ್ಯದ ಜನರಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಪತ್ರದಲ್ಲಿ ದೂರಿದೆ. ರಾಜ್ಯದಲ್ಲಿ ಇಂತಹ ಅನ್ಯಾಯ ನಡೆಯಲು ಅವಕಾಶ ನೀಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮನವಿ ಮಾಡಿದೆ. ಮುಂಬರುವ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ನೂತನ ರಾಷ್ಟೀಯ ಪದಾಧಿಕಾರಿಗಳ ಪಟ್ಟಿಯನ್ನು ಪ್ರಕಟಿಸಿದೆ. ರಾಜ್ಯದ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ರಾಷ್ಟೀಯ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಪಕ್ಷದ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಎಲ್ ಸಂತೋಷ್ ಅವರನ್ನು ಮುಂದುವರೆಸಲಾಗಿದೆ. ಸ್ಮೃತಿ ಇರಾನಿ ಅವರನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಸ್ಥಗಿತಗೊಳಿಸಲಾಗಿದ್ದ ಗುಂದ್ಕಲ್ ಚಿಕ್ಕಜಾಜೂರು ರೈಲಿನ ನಿಲುಗಡೆಯನ್ನು ಚಿತ್ರದುರ್ಗ ಜಿಲ್ಲೆಯ ತಳಕು ರೈಲ್ವೆ ನಿಲ್ದಾಣದಲ್ಲಿ ಅಧಿಕೃತವಾಗಿ ಪುನರಾರಂಭಿಸಲಾಗಿದೆ. ಕಳೆದ ಒಂದು ವರ್ಷದ ಅವಧಿಯಲ್ಲಿ ಗದಗ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ, ಮೋಸ, ವಂಚನೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ಪೊಲೀಸರು 3,68,00,000 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ, ವಾಹನ, ನಗದು, ಮೊಬೈಲ್ ಸೇರಿದಂತೆ ಇತರೆ ಬೆಲೆ ಬಾಳುವ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 107 ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ನಗರ ವ್ಯಾಪ್ತಿಯಲ್ಲಿ 63ರಂತೆ ಒಟ್ಟಾರೆ 170 ಭಾರತ್ ಜೋಡೋ ಯುವಜನರ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದೆ. ಜಿಲ್ಲೆಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ರಚನೆಗೆ ಆನ್ಲೈನ್ ಮೂಲಕ ಸದಸ್ಯತ್ವ ನೋಂದಣಿ ಪ್ರಾರಂಭವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 28ರೊಳಗೆ ಬಾಕಿ ಇರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ. ಮೇಲ್ಮನೆಯಲ್ಲಿ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಹೋಟೆಲ್ಗಳ ಅಡುಗೆ ಕೋಣೆಗೆ ಸಿಸಿ ಕ್ಯಾಮೆರಾ ಕಡ್ಡಾಯ. ಆರೋಗ್ಯ ಸಚಿವ ಯುಟಿ ಖಾದರ್. ನೈಸ್ ಯೋಜನೆ ಸ್ವಾಧೀನಪಡಿಸಿಕೊಳ್ಳಲು ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಸ್ವಾತಂತ್ರ್ಯ ದಿನದಂದು ದಾಖಲೆ ಪ್ರಮಾಣದಲ್ಲಿ ಎಚ್ಎಂಟಿ ಕೈಗಡಿಯಾರ ಮಾರಾಟ, 35 ಲಕ್ಷ ರೂಪಾಯಿ ವಹಿವಾಟು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸುಪ್ರೀಂಕೋರ್ಟ್ ಸೂಚನೆ. ಮಂಡ್ಯದಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.

0: ಇವತ್ತು ಪಾರ್ಟಿ ಬೇಕೇ ಬೇಕು.
1: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
0: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ
2: ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
0: ಬೈ ಗರ್ಲ್.
1: ಎಲ್ಲಿ ಹೋಗ್ತಿದೀಯಾ?
0: ಕೇಳಿಸ್ತಿಲ್ವಾ?
1: ನೋ ಶೇರಿಂಗ್.
3: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕೃಷಿರಂಗದಲ್ಲಿ ಮೊದಲಿಗೆ ಕೇಳೋಣ. ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಉಮೇಶ್ ಎಂಆರ್ ಅವರೊಡನೆ ಸಂದರ್ಶನವನ್ನು.
2: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬಹುವಾರ್ಷಿಕ ಕಳೆಗಳು ಯಾವ ರೀತಿ ನಮ್ಮ ಬೆಳೆಯಲ್ಲಿ ಹಾನಿ ಮಾಡ್ತಾ ಇದ್ದಾವೆ, ಜೊತೆಗೆ ಇವುಗಳ ಒಂದು ನಿರ್ವಹಣೆ ಅಥವಾ ನಿರ್ಮೂಲನೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಎಂ ಆರ್ ಉಮೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಉಮೇಶ್ ಅವರೇ.
3: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು.
2: ಬಹುವಾರ್ಷಿಕ ಕಳೆಗಳು ಅಂತ ಹೇಳ್ತೀವಿ, ಬಹುವಾರ್ಷಿಕ ಕಳೆಗಳಂದ್ರೆ ಯಾವ್ಯಾವ ಬರ್ತಾವೆ?
3: ಮುಖ್ಯವಾಗಿ ಕಳೆಗಳಂದ್ರೆ ಮಾರಿ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಬೇಸಾಯ ಮಾಡ್ಬೇಕಾದ್ರೆ ಅತಿ ಹೆಚ್ಚು ನಮ್ಗೆ ನಷ್ಟ ಆಗ್ತಾ ಇರ್ತಕ್ಕಂಥದ್ದು ಕಳೆಗಳಿಂದ, ಕೀಟದಿಂದ ಆಗಿರ್ಬೋದು, ರೋಗದಿಂದ ಆಗಿರ್ಬೋದು. ಕಡಿಮೆ ಇದ್ರೂ ಸಹ ಈ ಕಳೆಗಳಿಂದ ಹೆಚ್ಚು ಹೆಚ್ಚು ಹಾನಿ ಆಗ್ತಾ ಇದೆ. ಸೊ ಅನೇಕ ರೀತಿಯ ಕಳೆಗಳಿರ್ತವೆ, ಅದರಲ್ಲಿ ಪ್ರತಿ ವರ್ಷವೂ ಬರ್ತಾ ಇರ್ತಕ್ಕಂಥ ವರ್ಷದಲ್ಲೇ ಮುಗಿಸ್ತಕ್ಕಂಥ ಒಂದು ಕಳೆಗಳಿರ್ಬೋದು ಅಥವಾ ವರ್ಷಕ್ಕಿಂತಲೂ ಹೆಚ್ಚಿಗೆ. ಸೊ ನಾವು ಬಹುವಾರ್ಷಿಕ ಕಳೆಗಳು ಅಂದರೆ ಎರಡು ವರ್ಷಕ್ಕಿಂತಲೂ ಹೆಚ್ಚಿನ ದಿನಗಳಲ್ಲಿ ಅದು ಒಂದು ಒಂದು ಬೆಳೆಯನ್ನು ಕಂಪ್ಲೀಟ್ ಮಾಡಿದ್ರೆ, ಅಂದರೆ ಅದು ಪೂರ್ತಿ ಪ್ರಮಾಣದ ಒಂದು ಬೀಜದಿಂದ ಬೀಜಕ್ಕೆ ಅಥವಾ ಒಂದು ಅದರ ಒಂದು ಬೆಳವಣಿಗೆ ಎರಡು ವರ್ಷಕ್ಕಿಂತ ಹೆಚ್ಚಿಗೆ ತಗೊಂಡ್ರೆ ಅದನ್ನು ನಾವು ಬಹುವಾರ್ಷಿಕ ಕಳೆಗಳು ಅಂತ ಕರಿತೀವಿ.
2: ಇಲ್ಲಿ ಬಹುವಾರ್ಷಿಕ ಕಳೆಗಳಲ್ಲಿ ಯಾವ್ಯಾವ ಬರ್ತವೆ ಸಾಮಾನ್ಯ ನೀವೆಲ್ಲ ಹೇಳೋದು ನಮ್ಮ ರೈತರಿಗೆ ಯಾವ್ಯಾವ ಕಳೆಗಳು ಬಹುವಾರ್ಷಿಕ ಕಳೆಗಳಾಗಿ ಕಾಡ್ತಾ ಇದ್ದಾವೆ?
3: ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ನಮಗೆ ತುಂಗೆ, ಗರ್ಕೆ, ಪಾರ್ಥೇನಿಯಂ ಇರ್ಬೋದು, ಬೇಲಿಗಿಡ, ಕಾಡು ಬದನೆ, ಕಾಡು ಜೋಳ, ಮುಗ್ಗಲು ಮುಳ್ಳು ಮತ್ತು ಹಳದಿ ಡಾಕ್ ಮುಂತಾದ ಅನೇಕ ರೀತಿಯ ನೂರಾರು ರೀತಿಯ ಒಂದು ಬಹುವಾರ್ಷಿಕ ಕಳೆಗಳಿದ್ದಾವೆ. ಅತಿ ಹೆಚ್ಚು ಮುಖ್ಯವಾಗಿ ನಾವು ಇಲ್ಲಿ ನೋಡಬೇಕಾಗಿರೋದು ಬಹುವಾರ್ಷಿಕ ಕಳೆಗಳು ಅಂದರೆ ಬೆಳೆ ಬೆಳೀತಕ್ಕಂಥ ಹೊಲದಲ್ಲಿರ್ಬೋದು ಅಥವಾ ಪಾಳು ಬಿದ್ದಿರ್ತಕ್ಕಂಥ ಹೊಲ ಇರ್ಬೋದು, ಮುಂತಾದ ಕಡೆ ಬರ್ತಕ್ಕಂಥ ಒಂದು ಕಳೆಗಳಾಗಿರ್ತವೆ ಇವು. ಸೊ ಇವು ಪ್ರಮುಖ ಕಳೆಗಳಾಗಿದೆ.
2: ಈಗ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಸಮಸ್ಯೆ ಹೇಳೋದು ಈ ತುರುಬಿ ಗಿಡ ಅಥವಾ ತುಂಬೆ ಗಿಡ ಅಂತ ಹೇಳ್ತಾರೆ, ಅದು ಬರುತ್ತೆ, ಜೊತೆಗೆ ಕರಿಕೆ ಮತ್ತು ಜೇಕು ಹೇಳ್ತಾರೆ, ಇವು ಜಾಸ್ತಿ ಬರ್ತಾವ್ರಿ, ಏನ್ ಮಾಡಬೇಕು ಅಂತ ಕೇಳ್ತಿರ್ತಾರೆ. ಈಗ ನಾವು ಗರಿಕೆ, ಗರಿಕೆ ಬಹುವಾರ್ಷಿಕ ಕಳೆ ಬಹಳಷ್ಟು ಸಮಸ್ಯೆ ಮಾಡ್ತಾಯಿದೆ ನಮ್ಮ ಹಣ್ಣಿನ ಬೆಳೆಗಳಿರ್ಬೋದು ಅಥವಾ ನಮ್ಮ ಕ್ಷೇತ್ರ ಮಟ್ಟದ ಬೆಳೆಗಳಲ್ಲಿ ಕೆಲವೊಂದು ಸಮಸ್ಯೆ ಮಾಡ್ತಾಯಿದೆ. ಹೇಗೆ ಗರಿಕೆ ನಿರ್ವಹಣೆಯನ್ನು ಹೇಗೆ ಮಾಡ್ಬೇಕಂತ ಹೇಳ್ತಿರ್ತಾವೆ ಒಣಬೇಸಾಯದಲ್ಲಿ ಮತ್ತು ನೀರಾವರಿಯಲ್ಲಿ?
3: ಇದು ಬೇರೆ ನಿಮಗೆ ಏಕವಾರ್ಷಿಕ ಕಳೆಗಳಿಗೂ ಮತ್ತು ಬಹುವಾರ್ಷಿಕ ಕಳೆಗಳಿಗೆ ನಾವು ಒಂದು ಹತೋಟಿ ಕ್ರಮಗಳೇ ಬೇರೆ ಬೇರೆ ಆಗಿರ್ತವೆ. ಸೊ ಏಕವಾರ್ಷಿಕ ಕಳೆಗಳು ಏನು ಅಂದರೆ ಅವು ಬೀಜಗಳಿಂದ ಬೆಳವಣಿಗೆ ಹೊಂದಿ ಮತ್ತೆ ಇನ್ನೊಂದು ಗಿಡ ಆಗಬೇಕಂದ್ರೆ ಬೀಜದಿಂದನೇ ಆಗಬೇಕು. ಅದೇ ಇದು ಏನು ಬಹುವಾರ್ಷಿಕ ಕಳೆಗಳಾಗಿರ್ಬೋದು, ನೀವು ಹೇಳ್ದಂಗೆ ತುಂಗೆ ಇರ್ಬೋದು, ಗರಿಕೆ ಇರ್ಬೋದು, ಮುಂತಾದ ಈ ಒಂದು ಬಹುವಾರ್ಷಿಕ

0: ಅದಕ್ಕೂ ಭಾರಿ ವ್ಯತ್ಯಾಸ ಇರ್ತವೆ. ಸೊ ಹತೋಟಿ ಮಾಡೋದು ಬಹಳ ಬಹಳ ಕಷ್ಟ.
1: ಹೇಗೆ ಈಗ ಗರಿಕೆಗೆ ಬಂದ್ರೆ ತಾವು ಹೇಳೋದು ರೈತರಿಗೆ ಏನ್ ಮಾಡ್ಲಿಕ್ಕೆ ಹೇಳ್ತೀರಿ, ಯಾವ ರೀತಿ ಹತೋಟಿ ಮಾಡಬೇಕು ಗರಿಕೆಗೆ ನೋಡ್ರಿ? ಮೊದಲೆಲ್ಲ ಏನ್ ಮಾಡ್ತಿರು, ಆಳವಾದಂತ ಉಳುಮೆ ಮಾಡ್ರಿ ಅಂತ ಹೇಳ್ತಿದ್ರು, ಅಥವಾ ಮೊದಲೆಲ್ಲ ರೈತರು ಗುದ್ದಿ ತಗೊಂಡು ಹಡ್ಡಿ ಬೇರೆ ಸಮೇತವಾಗಿ 4 ಗಂಟು 5 ಗಂಟು ಒಂದೊಂದು ಫೋಟೋ 2-2 ಫೋಟು ಉದ್ದ ಇರ್ತಿತ್ತು ಒಳಗಡೆ ಬೇರದು ಗರಿಕೆಯನ್ನು ಮಾಡಿದ್ರು. ಈಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಕಡೆ ಹೊಲದಲ್ಲಿ ನೀರಾವರಿ ನೋಡಿದಲ್ಲೇ ಗರಿಕೆ ಬೆಳೆದಿರ್ತದೆ, ಹಂಗೆ ತೋಟಗಾರಿಕೆ ಬೆಳೆಗಳು ಗಿಡಗಳು ಇರ್ತವೆ, ಅದು ಗಿಡ ಇರ್ತದ್ರೆ ಕೆಳಗೆ ಏನು ಮಾಡಲ್ಲ, ಗರಿಕೆ ಅದೇನು ಮಾಡ್ತಾ ಅಂತಂತಿದ್ದಾರೆ ರೈತರು. ನೀವು ತಜ್ಞರಾಗಿ ಏನು ಹೇಳ್ತೀರಿ?
0: ಸೊ ಕೆಲವೇ ಕೆಲವು ಈಗ ನೀವು ನೋಡ್ಬೋದು, ಒಂದು ಭಾಗದಲ್ಲಿ ಹೊಲದಲ್ಲಿ ಒಂದು ಭಾಗದಲ್ಲಿ ಸಣ್ಣ ಪ್ಯಾಚಲ್ಲಿ ಏನಾದ್ರೂ ಈ ಒಂದು ಗರಿಕೆ ಅಂತಕ್ಕಂಥದ್ದು ಬಂದರೆ ಒಂದು ವರ್ಷ ಏನಾದರೂ ಬಿಟ್ಟರೆ ಅದು ಹೊಲ ತುಂಬ ಆಡ್ಕೋಬಿಡುತ್ತೆ. ಸೊ ಈ ಹತೋಟಿ ಮಾಡಬೇಕಾದ್ರೆ ಅನೇಕ ಒಂದು ಕಾರ್ಯಕ್ರಮಗಳಿದ್ದಾವೆ, ಅಂದರೆ ಬೇರೆ ಬೇರೆ ರೀತಿಯಾಗಿ ನಾವು ಅದನ್ನು ಹತೋಟಿ ಮಾಡ್ಬೋದು. ಸೊ ಮುಖ್ಯವಾಗಿ ರೈತರು ಏನಪ್ಪ ಅಂದರೆ ಯಾವುದೇ ಒಂದು ಕಳೆ ಬಂದರೆ ರಾಸಾಯನಿಕಗಳು ಹೊಡಿಬೇಕಂತಾರೆ, ಇಲ್ಲ ಮತ್ತು ಅವುಗಳನ್ನು ಹತೋಟಿ ಮಾಡಬೇಕಂದ್ರೆ ಉಳುಮೆ ಮಾಡೇ ಮಾಡಬೇಕಾಗುತ್ತೆ ಅಂತಂತಾರೆ. ಸೊ ಮುಖ್ಯವಾಗಿ ಈ ಒಂದು ರೀತಿಯ ಬಹುವಾರ್ಷಿಕ ಕಳೆಗಳನ್ನು ಮಾಡಬೇಕಂದ್ರೆ ಬೆಳೆ ಪರಿವರ್ತನೆ ಮಾಡಬೇಕು. ಸೊ ಒಂದು ಈಗ ಮುಖ್ಯವಾಗಿ ಏನಪ್ಪ ಅಂದರೆ ದ್ವಿದಳ ಧಾನ್ಯ ಬೆಳೆಗಳು, ಯಾವ ಬೆಳೆಗಳು ಅವು ಬರ್ತವೆ ಅವನ್ನು ಈ ಒಂದು ಕಳೆಗಳನ್ನು ಹತೋಟಿ ಮಾಡ್ಕೋಬೋದು. ಮತ್ತು ಈಗ ಸರಿಯಾದ ಸಮಯ, ಬೇಸಿಗೆ ಉಳುಮೆ ಅಥವಾ ಆಳವಾದ ಉಳುಮೆ ಮಾಡೋದ್ರಿಂದ ನೀವು ಹೇಳ್ದಂಗೆ 1 ಅಡಿ ಕೆಳಗಡೆ 2 ಅಡಿ ಕೆಳಗಡೆ ಇರತಕ್ಕಂಥ ಬೇರುಗಳೆಲ್ಲನೂ ಮೇಲ್ಗಡೆಗೆ ಬಂದು ಅವು ಈ ಒಂದು ಬಿಸಿಲಿಗೆ ಒಣಗ್ತವೆ. ಇದು ಬಹಳ ಮುಖ್ಯ. ಬೇಸಿಗೆ ಉಳುಮೆ ಅಥವಾ ಆಳವಾದ ಉಳುಮೆ ಎಲ್ಲಿ ಈ ಒಂದು ಗರಿಕೆ ಅಥವಾ ತುಂಗೆ ಜಾಸ್ತಿ ಇರುತ್ತೆ ಅದನ್ನು ಪ್ರತಿ ವರ್ಷ ಮಾಡೋದ್ರಿಂದ ನಿಮಗೆ ಅವುಗಳನ್ನು ಹತೋಟಿ ಮಾಡ್ಬೋದು. ಇನ್ನೊಂದು ಭೂ ಒದಿಕೆ, ಅಂದರೆ ನೀವು ಬಂದಿರತಕ್ಕಂಥ ಹೊಲದಲ್ಲಿ ಬಂದಿರತಕ್ಕಂಥ ಕಸಕಡ್ಡಿಗಳನ್ನು ಅಲ್ಲೇ ಬಿಟ್ಟು ಅವನ್ನ ಕೊಳೆದ್ರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇವುಗಳ ಒಂದು ಬೆಳವಣಿಗೆ ಕಡಿಮೆ ಆಗುತ್ತೆ. ಮತ್ತು ಒಂದು ಬೆಳೆ ಸಮಯದಲ್ಲಿ ಅಂತರ್ ಬೆಳೆಯಾಗಿ ಬೆಳೆಯೋದ್ರಿಂದ, ಬೇರೆ ಬೇರೆ ಬೆಳೆಗಳನ್ನು ಅಂತರವಾಗಿ ಬೆಳೆಯೋದ್ರಿಂದ. ಮತ್ತೆ ನೀವು ಆಗ್ಲೇ ಹೇಳ್ದಂಗೆ ಕೈಯಿಂದ ತೆಗಿತಕ್ಕಂಥದ್ದು, ಮೊದಲಿಗೆ ಹಿಂದಿನ ಕಾಲದಲ್ಲಿ ರೈತರು ಏನ್ ಮಾಡ್ತಾ ಇದ್ರು ಅಂದ್ರೆ
1: ಬುದ್ಧಿ ತಗೊಂಡು
0: ಆಳವಾಗಿ ಕೆತ್ತಿ ಒಂದೊಂದು ಬೇರಿನ ಸಮೇತ ತೆಗೆದು ಅದನ್ನ ಸುಡ್ತಾ ಇದ್ರು. ಸೊ ಈಗ ಏನಾಗಿದೆ ಅಂದ್ರೆ ಆಳುಗಳ ಅಭಾವ ಮತ್ತು ಬೇರೆ ಬೇರೆ ಒಂದು ಪರಿಸ್ಥಿತಿನಲ್ಲಿ ವಿಶಾಲವಾದ ಹೊಲದಲ್ಲಿ ಮಾಡೋದು ಬಹಳ ಕಷ್ಟ
1: ಆಗುತ್ತೆ,
0: ಕಷ್ಟ ಆಗ್ಬಿಡುತ್ತೆ. ಇನ್ನು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅನೇಕ ರಾಸಾಯನಿಕಗಳು ಬಂದಿದ್ದಾವೆ, ಅವುಗಳನ್ನು ನಾವು ಹೊಡೆದ್ರಿಂದ ನಾವು ಅವುಗಳನ್ನು ಹತೋಟಿ ಮಾಡ್ಬೋದು. ಈ ರಾಸಾಯನಿಕಗಳಲ್ಲಿ ಈಗೇನಪ್ಪ ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ಏನು ಅಂದರೆ ರಾಸಾಯನಿಕಗಳು ಹೊಡೆದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂತ ಒಂದು ಗರಿಕೆ ತುಂಗೆ ಒಣಗುತ್ತೆ, ಅದೇ ಒಳಭಾಗದಲ್ಲಿ ಇರ್ತಕ್ಕಂಥದ್ದು ಒಣಗೋದಿಲ್ಲ, ಮತ್ತೆ ಜಿಗಿತೈತೆ. ಒಂದು ಕೆಲವೊಂದು ವಾರಗಳ ನಂತರ ಮತ್ತೆ ಚಿಗುರು ಹೊಡಿತೈತೆ, ಮತ್ತೆ ಆಗ್ತವೆ. ಈಗೇನವಂದ್ರೆ ಬೆಳೆ ಬೆಳೆಯ ಸಮಯದಲ್ಲಿ ಅಥವಾ ಮುಂಗಾರಿನಲ್ಲಿ ರಾಸಾಯನಿಕಗಳು ಹೊಡೆದು ಹತೋಟಿ ಮಾಡ್ಕೊಂಡು ಬೆಳೆ ಬೆಳವಣಿಗೆ ಮಾಡ್ಕೋಬಹುದು, ಬೆಳೆ ಮಾಡ್ಕೋಬಹುದು. ಇಂಥ ಒಂದು ರಾಸಾಯನಿಕಗಳು ಬಂದ್ರೆ ಮುಖ್ಯವಾಗಿ ಯಾವುದೇ ಒಂದು ಹೊಲದಲ್ಲಿರ್ಬೋದು ಅಥವಾ ಪಾಳು ಬಿದ್ದ ಭೂಮಿನಲ್ಲಾದ್ರೆ ಇಂಥ ಒಂದು ಸಂದರ್ಭದಲ್ಲಿ ಗ್ಲೈಪೋಸೇಟ್ ಅಂತ ಬರುತ್ತೆ, ಗ್ಲೈಪೋಸೇಟ್ ಅಥವಾ ಮೀರಾ 71 ಅಂತ ಬರ್ತಕ್ಕಂಥ ಒಂದು ಕೆಮಿಕಲ್ ಬರುತ್ತೆ, ಅದನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ನಾವು ಆ ಒಂದು ಎಲ್ಲ ತುಂಗೆ ಆಗಿರ್ಬೋದು ಗರಿಕೆ ಆಗಿರ್ಬೋದು ಸಂಪೂರ್ಣವಾಗಿ ಒಣಗುತ್ತೆ.
1: ಅದು ಬೆಳೆದಂತ ತುಂಗೆ ಗರಿಕೆ ಮೇಲೆ ಕಳೆನಾಶಕವನ್ನು ಸಿಂಪಡಣೆ ಮಾಡಬೇಕು.
0: ಹೌದು, ಈ ಕಳೆನಾಶಕವನ್ನು ನಾವು ಸಿಂಪಡಣೆ ಮಾಡೋದ್ರಿಂದ 5 ml 1 ಲೀಟರ್ಗೆ ಹಾಕ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ನಾವು ಈ ಒಂದು ಕಳೆಗಳನ್ನು ಹತೋಟಿ ಮಾಡ್ಕೋಬೋದು. ಮತ್ತೆ ಮುಂದೆ ಬರ್ತಕ್ಕಂಥ ಬೆಳೆಗಳಿಗೂ ಸಹ ಈಗ ನಾವು ಮೀರಾ 71 ಅಥವಾ ಗ್ಲೈಪೋಸೇಟ್ ಏನು ಹೇಳ್ತೀವಿ ಇದು ಬೇರುಗಳಿಗೂ ಸಹ ಒಂದು ತಲುಪ್ತಕ್ಕಂಥ ಒಂದು
1: ಕಳೆನಾಶಕ
0: ಇದೆ, ಇದು ಹೊಡೆಯೋದ್ರಿಂದ ನಾವು ಹತೋಟಿ ಮಾಡ್ಕೋಬಹುದು. ಇದಲ್ದ ಇನ್ನೊಂದು ಪ್ಯಾರಾಕ್ವಾಟ್ ಅಂತ ಬರುತ್ತೆ, ಅದನ್ನ ನಾವು ಹೊಡ್ಕೋಬಹುದು.
1: ಅದು ಅಷ್ಟೇ 5 ml,
0: ಅದು 5 ml 1 ಲೀಟರ್ ಹಾಕೊಂಡು ಹೊಡೆಯೋದ್ರಿಂದ ಸೊ ಹತೋಟಿ ಮಾಡ್ಕೋಬಹುದು ರಾಸಾಯನಿಕಗಳಿಂದ. ಮತ್ತೆ ಇನ್ನು ಕೆಲವು ರೈತರು ಹೆಚ್ಚಿಗೆ ಹೆಚ್ಚು ಇರ್ತಕ್ಕಂಥ ಹೊಲದಲ್ಲಿ ಮುಂಗಾರಿಗಿಂತಲೂ ಮುಂಚಿತವಾಗಿ ಸುಡ್ತಾರೆ. ಸುಡೋದ್ರಿಂದಲೂ ಏನಾಗುತ್ತೆ ಅಂದ್ರೆ ಭೂಮಿಯ ಮೇಲ್ಭಾಗ ಮತ್ತು ಆ ಗೆಡ್ಡೆ ಅಂದ್ರೆ ಒಂದು 1/4 ಅಡಿ ಆಳದಲ್ಲಿರ್ತಕ್ಕಂಥ ಗೆಡ್ಡೆಗಳು ಸಹ ಇದರಿಂದ ಸುಟ್ಟು ಹೋಗ್ತವೆ. ಬಟ್ ಪ್ರಾಬ್ಲಮ್ ಏನಪ್ಪ ಅಂದ್ರೆ ಆ ಒಂದು ಸುಡ್ದಂತ ಹೊಲದಲ್ಲಿ ಒಂದು ಸೂಕ್ಷ್ಮಾಣು ಜೀವಿಗಳ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಇದು ಒಳ್ಳೆಯ ಒಂದು ಹತೋಟಿ ಕಾರ್ಯಕ್ರಮ ಅಲ್ಲ, ಆದರೂ ರೈತರು ಹೆಚ್ಚು ಈ ಒಂದು ಗರಿಕೆ
1: ಸಮಸ್ಯೆ
0: ಸುಡ್ತಾರೆ. ಹೌದು ಹೌದು.
1: ಈಗ ಒಣಬೇಸದಲ್ಲಿ ರೈತ ಬಾಂಧವರು ಆಳವಾದ ಉಳುಮೆಯನ್ನ ಮಾಡಬಹುದು, ಗರಿಕೆ ಇದ್ದಲ್ಲಿ ಆ ಜಾಗದಲ್ಲಿ ಸ್ವಲ್ಪ ಆಳವಾದ ಉಳುಮೆಯನ್ನ ಮಾಡೋದ್ರಿಂದ ಮತ್ತು ಆ ಬೇರುಗಳನ್ನೆಲ್ಲ ಸರಿಯಾಗಿ ಆರಿಸಿ ಸುಡ್ಬೇಕು ಅವನ್ನ, ಮತ್ತೆ ಒಗೆದು ಮತ್ತೆ ಮಳೆ ಬಂತಂದ್ರೆ ಮತ್ತೆ ಚಿಗಿತು ಬಿಡ್ತಾವ ಅಲ್ಲೇ ಬೇರುಗಳು.
0: ಹೌದು ಹೌದು.
1: ಆಳವಾದ ಉಳುಮೆ ಮಾಡಬಹುದು. ಈಗ ತೋಟಗಾರಿಕೆ ಬೆಳೆಗಳಿರ್ತವೆ, ತೋಟಗಾರಿಕೆ ಬೆಳೆಗಿದ್ದಾಗ ಅಲ್ಲಿ ಆಳವಾದ ಉಳುಮೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ದಾಳಿಂಬೆ ಇರಬಹುದು ಅಥವಾ ಬೇರೆ ಬೇರೆ ಬಹುವಾರ್ಷಿಕ ಬೆಳೆಗಳಿರ್ತವೆ, ಅಲ್ಲಿ ಕಳೆನಾಶಕನ ಹೊಡಿಬೇಕಲ್ಲಿ
0: ಬೇರೆ ಯಾವುದೇ ಒಂದು ರೀತಿ ಅಂದ್ರೆ ಈಗ ನಾವು ರಾಸಾಯನಿಕ

0: ಸಾವಯವ ಕೃಷಿನಲ್ಲಿ ಮಾಡ್ತಕ್ಕಂಥ ರೈತರು ರಾಸಾಯನಿಕಗಳನ್ನು ಬಳಸೋದಿಲ್ಲ
1: ಬಳಸೋದಿಲ್ಲ.
0: ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಒದಿಕೆ ಮಾಡುವುದು. ಕೆಲವರು ಗಿಡದ ಸುತ್ತು ಒಂದು ಪ್ಲಾಸ್ಟಿಕ್ ಒದಿಕೆ ಮಾಡೋದ್ರಿಂದ ಯಾವುದೇ ರೀತಿಯಾದ ಕಳೆಗಳು ಬರೋದಿಲ್ಲ, ಮತ್ತು ಗಿಡಗಳ ಬೆಳವಣಿಗೆನು ಚೆನ್ನಾಗುತ್ತೆ, ಮತ್ತು ತೇವಾಂಶನು ಸಂರಕ್ಷಣೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಬೇರೆ ಯಾವುದೇ ಒಂದು ಪದ್ಧತಿ ಸಿಗೋ ಅಂದ್ರೆ ಅನುಕೂಲ ಆಗೋದಿಲ್ಲ ಅಂತ ಸಮಯದಲ್ಲಿ ಮಾತ್ರ ರಾಸಾಯನಿಕಗಳಿಗೆ ಹೋಗ್ಬೇಕಾಗುತ್ತೆ. ಒಂದು ಗ್ಲೈಫೋಸೇಟ್ ಅಥವಾ ಪ್ಯಾರಾಕ್ವಾಟ್ ಅಂತಕ್ಕಂಥ ಕಳೆನಾಶಕಗಳನ್ನು ನಾವು ಕೇರ್ಫುಲ್ ಆಗಿ ಹೊಡಿಬೇಕು. ಯಾಕೆಂದ್ರೆ ಇದು ಯಾವುದೇ ಒಂದು ಹಸಿರು ಒಂದು ಗಿಡ
1: ಬೆಳೆಯಿದ್ರೆ
0: ಒಣಗೋಗ್ಬಿಡುತ್ತೆ. ಸೊ ಅದನ್ನ ನಾವು ಕೇರ್ಫುಲ್ ಆಗಿ ಹೊಡಿಬೇಕು. ಮತ್ತೆ ಯಾವುದೇ ರಾಸಾಯನಿಕಗಳು ಬೇಡ ಅಂದ್ರೆ ಬೇರೆ ರೀತಿಯ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು.
1: ಅಂದ್ರೆ ರಾಸಾಯನಿಕ ಬೇಡ ಅಂತಂದ್ರೆ ಪದ್ಧತಿ ಮತ್ತೆ ಬೇರೆ ಅಂದ್ರೆ ಆಳವಾದ ಉಳುಮೆ ಮಾಡಬೇಕು, ಅದನ್ನೇ ಮಾಡ್ಬೇಕು ತೆಗಿಬೇಕು ಅಂತ ಹೇಳ್ತಿರ್ತಾವ.
0: ಹೌದು. ಮತ್ತೆ ಕಸ ಕಡ್ಡಿನೂ ಸಹ ನಮ್ಗೆ ಬೇರೆ ಕಳೆ ಇಲ್ದಿರ್ತಕ್ಕಂತ ಕಸ ಕಡ್ಡಿನ ಭೂ ಒದಿಕೆ ಆಗಿ ಒದಿಸೋದ್ರಿಂದಲೂ ಸಹ ಈ ಒಂದು ಗಿಡಗಳ ಅಂದ್ರೆ ಕಳೆಗಳ ಒಂದು ಬೆಳವಣಿಗೆನ ಕಾತೋಟಿ ಮಾಡಬಹುದು.
1: ಈಗ ನೀರಾವರಿ ಪ್ರದೇಶದಲ್ಲಿ ಗರಿಕೆ ಜೇಕು ಚೆನ್ನಾಗಿ ಸಿಗ್ತಿರ್ತದೆ. ಆಮೇಲೆ ನೀವು ಗ್ಲೈಫಾಸೇಟ್ ಅಥವಾ ಪ್ಯಾರಾಕ್ವಾಟ್ ಔಷಧಿಯನ್ನು ಕಳೆನಾಶಕವನ್ನು ಸಿಂಪರಣೆ ಮಾಡ್ತೀವಿ, ಒಣಗಿ ಬಿಡುತ್ತೆ ಅದು.
0: ಹೌದು.
1: ಒಣಗಿ ಮತ್ತೆ ಒಂದು 15 ದಿವಸ ಒಂದು ತಿಂಗಳಾದ್ಮೇಲೆ ಮತ್ತೆ ಬಂದ್ಬಿಡುತ್ತೆ.
0: ಹೌದು.
1: ಮತ್ತೆ ಹೊಡಿಬೇಕಂತಿರುವಾಗ
0: ಮತ್ತೆ ಹೊಡಿಬೇಕಾಗುತ್ತೆ. ಬಂದ್ರೆ ರಾಸಾಯನಿಕಗಳಿಂದಲೇ ಮಾತ್ರ ಅಂತಾನೆ ಆದಾಗ ಇದಾಗುತ್ತೆ. ಇನ್ನೊಂದು ಕೆಲವೊಂದು ಬೆಳೆ ಪರಿವರ್ತನೆಯನ್ನು ಮಾಡಬಹುದು. ಸೊ ಈಗ ಅಗಲವಾದ ಈಗ ತೊಗರಿ ಮತ್ತಿ ಮುಂತಾದ ಒಂದು ಬೆಳೆಗಳು ಅಗಲವಾದ ಒಂದು ಸಾಲುಗಳಲ್ಲಿ ಮಾಡೋದ್ರಿಂದ ಈ ಸಾಲುಗಳ ಮಧ್ಯೆ ಈ ಕಳೆಗಳ ಒಂದು ಉಪಟಲ ಜಾಸ್ತಿ ಆಗುತ್ತೆ. ಅಂತ ಸಮಯದಲ್ಲಿ ಇವುಗಳನ್ನು ಹತೋಟಿ ಮಾಡೋಕ್ಕೆ ಕಷ್ಟ ಆಗ್ಬೋದು. ಬೇರೆ ಯಾವುದು ಅನಿವಾರ್ಯ ಯಾವುದು ಇಲ್ಲ ಅಂತ ಸಮಯದಲ್ಲಿ ರೈತರು ಮುನ್ನೆಚ್ಚರಿಕೆ ವಹಿಸಿ ಈ ಕಳೆನಾಶಕಗಳನ್ನು ಬಳಸಬೇಕು, ಬಹಳ ಮುಖ್ಯ.
1: ಅಂದ್ರೆ ಈಗ ನಾವು ವಾರ್ಷಿಕ ಬೆಳೆಗಳನ್ನ ಬೆಳಿತಕ್ಕಂತ ಸಂದರ್ಭದಲ್ಲಿ ಈಗ ಗೋಧಿ ಬೆಳಿತೀವಿ, ಹತ್ತಿ ಬೆಳಿತೀವಿ, ಸೂರ್ಯಕಾಂತಿ ಬೆಳಿತಿರ್ತೀವಿ, ಅಂತ ರೈತರು ಹೇಳೋದು ಎಷ್ಟು ಕಷ್ಟಪಟ್ಟರು ಹೋಗ್ತಾ ಇಲ್ಲ ಇದು ಗರಿಕೆ ಮತ್ತು ಜೇಕು, ಇದಕ್ಕೆ ಏನು ಮಾಡ್ಬೇಕು ಗೊತ್ತಾಗತ್ತಲ್ಲ ಅಂತ ಹೇಳ್ತಾರೆ. ಅದೇನೋ ಇನ್ನೂ ಮೊಳಕೆ ಬಂದಿರ್ತೇವೆ, ಅದೇ ಗರಿಕೆನ ಬಂದ್ಬಿಡತ್ತೆ ಮುಂಚೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ನಿವಾರಣೆ ಮಾಡೋದು, ಕಳೆನಾಶಕದಿಂದ ನಿವಾರಣೆ ಮಾಡೋದು ಕಷ್ಟ ಆಗಿಬಿಡತ್ತೆ ಅವರಿಗೆ.
0: ಕಳೆನಾಶಕಗಳನ್ನ ನಿವಾರಣೆ ಮಾಡೋದು ತೊಂದರೆ ಆದಂಥ ಸಮಯದಲ್ಲಿ ಅಂತರ್ ಬೇಸಾಯ ಮಾಡ್ತಕ್ಕಂಥದ್ದು ಮುಂಚಿತವಾಗಿ ಒಂದು ಬಿತ್ತನೆ ಆದ 15 ದಿನಕ್ಕೆ ಅಂತರ್ ಬೇಸಾಯ ಮಾಡ್ತಕ್ಕಂಥದ್ದು, ಮತ್ತೆ ಸಾಲುಗಳ ಮಧ್ಯೆ ಬೇರೆ ಬೆಳೆಗಳನ್ನು ಬೆಳೀತಕ್ಕಂಥದ್ದು, ಈಗ ದ್ವಿದಳ ಧಾನ್ಯಗಳು ಇರ್ಬೋದು, ಹೆಸರು ಇರ್ಬೋದು, ಉದ್ದು ಇರ್ಬೋದು, ಹುರುಳಿ ಇರ್ಬೋದು, ಇಂಥವನ್ನ ಬೆಳೆದ್ರಿಂದ ಏನಾಗುತ್ತೆ ಅಂದ್ರೆ ಅವುಗಳ ಮಾಸ್ಕ್ ಆಗ್ಬಿಡುತ್ತೆ. ಸೊ ಅವು ಈ ಒಂದು ಕಳೆಗಳ ಬೆಳವಣಿಗೆ ಆಗೋದಿಲ್ಲ. ಸುಮಾರು ಒಂದು 15 ರಿಂದ 20 ದಿನಗಳು ಬೇಕು ಏನೋ ಇಂಥ ಕಳೆಗಳು ಮತ್ತೆ ಬೆಳವಣಿಗೆ ಆಗಿ ಒಂದು ಸಾಲುಗಳ ಮಧ್ಯೆ ಬರ್ತಕ್ಕಂಥದ್ದು. ಅಂತ ಸಮಯದಲ್ಲಿ ಈ ದ್ವಿದಳ ಧಾನ್ಯಗಳು ಏನಾದ್ರೂ ಬೆಳೆದಿದ್ದೆ ಆದ್ರೆ ನಮ್ಮ ಆ ಸಾಲುಗಳ ಮಧ್ಯೆ ಬರ್ತಕ್ಕಂಥ ಕಳೆಗಳನ್ನ ಹತೋಟಿ ಮಾಡ್ಕೋಬಹುದು.
1: ಅಂದ್ರೆ ಈಗ 2 ಸಲ 3 ಸಲ ನೀರಾವರಿ ಪ್ರದೇಶ ಇತ್ತಪ್ಪ ಅಂದ್ರೆ ಈ ಚೆನ್ನಾಗಿ ಸಿಕ್ಕಿದಾಗ 2 ರಿಂದ 3 ಸಲ ಕಳೆನಾಶಕವನ್ನು ಅದರ ಮೇಲೆ ಸಿಂಪರಣೆ ಮಾಡಿದ್ರೆ ಕಂಪ್ಲೀಟ್ ಹೋಗತ್ತಂತಿರ್ತಾವ ಕಳೆನಾಶಕ ಯೂಸ್
0: ಮಾಡೋದ್ರೆ.
1: ಈ ನೋಡಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದ್ದಾವೆ. ಈಗ ಕೆಲವೊಮ್ಮೆ ಕೀಟಗಳನ್ನ ಹತೋಟಿ ಮಾಡ್ಲಿಕ್ಕೆ ಕೆಲವೊಂದು ಕೀಟಗಳನ್ನ ಹೊಲದಲ್ಲಿ ಪರತಂತ್ರ ಜೀವಿಗಳನ್ನ ಬಿಡ್ತಾರೆ. ಅದೇ ತರ ಕಳೆಗಳನ್ನ ತಿನ್ನುವಂತ ಪರತಂತ್ರ ಜೀವಿಗಳು ಏನಾದ್ರು ಕಂಡಿಡಿದ್ರೆ ವಿಜ್ಞಾನಿಗಳು
0: ಆದ್ರೆ ಇದೆ ಅಂದ್ರೆ ಏನು ಜೈವಿಕವಾಗಿ ಆ ಕಳೆಗಳನ್ನು ಹತೋಟಿ ಮಾಡಿರ್ತಕ್ಕಂಥದ್ದು, ಬಟ್ ಈ ನಮ್ಮ ದೇಶದಲ್ಲಿ ಆಗಿರ್ಬೋದು ಮತ್ತೆ ಈ ಪ್ರಾಂತ್ಯದಲ್ಲಿ ಅದು ಇನ್ನೂ ಹೆಚ್ಚು ಪ್ರಚಲಿತ ಆಗಿಲ್ಲ. ಸೊ ವೈಜ್ಞಾನಿಕವಾಗಿ ಬೆಳವಣಿಗೆ ಆಗಿದ್ದಾವೆ. ಸೊ ಬಟ್ ಇಲ್ಲಿ ಈ ಭಾಗದಲ್ಲಿ ಈ ಒಂದು ಜೈವಿಕವಾಗಿ ಕಳೆಗಳನ್ನು ಹತೋಟಿ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಬಂದಿಲ್ಲ.
1: ಈಗ ಇನ್ನೊಂದು ಕಳೆ ಬಹುವಾರ್ಷಿಕ ಕಳೆಗೆ ಬಂದಾಗ ತುರ್ಬಿ ಗಿಡ ಅಂತ ಹೇಳ್ತೀವಿ ನಾವು, ತುರ್ಬಿ ಗಿಡ ಅದೇ ನೀವು ಹೇಳಿದ್ರಲ್ಲ ಒಂದು, ಅದನ್ನ ಹತೋಟಿ ಮಾಡೋದು ಕಷ್ಟ. ಒಣ ಪ್ರದೇಶದಲ್ಲಿ ಬಹಳಷ್ಟು ಬರ್ತಾ ಇರ್ತದ, ಬದನೆ ಜಾತಿಗೆ ಸೇರಿದಂತ ಒಂದು ಸಸ್ಯ.
0: ಹೌದು,
1: ಬಹಳಷ್ಟು ಬರುತ್ತೆ.
0: ಕಾಡು ಬದನೆ.
1: ಅದು ಹೇಗೆ ನಿರ್ಮೂಲನೆ ಮಾಡೋದಂತಿರ್ತಾವ?
0: ಸೊ ನಾನು ಆಗ್ಲೇ ಹೇಳಿದೆ ನಮ್ಗೆ ಈ ಒಂದು ಬಹುವಾರ್ಷಿಕ ಬೆಳೆಗಳಲ್ಲಿ ಬೀಜದಿಂದ ಬರ್ತಕ್ಕಂತ ಯಾವುದೇ ಒಂದು ಕಳೆಗಳಿದ್ರೆ ಅವುಗಳನ್ನ ಹತೋಟಿ ಮಾಡೋದು ಈಸಿ. ಸೊ ನಮ್ಗೆ ತುಂಗೆ ಗರಿಕೆ ಇಂಥವುಗಳನ್ನ ಬೇರಿಂದ ಬೆಳವಣಿಗೆ ಆಗ್ತಕ್ಕಂತ ಬಹುವಾರ್ಷಿಕ ಕಳೆಗಳನ್ನ ಹತೋಟಿ ಮಾಡೋದು ಕಷ್ಟ. ಸೊ ಇಂಥವುಗಳನ್ನ ಏನಾಗುತ್ತೆ ಅಂದ್ರೆ ಯಾವ ಮುಂಚಿತವಾಗಿ ಹೂ ಬಿಡದಿದ್ದಕ್ಕಿಂತಲೂ ಮುಂಚಿತವಾಗಿ ಅಥವಾ ಬೀಜ ಬರ್ದಕ್ಕಿಂತಲೂ ಮುಂಚಿತವಾಗಿ ಅವುಗಳನ್ನ ಕಿತ್ತು ನಾವು ಸುಡೋದ್ರಿಂದ ಅವುಗಳನ್ನ ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಈಗ ಪಾರ್ಥೇನಿಯಮ್ ಸಹ ಬೀಜದಿಂದ ಬರ್ತಕ್ಕಂತ ಒಂದು ಬಹುವಾರ್ಷಿಕ ಕಳೆ, ಇದನ್ನ ನಾವು ಹತೋಟಿ ಮಾಡಬಹುದು.
1: ಬಂದಾಗ ಕಳೆಯನ್ನ ಬೀಜ ಆಗೋರಿಗೂ ಬಿಡಬಾರ್ದು.
0: ಯಾವುದೇ ಒಂದು ಈ ಕಳೆಗಳನ್ನ ಬೀಜ ಆಗೋವರೆಗೂ ಬಿಡಬಾರ್ದು. ನೀವು ಬೀಜ ಆಗೋವರೆಗೂ ಬಿಟ್ಟಿದ್ದೆ ಆದ್ರೆ ಒಂದ್ಸರಿ ಬೀಜ ಆದ 7 ವರ್ಷ ಅವು ಮತ್ತೆ ಮತ್ತೆ ಬರ್ತಾ ಇರ್ತವೆ. ಅಷ್ಟು ಕಷ್ಟ.
1: ಪಾರ್ಥೇನಿಯಮ್ ಒಂದು ಸಸ್ಯದ ಬೀಜ ಭೂಮಿಯಲ್ಲಿ ಎಷ್ಟು ವರ್ಷ ಜೀವಂತವಾಗಿರುತ್ತದೆ ಬೀಜ?
0: ಸೊ ನಮ್ಮ ಒಂದು ವೈಜ್ಞಾನಿಕವಾಗಿ ತಿಳಿದದ್ದು ಏನಪ್ಪ ಅಂದ್ರೆ ಒಂದು ಸರಿ ಅದು ಬೀಜ ಆದ 7 ವರ್ಷ ಅದು ಭೂಮಿನಲ್ಲೇ ಇರುತ್ತೆ.
1: ಇರುತ್ತೆ. ಯಾವಾಗ ಬೇಕಾಗ ಒಳ್ಳೆ ಕಂಡೀಷನ್ ಸಿಕ್ಕರೆ ಮೊಳಕೆ ಬಂದ್ಬಿಡುತ್ತೆ.
0: ಹೌದು, ಅದು ಕಂಡೀಷನ್ ಸಿಕ್ಕಿದ್ರೆ ಲಕ್ಸುರಿಯಾಗಿ ಬೆಳಿತೈತೆ. ಮತ್ತೆ ಬಟ್ ಅದನ್ನ ಹತೋಟಿ ಮಾಡೋದು ಬಹಳ ಈಸಿ. ಸೊ ಏನು ಅಂದ್ರೆ ನಾವು ಯಾವುದೇ ಒಂದು ಈ ಬೇಸಾಯ ಕ್ರಮಗಳನ್ನ ನಾನು ಏನ್ ಹೇಳಿದ್ನಲ್ಲ ಅವನ್ನ ಮಾಡ್ಬೋದು, ಬಟ್ ಇವೆಲ್ಲವನ್ನೂ ನಾವು ಹೂವ ಅಥವಾ ಹೂವಾಡುವಂತಕ್ಕಿಂತ ಮುಂಚಿತವಾಗಿ ಮಾಡ್ಕೋಬೇಕು. ಮುಂಚಿತವಾಗಿ ಮಾಡ್ಕೊಳ್ಳೋದ್ರಿಂದ ಹತೋಟಿ ಮಾಡ್ಬೋದು.
1: ವಿಶೇಷವಾಗಿ ಮತ್ತೆ ಬಹುವಾರ್ಷಿಕ ಬೆಳೆಗಳಿಗೆ ಬಂದಾಗ ಏನು ಒಂದು ಇತ್ತೀಚೆಗೆ ಬದಲಾವಣೆಗಳಾಗಿದ್ದಾವೆ, ಏನಾದರೂ ಹೊಸ ತಂತ್ರಜ್ಞಾನಗಳು ಬಂದಿದ್ದಾವೆ ನಿರ್ವಹಣೆಯಲ್ಲಿ?
0: ಈಗ ಇಂದಿನ ದಿನಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಬೇಸಾಯ ಕ್ರಮಗಳನ್ನೇ ಈಗಲೂ ನಾವು ಶಿಫಾರಸು ಮಾಡ್ತೀವಿ. ರಾಸಾಯನಿಕಗಳನ್ನು ಶಿಫಾರಸು ಮಾಡಿದಾಗ ಇತ್ತೀಚೆಗೆ ಬಂದಿರತಕ್ಕಂಥ ರಾಸಾಯನಿಕಗಳನ್ನೇ ನಾವು ಹೇಳ್ತೀವಿ. ಸೊ ಇನ್ನು ಸಮಗ್ರ ನಿರ್ವಹಣೆ ಭಾಳ ಮುಖ್ಯ. ಏಕವಾರ್ಷಿಕ ಕಳೆಗಳಿಗಿಂತಲೂ ಬಹುವಾರ್ಷಿಕ ಕಳೆಗಳಲ್ಲಿ ಸಮರ್ಪಕವಾದ ನಿರ್ವಹಣೆ ಮಾಡಿದ್ದೇ ಆದರೆ ಸಂಪೂರ್ಣ ಹತೋಟಿ ಮಾಡ್ಬೋದು. ಬಟ್ ನೀವು ಯಾವುದೋ ಒಂದು ರೀತಿಯಲ್ಲಿ ಒಂದು ವರ್ಷ ಮಾಡಿ ಒಂದು ವರ್ಷ ಬಿಟ್ಟು ಅಥವಾ ಒಂದು ಸೀಸನಲ್ಲಿ ಮಾತ್ರ ಮಾಡಿ ಮುಂದಿನ ವರ್ಷ ಮಾಡಲಿಲ್ಲ ಅಂದರೆ ಅದು ಹೆಚ್ಚು ಹೆಚ್ಚು ಜಾಸ್ತಿ ಆಗ್ತಾ ಹೋಗುತ್ತೆ.
1: ಈಗ ಕೆಲವೊಂದು ಬೆಳೆಗಳನ್ನು ಬೆಳೆಯೋದ್ರಿಂದ ಕಳೆಗಳ ನಿರ್ಮೂಲನೆ ಮಾಡಬಹುದು, ಕಳೆಗಳ ಒಂದು ಹತೋಟಿ ಬರಲಾರದಂತೆ ಮಾಡಬಹುದು ಅಂತ ಹೇಳ್ತಾರೆ.
0: ಹೌದು.
1: ಯಾವ ಬೆಳೆಗಳು ಉದಾಹರಣೆ, ಈಗ ಗರಿಕೆ ಜೇಕು ಎಲ್ಲಿ ಬರುತ್ತೆ ಅಂತಲ್ಲಿ ಭೂಮಿಗೆ ಕೆಲವೊಂದು ಬೆಳೆಗಳನ್ನು ಸೂಕ್ತವಾಗಿ ವಿಜ್ಞಾನಿಗಳು ಶಿಫಾರಸು ಮಾಡ್ತಾರೆ, ಈ ಬೆಳೆ ಹಾಕ್ಬಿಡ್ರಿ ನಿಮ್ಮ ಗರಿಕೆ ಬರೋದಿಲ್ಲ ಸುಟ್ಟು ಹೋಗಿಬಿಡುತ್ತೆ ಅಂತ ಹೇಳ್ತಾರೆ.
0: ಸಾಮಾನ್ಯವಾಗಿ ಇಂಥ ಒಂದು ಬೆಳೆಗಳ ಹತೋಟಿಗೆ ಮೂಲ ತತ್ವ ಏನು ಅಂದರೆ ಭೂಮಿಯ ಒಂದು ನಾವು ಏನು ಭೂಮಿನ ಎಕ್ಸ್ಪೋಸ್ ಮಾಡ್ದಂಗೆ ಅದನ್ನ ಸಂಪೂರ್ಣವಾಗಿ ಒದಕೆ ತರ ಮಾಡಬೇಕು. ಈಗ ನಾವು ಬಹುಬೇಗ ಬೆಳೀತಕ್ಕಂಥ ಬೆಳೆಗಳಾಗಿರ್ಬೋದು, ದ್ವಿದಳ ಧಾನ್ಯಗಳು, ಹೆಸರು, ಉದ್ದು, ಉರುಳಿ ಇಂಥ ಮುಂತಾದ ಬೆಳೆಗಳನ್ನು ಬೆಳೆಯೋದ್ರಿಂದ
1: ಒಂದು ಭೂಮಿ ಎಲ್ಲ ಕವರ್ ಮಾಡಿಬಿಡ್ತವೆ,
0: ಭೂಮಿನ ಬೇಗ ಕವರ್ ಮಾಡಿಬಿಡುತ್ತೆ, ಅವಾಗ ಈ ಕಳೆಗಳು ಬರೋದನ್ನ ತಡೀತವೆ. ಸೊ ಅದು ಬಹಳ ಮುಖ್ಯ.
1: ಈಗ ಕೆಲವೊಮ್ಮೆ ನೀರು ನಿಲ್ಲಿಸ್ತಕ್ಕಂಥ ಬೆಳೆಗಳು ಜಾಸ್ತಿ ನೀರು ನಿಲ್ಲಿಸ್ತವೆ, ಈಗ ಕಬ್ಬು ಉದಾಹರಣೆ, ಕಬ್ಬು ಅಥವಾ ಈಗ ಭತ್ತ ಬೆಳೀತಾರೆ.
0: ಹೌದು.
1: ಭತ್ತದ ಗದ್ದೆಯಲ್ಲಿ ಕರಿಕೆ ಕಾಣೋದಿಲ್ಲ, ಇಲ್ಲಿ ಕರಿಕೆ ಬರೋದೇ ಇಲ್ಲಲ್ವಾ?
0: ಹೌದು.
1: ಅಂತ ಗದ್ದೆಯಲ್ಲಿ
0: ಸರ್ ಮುಖ್ಯವಾಗಿ ಇವು ಮತ್ತೆ ಬೆಳವಣಿಗೆ ಆಗದೆ ಬೇರುಗಳಿಂದ, ಈ ಬೇರುಗಳು ಕೊಳೆದಿಂದ ಸ್ಟಾರ್ಟ್ ಆದ್ರೆ ಅಥವಾ ಬೇರುಗಳು ಕೊಳತೋಗ್ಬಿಟ್ರೆ ಮತ್ತೆ ಬರ್ತಕ್ಕಂಥ ಪ್ರಮೇಯನೇ ಇರೋದಿಲ್ಲ.
1: ಹೌದು.
0: ಸೊ ಏಕ ವರ್ಷ ಬೆಳೆಗಳು ಏನಂದ್ರೆ ಬೀಜದಿಂದ ಬರೋದ್ರಿಂದ ನೀರಿನ ಮೂಲಕ ಬರ್ಬೋದು, ಗೊಬ್ಬರದ ಮೂಲಕ ಬರ್ಬೋದು, ಅವು ಬೀಜದಿಂದ ಮತ್ತೆ ಕಳೆಗಳಾಗಿ ಬೆಳವಣಿಗೆ ಆಗ್ತವೆ. ಈ ಬಹುವಾರ್ಷಿಕ ಬೆಳೆಗಳು ಬೇರುಗಳಿಂದ ಗೆಡ್ಡೆ ಗೆಣಸಿನಿಂದ ಬರೋದ್ರಿಂದ ಅವು ಕೊಳತೋಗಿರೋದ್ರಿಂದ ಮತ್ತೆ ಬರ್ತಕ್ಕಂಥ ಪ್ರಮೇಯನೇ ಇರೋದಿಲ್ಲ.
1: ಈಗ ನೋಡ್ರಿ, ಬಹಳಷ್ಟು ಕಾಟ ಇತ್ತು, ಭಯಂಕರ ಕಳೆ ಇತ್ತು ಬಹುವಾರ್ಷಿಕ ಕಳೆ, ವಿಶೇಷವಾಗಿ ಗರಿಕೆ. ಗರಿಕೆ ಇದ್ದಂತ ಪ್ರದೇಶವನ್ನ ಗದ್ದೆ ಮಾಡಿಬಿಟ್ರೆ ಹೇಗೆ? ಅಲ್ಲಿ
0: ಗದ್ದೆ ಮಾಡಿದ್ರೆ ಬೆಳೆ ಪರಿವರ್ತನೆ ಮಾಡಿದ್ರೆ ಅವುಗಳನ್ನ ತೊಂದರೆನ ಹೋಗ್ಲಾಡ್ಸ್ಕೊ.
1: ಒಂದ್ ವರ್ಷ ನಾವು ನೀರ್ ನಿಲ್ಲಿಸಿ ಭತ್ತವನ್ನ ಬೆಳೆದ್ಬಿಟ್ರೆ ಕಳೆ ಬರೋದೇ ಇಲ್ಲ. ಅದು
0: ಹೌದು, ಬರೋದಿಲ್ಲ. ಹೌದು, ಅದು ಒಂದು ಒಂದು ಪದ್ಧತಿ ಅನ್ಕೋಬಹುದು ನಾವು. ಬೆಳೆ ಪರಿವರ್ತನೆ ಮಾಡೋದ್ರಿಂದಲೂ ನಾವು ಅವುಗಳನ್ನ ಹತೋಟಿ ಮಾಡ್ಕೋಬಹುದು.
1: ಏನ್ ಹೇಳಿಕ್ ಇಷ್ಟಪಡ್ತೀರಿ ನಮ್ಮ ರೈತರಿಗೆ ಕೊನೆಯದಾಗಿ, ಬಹುವಾರ್ಷಿಕ ಕಳೆಗಳು ಹಾನಿಯ ಪ್ರಮಾಣ ಬಹಳಷ್ಟು ಮಾಡ್ತಾವ ಅಂತ ಹೇಳ್ತೀರಾ, ಅಥವಾ ನೀವು ಹೇಗೆ ಅಷ್ಟೇನು ಹಾನಿ ಆಗೋದಿಲ್ಲ ಬಹುವಾರ್ಷಿಕ ಕಳೆಗಳಿಂದ ಅಂತ ಹೇಳಿದ್ರೆ?
0: ಈ ಬಹುವಾರ್ಷಿಕ ಕಳೆಗಳಲ್ಲಿ ಮುಖ್ಯವಾಗಿ ಒಣ ಬೇಸಾಯದಲ್ಲಿ ಹೆಚ್ಚು ಒಂದು ತೊಂದರೆ ಕೊಡ್ತಕ್ಕಂಥದ್ದು ನೀರಾವರಿ ಪ್ರದೇಶಕ್ಕಿಂತಲೂ. ಅದರಲ್ಲೂ ನಿಮಗೆ ಅಗಲವಾದ ಸಾಲುಗಳಲ್ಲಿ ಬಿತ್ತನೆ ಮಾಡ್ತಕ್ಕಂಥ ಹತ್ತಿ ಇರ್ಬೋದು, ತೊಗರಿ ಇರ್ಬೋದು, ಇಂಥ ಒಂದು ಹೊಲಗಳಲ್ಲಿ ಈ ಒಂದು ಕಳೆಗಳ ಪ್ರಮಾಣ ಜಾಸ್ತಿ ಇರುತ್ತೆ. ಇವುಗಳನ್ನು ನೀವು ಹತೋಟಿ ಮಾಡ್ಕೋಬೇಕಂದ್ರೆ ಒಂದು ಹೊಲಕ್ಕೆ ತಕ್ಕನಾಗಿ ಸಮಗ್ರ ಒಂದು ಕಳೆ ನಿರ್ವಹಣೆ ಕ್ರಮಗಳನ್ನು ಮಾಡಿದ್ದೆ ಆದರೆ, ಭೌತಿಕವಾಗಿ ಆಗಿರ್ಬೋದು, ಬೇಸಾಯ ಕ್ರಮಗಳಿಂದ ಆಗಿರ್ಬೋದು, ಅಥವಾ ರಾಸಾಯನಿಕಗಳಿಂದ ಆಗಿರ್ಬೋದು, ಇವೆಲ್ಲವನ್ನು ನೀವು ಸಮಗ್ರವಾಗಿ ಮಾಡಿದ್ದೆ ಆದರೆ ಈ ಒಂದು ಬಹುವಾರ್ಷಿಕ ಕಳೆಗಳನ್ನು ಸಹ ನಾವು ಸಮಗ್ರವಾಗಿ ಹತೋಟಿ ಮಾಡ್ಬೋದು. ಸೊ ಒಂದು ಪದ್ಧತಿಗಿಂತಲೂ ಬಟ್ ರೈತರ ಒಂದು ಇಚ್ಛೆ ಬಹಳ ಮುಖ್ಯ. ಸೊ ಬಂದ್ರೆ ಏನಪ್ಪ ನಮ್ಮ ಹೊಲ ತುಂಬಾ ಗರಿಕೆ ಬಂದಿದೆ, ತುಂಗೆ ಬಂದಿದೆ ಅಂತ ಹೇಳಿ ಕೈ ಚೀಲ ಕೂರೋದಲ್ಲ. ಸೊ ಅದನ್ನ ನಾವು ಹಂತ ಹಂತವಾಗಿ ಸಮಗ್ರವಾಗಿ ನಿರ್ವಹಣೆ ಮಾಡಿದ್ದೆ ಆದ್ರೆ ಸಂಪೂರ್ಣ ಹತೋಟಿ ಮಾಡಬಹುದು.
1: ಅಂದ್ರೆ ನೀವು ಹೇಳಿದಂತ ಕೆಲವೊಂದು ಪ್ಯಾರಾಕ್ವಾಟ್ ಇರ್ಬೋದು, ಗ್ಲೈಫಾಸೆಟ್ ಇರ್ಬೋದು, ಆಮೇಲೆ ಮೀರಾ
0: 71 ಅಂದ್ರೆ ಅದೇ
1: ಅವೆಲ್ಲ ಕಳೆನಾಶಕವನ್ನ ಬೆಳೆ ಇದ್ದಾಗ ಬಳಸುದು ಬಹಳ ಸೂಕ್ಷ್ಮತೆ ಅಲ್ವಾ? ಬಹಳಷ್ಟು ಎಚ್ಚರಿಕೆಯಿಂದ ಬಳಸಬೇಕು ಅವನ್ನ,
0: ಈಗ
1: ಬೆಳೆಗಳ ಮೇಲೆ ಹೊಡಿಬೇಕು ಮಾತ್ರ.
0: ನಾನು ಈಗ ಪ್ಯಾರಾಕ್ವಾಟ್ ಅಂತ ಹೇಳಿದ್ನಲ್ಲ, ಅದನ್ನು ತೊಗರಿ ಬೆಳೆನಲ್ಲೂ ಸಹ ನಾವು ಶಿಫಾರಸು ಮಾಡಿದೀವಿ. ಬಟ್ ಏನಂದ್ರೆ ಅದನ್ನ ಸಿಂಪರಣೆ ಮಾಡ್ಬೇಕಾದ್ರೆ ಸ್ಪ್ರೇ ವುಡ್ ಆ ಕಡೆ ಈ ಕಡೆ
1: ಸಿಡಿಬಾರ್ದು, ಎಲ್ಲಿ
0: ಸಿಡಿಬಾರ್ದು ಬೆಳೆಗಳಿಗೆ, ಯಾವುದೇ ಕಾರಣಕ್ಕೂ ಸಿಡಿಬಾರ್ದು. ಎಲ್ಲಿ ಸಿಡಿಯಿತೋ ಅಲ್ಲಿ ಸುಟ್ಟೋಗ್ಬಿಡ್ತವೆ. ಸೊ ಇದು ಯಾವುದು ಹಸಿರು ಪದಾರ್ಥ, ಹಸಿರು ಗಿಡಗಳಿರ್ತವೆ ಎಲ್ಲವನ್ನೂ ಸುಟ್ಟೋಗ್ತವೆ. ಆದ್ರಿಂದ ರೈತರು ಇವನ್ನ ಸಿಂಪರಣೆ ಮಾಡ್ಬೇಕಾದ್ರೆ ಬಹಳ ಮುನ್ನೆಚ್ಚರಿಕೆ ವಹಿಸ್ಬೇಕು, ಬಹಳ ಬಹಳ ಮುನ್ನೆಚ್ಚರಿಕೆ ವಹಿಸ್ಬೇಕು. ಅವಾಗ ಮಾತ್ರ ಸಮಗ್ರವಾಗಿ ಹತೋಟಿ ಮಾಡ್ಕೋಬಹುದು.
1: ಒಳ್ಳೆಯದು ಡಾಕ್ಟರ್ ಉಮೇಶ್ ಅವರು, ಇದುವರೆಗೆ ಬಹುವಾರ್ಷಿಕ ಕಳೆಗಳು ಯಾವುವು ಮತ್ತು ಅವುಗಳ ಹತೋಟಿನ ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ರೈತರಿಗೆ ತಿಳಿಸಿಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.
0: ಧನ್ಯವಾದಗಳು. ಎಲ್ಲ ರೈತರಿಗೂ ಧನ್ಯವಾದ.
2: ರೈತ ಬಂಧುವರೇ, ಇದುವರೆಗೂ ಬಹುವಾರ್ಷಿಕ ಕಳೆಗಳ ನಿರ್ವಹಣೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಉಮೇಶ್ MR ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ VG ಬಹಲತಿ. ಕೇಳಿದ್ರೆ ಇದೊಂದು ವಾಣಿಜ್ಯ ಪ್ರಕಟಣೆ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
2: ರೈತ ಬಂಧುವರೇ, ಈಗ ಪೇಟೆ ಧಾರಣೆ ನೋಡೋಣ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕಿನಿಂದ ಬಂದ ಪೇಟೆ ಧಾರಣೆ. ಈ ದಿನದ ಪೇಟೆ ಧಾರಣೆ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಈ ರೀತಿಯಾಗಿದೆ. ಮೊದಲಿಗೆ ಮಾನ್ವಿ ಮಾರುಕಟ್ಟೆಯಲ್ಲಿ ಸಜ್ಜೆ ಕ್ವಿಂಟಲ್ಗೆ ಕನಿಷ್ಠ 2,600 ರೂಪಾಯಿಗಳು, ಗರಿಷ್ಠ 2,650 ರೂಪಾಯಿಗಳು. ಇನ್ನು ಒಣಮೆಣಸಿನಕಾಯಿ ಸ್ಥಳೀಯದ್ದು 5,000 ರೂಪಾಯಿಗಳು. ಇನ್ನು ಜೋಳ 1,950 ರೂಪಾಯಿಗಳು. ಭತ್ತ ಹಳೆ ಸೋನ ಮಸೂರಿ 2,600 ರೂಪಾಯಿಗಳಿಂದ 5,567 ರೂಪಾಯಿಗಳು. ರಾಗಿ ಸ್ಥಳೀಯ 3,300 ರೂಪಾಯಿಗಳಿಂದ 3,310 ರೂಪಾಯಿಗಳು. ಅಕ್ಕಿ ನುಚ್ಚಕ್ಕಿ 2,940 ರೂಪಾಯಿಗಳು. ಇತರ ಅಕ್ಕಿ 2,940 ರೂಪಾಯಿಗಳು. ಇನ್ನು ಸೂರ್ಯಕಾಂತಿ 8,350 ರೂಪಾಯಿಗಳು. ಗೋಧಿ 2,850 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು 3,800 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 6,800 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗುರಿ 5,536 ರೂಪಾಯಿಗಳಿಂದ 7,539 ರೂಪಾಯಿಗಳು. ಭತ್ತ ಸೋನಮತ್ರಿ 2,250 ರೂಪಾಯಿಗಳು. ಕೆಂಪು ತೊಗರಿ 6,809 ರೂಪಾಯಿಗಳಿಂದ 7,709 ರೂಪಾಯಿಗಳು. ಇನ್ನು ಲಿಂಗಸೂರು ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ 2,300 ರೂಪಾಯಿಗಳಿಂದ 3,000 ರೂಪಾಯಿಗಳು. ಕಡಲೆಕಾಳು ಎವರೇಜ್ 6,400 ರೂಪಾಯಿಗಳಿಂದ 6,500 ರೂಪಾಯಿಗಳು. ಸೂರ್ಯಕಾಂತಿ 8,000 ರೂಪಾಯಿಗಳು. ತೊಗರಿ 7,600 ರಿಂದ 8,050 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು 6,270 ರೂಪಾಯಿಗಳಿಂದ 6,400 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 9,300 ರೂಪಾಯಿಗಳು. ಇನ್ನು ಜೋಳ ಹೈಬ್ರಿಡ್ ಜೋಳ 2,850 ರೂಪಾಯಿಗಳು. ನವಣೆ ಹೈಬ್ರಿಡ್ 3,000 ರೂಪಾಯಿಗಳಿಂದ 3,200 ರೂಪಾಯಿಗಳು. ಇನ್ನು ಭತ್ತ RNR ಹೊಸದು 2,550 ರೂಪಾಯಿಗಳಿಂದ 2,800 ರೂಪಾಯಿಗಳು. ಭತ್ತ RNR ಹಳೆಯದು 2,870 ರೂಪಾಯಿಗಳಿಂದ 4,500 ರೂಪಾಯಿಗಳು. ನುಚ್ಚಕ್ಕಿ 2,300 ರೂಪಾಯಿಯಿಂದ 2,400 ರೂಪಾಯಿಗಳು. ಮಧ್ಯಮ ಅಕ್ಕಿ 4,380 ರೂಪಾಯಿಗಳು. ಇನ್ನು ಸೂರ್ಯಕಾಂತಿ ಸ್ಥಳೀಯ 8,000 ರಿಂದ 8,420 ರೂಪಾಯಿಗಳು. ತೊಗರಿ 8,100 ರೂಪಾಯಿಗಳಿಂದ 8,200 ರೂಪಾಯಿಗಳು. ಇದುವರೆಗೆ ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಈ ದಿನದ ಪೇಟೆ ಧಾರಣೆ ಕೇಳಿದಿರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳೋಣ. ಭೀಮರಾಯ ಮತ್ತು ಸಂಗಡಿಗರಿಂದ ಏಕ್ತಾರಿ ಪದಗಳು.
1: ಹಂಬೀಗ ನಾ ನಿನ್ನ ನೆಂಬಿದೆ,

ಕಡವಿನ ಶುದ್ಧ ಬೋಧ ಅಮೃತವನ್ನು ಸವಿಯಿಲ್ಲ. ಹಾದಿನಷ್ಟ ಆಯುಷ್ಯ ಇದ್ದು ಪಡೆಯಲಿಲ್ಲ, ಹಾದಿನಷ್ಟ ಆಯುಷ್ಯ.

0: ಇದುವರೆಗೆ ಭೀಮರಾಯ್ ಮತ್ತು ಸಂಗಡಿಗರಿಂದ ಏಕ್ತರಿ ಪದಗಳನ್ನು ಕೇಳಿದಿರಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ದೂರದಲ್ಲಿರುವ ನಿಮ್ಮ ಬಂಧು ಬಳಗ, ಸ್ನೇಹಿತರು, ಪರಿಚಿತರಿಗೆ ತಕ್ಷಣವೇ ಹಣ ಕಳುಹಿಸಬೇಕೇ? ಶೀಘ್ರದಲ್ಲೇ ಹಣ ತಲುಪುವ ವಿಶ್ವಾಸಾರ್ಹ ವ್ಯವಸ್ಥೆ, ಅಂಚೆ ಇಲಾಖೆಯ ಎಲೆಕ್ಟ್ರಾನಿಕ್ ಮನಿ ಆರ್ಡರ್, ಇಎಂಒ ಸೇವೆ, ದೇವಸ್ಥಾನ, ಮಸೀದಿ, ಚರ್ಚ್ ಇಂತಹ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಸೇವಾ ಕಾಣಿಕೆ, ದೇಣಿಗೆ ಹಣವನ್ನು ಸುರಕ್ಷಿತವಾಗಿ ವೇಗವಾಗಿ ಕಳುಹಿಸಬಹುದು. ತ್ವರಿತ ಹಣ ರವಾನೆ, ಸುರಕ್ಷಿತ ಸೇವೆ, ದೇಶವ್ಯಾಪಿ ಅಂಚೆ ಜಾಲದ ವಿಶ್ವಾಸ, ಇವೆಲ್ಲವೂ ಒಂದೇ ಸೇವೆಯಲ್ಲಿ ಲಭ್ಯ. ಇಂದೇ ಅಂಚೆ ಇಲಾಖೆಯ ಇಎಂಒ ಸೇವೆಯನ್ನು ಬಳಸಿರಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
4: ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳಿಂದ ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲ ಧ್ವಂಸ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಜೊತೆಗೆ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ, ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳ ಕಟ್ಟುನಿಟ್ಟಿನ ಪಾಲನೆಗೆ ಆದೇಶ. ಬಿಜೆಪಿಯಿಂದ ರಾಷ್ಟೀಯ ಪದಾಧಿಕಾರಿಗಳ ಘೋಷಣೆ, ಪಕ್ಷದ ಧುರೀಣ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಭಿನಂದನೆ. ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ 7,870

0: ಎಂಬತ್ತೇಳು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಅನುಮೋದನೆ, ಅಶ್ವಿನಿ ವೈಷ್ಣವ್. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಭಾರತೀಯ ಕ್ರೀಡಾಪಟುಗಳ ಶುಭಾರಂಭ. ವಾರ್ತೆಗಳ ವಿವರ. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. 200ಕ್ಕೂ ಅಧಿಕ ಕಾರ್ಯನಿರ್ವಾಹಕರನ್ನು ವಶಕ್ಕೆ ಪಡೆಯುವ ಮೂಲಕ ಸರ್ಕಾರ ವೆಚ್ಚದಕಾರಿ ಆಕ್ರಮಣವನ್ನು ವಿಫಲಗೊಳಿಸಲಾಗಿದೆ ಎಂದು ಗೃಹ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಭದ್ರತಾ ಪಡೆಗಳು 14 ರಾಜ್ಯಗಳ ವಿವಿಧ ತಾಣಗಳಲ್ಲಿ ಸಮನ್ವಯದ ಕಾರ್ಯಾಚರಣೆ ನಡೆಸುವ ಮೂಲಕ ಭಯೋತ್ಪಾದಕತೆ ವಿರುದ್ದ ಶೂನ್ಯ ಸಹನೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದ್ದಾರೆ. ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಐಇಡಿ, ಪಾಕಿಸ್ತಾನ ಶಸ್ತಾಸ್ತ್ರ ಕಾರ್ಖಾನೆಗಳ ಗುರುತು ಇರುವ ಗ್ರೆನೇಡ್, ಪಿಸ್ತೂಲ್, ಸಜೀವ ಕಾರ್ಟ್ರಿಜ್, ಸಿಸಿ ಕ್ಯಾಮರಾ ಮೊದಲಾದವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಹಜಾದ್ ಭಟ್ಟಿ ಕಾರ್ಯಜಾಲ ವಿವಿಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿತ್ತು ಎಂದು ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹಾಗೂ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಅನುಪಾಲನೆ ಮಾಡುವಂತೆ ಸಚಿವರು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಗೌಪ್ಯ ಕಾರ್ಯಾಚರಣೆ ವಿನ್ಯಾಸ, ಪ್ರತ್ಯೇಕತಾ ಕೊಠಡಿ ಸೇರಿದಂತೆ ಎಲ್ಲ ನವೀಕರಣ ಪ್ರಕ್ರಿಯೆಗಳನ್ನು ಸಮರೋಪಾದಿಯಲ್ಲಿ ಪೂರ್ತಿಗೊಳಿಸಿ ಅನುಷ್ಠಾನಗೊಳಿಸಬೇಕೆಂದು ಸೂಚಿಸಿದರು. ಎಲ್ಲ ಪರೀಕ್ಷಾ ಪ್ರಕ್ರಿಯೆಗಳ ಪರಿಪೂರ್ಣ ಪರಿಶೋಧನೆ ನಡೆಸಿ ಸರಿಪಡಿಸಲು ಕೈಗೊಳ್ಳಲಾದ ಕ್ರಮಗಳ ಬಗ್ಗೆ ವರದಿ ಸಲ್ಲಿಸಲು ಎನ್ಟಿಎಗೆ ಸಚಿವರು ನಿರ್ದೇಶಿಸಿದರು. ಸಂಪೂರ್ಣ ಪರೀಕ್ಷಾ ಪದ್ದತಿಯಲ್ಲಿ ಸುಧಾರಣೆ ತಡುವ ನಿಟ್ಟನಲ್ಲಿ ಎನ್ಟಿಎ ಕೈಗೊಂಡ ಕ್ರಮಗಳನ್ನು ಅಧಿಕಾರಿಗಳು ಸಚಿವರಿಗೆ ವಿವರಿಸಿದರು. 50ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ಎನ್ಟಿಎಯಿಂದ ತೆಗೆದುಹಾಕಲಾಗಿದೆ. ವೃತ್ತಿಪರ ನಾಯಕತ್ವದ 10 ಸ್ಥಾನಗಳಿಗಾಗಿ ಜಾಹೀರಾತು ಹೊರಡಿಸಲಾಗಿದ್ದು ಸದ್ಯದಲ್ಲಿ ಭರ್ತಿ ಪ್ರಕ್ರಿಯೆ ನಡೆಯಲಿದೆ. ಸೈಬರ್ ಭದ್ರತೆ, ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹಾಗೂ ಇತರ ವಿಶೇಷ ವಲಯಗಳಿಗೆ ಸಂಬಂಧಿಸಿದಂತೆ ಖಾಸಗಿ ಕ್ಷೇತ್ರದ ವಿಷಯ ತಜ್ಞರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಹಾಗೂ ಎನ್ಟಿಎ ಮಹಾನಿರ್ದೇಶಕರು ಮತ್ತು ಇತರ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಹೊಸ ರಾಷ್ಟೀಯ ಪದಾಧಿಕಾರಿಗಳ ತಂಡ ಪ್ರಕಟಿಸಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಹೊಸ ತಂಡದ ಸದಸ್ಯರ ಹೆಸರುಗಳನ್ನು ಘೋಷಿಸಿದ್ದಾರೆ. ವಸುಂಧರಾ ರಾಜೇ ಸಿಂಧಿಯಾ, ತಿರತ್ ಸಿಂಗ್ ರಾವತ್, ರಾಮ್ ಮಾಧವ್, ಬೈಜಯಂತ್ ಜೆ ಪಾಂಡಾ, ಸರ್ದಾರ್ ಮನ್ಪ್ರೀತ್ ಸಿಂಗ್ ಬಾದಲ್ ಮತ್ತು ರೇಖಾ ವರ್ಮಾ ಸೇರಿದಂತೆ ಒಟ್ಟು 13 ರಾಷ್ಟೀಯ ಉಪಾಧ್ಯಕ್ಷರನ್ನು ನೇಮಿಸಲಾಗಿದೆ. ಕೇಂದ್ರ ಸಚಿವ ಹಾಗೂ ಬಿಜೆಪಿ ನಾಯಕ ಪಿಯೂಷ್ ಗೋಯಲ್ ರಾಷ್ಟೀಯ ಖಜಾಂಚಿಯಾಗಿದ್ದಾರೆ. ಬಿಎಲ್ ಸಂತೋಷ್ ಅವರನ್ನು ಸಂಘಟನಾ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ವಿನೋದ್ ತಾವ್ಡೆ, ಸುನಿಲ್ ಬನ್ಸಾಲ್, ಸ್ಮೃತಿ ಇರಾನಿ, ಬಿಪ್ಲಬ್ ಕುಮಾರ್ ದೇವ್ ಸೇರಿದಂತೆ 8 ಧುರೀಣರನ್ನು ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ನೇಮಿಸಲಾಗಿದೆ. ಪಕ್ಷದ ವಿವಿಧ ಮೋರ್ಚಾಗಳಿಗಾಗಿ ಹೊಸ ಮುಖ್ಯಸ್ಥರನ್ನು ಪ್ರಕಟಿಸಲಾಗಿದೆ. ಯುವ ಮೋರ್ಚಾ ಅಧ್ಯಕ್ಷರಾಗಿ ಡಾ ಹೇಮಾಂಗ್ ಜೋಶಿ, ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ರೂಪ್ಕುಮಾರಿ ಚೌಧರಿ ಹಾಗೂ ಕಿಸಾನ್ ಮೋರ್ಚಾ ಅಧ್ಯಕ್ಷರಾಗಿ ಬನ್ಸಿಲಾಲ್ ಗುರ್ಜಾರ್ ನೇಮಕಗೊಂಡಿದ್ದಾರೆ. ಬಿಜೆಪಿ ಹಿರಿಯ ಧುರೀಣ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಕ್ಷದ ರಾಷ್ಟೀಯ ಪದಾಧಿಕಾರಿ ಹುದ್ದೆಗಳಿಗಾಗಿ ಹೊಸದಾಗಿ ನೇಮಕಗೊಂಡವರನ್ನು ಅಭಿನಂದಿಸಿದ್ದಾರೆ. ಹೊಸ ತಂಡ ಸಾಂಸ್ಥಿಕ ಅನುಭವವನ್ನು ಒಟ್ಟುಗೂಡಿಸಿ ಹೊಸ ಶಕ್ತಿ ಹಾಗೂ ತಳಮಟ್ಟದ ಸಂಪರ್ಕವನ್ನು ತರಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಪಕ್ಷವನ್ನು ಬಲಪಡಿಸಲು ಹಾಗೂ ಸಾರ್ವಜನಿಕ ಸೇವೆಯತ್ತ ಗಮನ ಕೇಂದ್ರೀಕರಿಸುವ ಮೂಲಕ ಪದಾಧಿಕಾರಿಗಳು ಉತ್ತಮ ಕೊಡುಗೆ ನೀಡುವರೆಂದು ಪ್ರಧಾನಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆಂಧ್ರಪ್ರದೇಶದ ವಿಜಯನಗರಂ ಜಿಲ್ಲೆಯಲ್ಲಿರುವ ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇಂದು ತನ್ನ ವಾಣಿಜ್ಯ ಕಾರ್ಯಾಚರಣೆಗಳನ್ನು ಆರಂಭಿಸಿದೆ. ನಾಗರಿಕ ವಿಮಾನಯಾನ ಖಾತೆ ಸಚಿವ ಕೆ ರಾಮಮೋಹನ್ ನಾಯ್ಡು ಸಮ್ಮುಖದಲ್ಲಿ ವಾಣಿಜ್ಯ ಕಾರ್ಯಾಚರಣೆ ಉದ್ಘಾಟನೆ ನೆರವೇರಿತು. ಸುಮಾರು 3,800 ಮೀಟರ್ ರನ್ವೇ ಹೊಂದಿರುವ ಈ ವಿಮಾನ ನಿಲ್ದಾಣ ಆರಂಭಿಕವಾಗಿ ವಾರ್ಷಿಕ 60 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ 7,877

ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ ಇನ್ನೂ 31 ಅರ್ಜಿಗಳಿಗೆ ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ ಅನುಮೋದನೆ ನೀಡಲಾಗಿದೆ. ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ಒಟ್ಟು 10 ರಾಜ್ಯಗಳಿಂದ ಅರ್ಜಿಗಳು ಬಂದಿದ್ದು, ತಯಾರಿಕಾ ಘಟಕಗಳಿಂದ 9,500ಕ್ಕೂ ಅಧಿಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಸ್ವಾತಂತ್ರ್ಯ ದಿನ ಭಾಷಣದಲ್ಲಿ ನೀಡಿದ ಶಕ್ತಿಯ ಸಪ್ತಧಾರ ಪರಿಕಲ್ಪನೆ ದೇಶದ ಗ್ರಾಮೀಣ ಮತ್ತು ಕೃಷಿ ವಲಯಕ್ಕೆ ದಿಕ್ಸೂಚಿಯಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ರಾಜ್ಯ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಜನಕೇಂದ್ರಿತ ಕಾರ್ಯಕ್ರಮಗಳ ನಿರೂಪಣೆ ಹಾಗೂ ಪಾರದರ್ಶಕ ಪರಿಣಾಮಕಾರಿ ಜಾರಿ ಮೂಲಕ ಈ ದೂರದೃಷ್ಟಿಯನ್ನು ಸಾಕಾರಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ನವದೆಹಲಿಯ ಪೂಸಾ ಆವರಣದಲ್ಲಿ ಆಯೋಜಿಸಲಾಗಿರುವ ಶಕ್ತಿಯ ಸಪ್ತಧಾರ ಸಂಕಲ್ಪ ಕಾರ್ಯಕ್ರಮ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ ನಡೆಯಲಿದೆ. 2047ರ ವೇಳೆಗೆ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿಸುವ ದಿಸೆಯಲ್ಲಿ ಕೃಷಿ ಹಾಗೂ ಗ್ರಾಮೀಣಾಭಿವೃದ್ಧಿ ವಲಯಕ್ಕಾಗಿ ಮಾರ್ಗನಕ್ಷೆ ರೂಪಿಸುವುದು ಈ ಸಭೆಯ ಉದ್ದೇಶವಾಗಿದೆ. ಪ್ರಗತಿಪರ ರೈತರು, ಲಖಪತಿ ದೀದಿಗಳು, ಕೃಷಿ ರಫ್ತುದಾರರು ಹಾಗೂ ಆಹಾರ ಸಂರಕ್ಷಣೆಯಲ್ಲಿ ತೊಡಗಿರುವವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ನಿವಾರಣೆ ಹಾಗೂ ಪಿಂಚಣಿ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ನವದೆಹಲಿಯಲ್ಲಿಂದು 2026ನೇ ಸಾಲಿನ ಅನುಭವ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪಾಸ್ಪೋರ್ಟ್ ಸೇವಾ ಕೇಂದ್ರ, ಹೊಸ ನಿಯಮಾವಳಿಗಳ ನಿರೂಪಣೆ, ಆಡಳಿತ ಮತ್ತು ಖಾತೆ ನಿರ್ವಹಣೆಗಳಲ್ಲಿ ತಂತ್ರಜ್ಞಾನದ ಅಳವಡಿಕೆ ಮೊದಲಾದ ಸರ್ಕಾರಿ ಯೋಜನೆಗಳ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಿದ ಕಾರ್ಯಗಳಿಗಾಗಿ ಈ ಪುರಸ್ಕಾರಗಳನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರಿ ನೌಕರರು, ಸರ್ಕಾರಿ ಸ್ವಾಮ್ಯದ 12 ಬ್ಯಾಂಕ್ಗಳು ಹಾಗೂ ಉದ್ದಿಮೆಗಳ ನೌಕರರು ಹಾಗೂ ನಿವೃತ್ತ ನೌಕರರಿಗೆ ತಮ್ಮ ಅನುಭವ ಹಂಚಿಕೊಳ್ಳಲು ಅನುಭವ ವೇದಿಕೆ ರೂಪಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಸಚಿವರು ಪಿಂಚಣಿ ಮಿತ್ರ ಕೈಪಿಡಿ ಹಾಗೂ ರಾಷ್ಟವ್ಯಾಪಿ ಡಿಜಿಟಲ್ ಜೀವಿತ ಪ್ರಮಾಣಪತ್ರ ಆಂದೋಲನ 5 ನಿಯಮಾವಳಿಗಳನ್ನು ಬಿಡುಗಡೆ ಮಾಡಿದರು. ಮುಂಬರುವ 2027ರ ಜನಗಣತಿ ಅಂಗವಾಗಿ ಜಮ್ಮು ಮತ್ತು ಕಾಶ್ಮೀರದ ಹಿಮಾವೃತ ಪ್ರದೇಶಗಳಲ್ಲಿ ಇಂದು ಡಿಜಿಟಲ್ ಸ್ವಗಣತಿ ಪ್ರಕ್ರಿಯೆ ಆರಂಭವಾಯಿತು. ಜಮ್ಮು, ಶ್ರೀನಗರ, ಸಾಂಬಾ ಮತ್ತು ರಜೌರಿ ಹೊರತುಪಡಿಸಿ ಜಮ್ಮು ಕಾಶ್ಮೀರದ 16 ಜಿಲ್ಲೆಗಳಲ್ಲಿ ಈ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನ ಮುಖ್ಯ ಪ್ರಧಾನ ಜನಗಣತಿ ಅಧಿಕಾರಿ ಅಮಿತ್ ಶರ್ಮಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆರಂಭವಾದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಕ್ರೀಡಾಪಟುಗಳು ಮುನ್ನಡೆ ಸಾಧಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಮಾಜಿ ವಿಶ್ವ ಚಾಂಪಿಯನ್ ಐರ್ಲೆಂಡ್ನ ಸೋಫಿಯಾ ನೋಬೆಲ್ ಅವರನ್ನು 21-7, 21-11 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಮಹಿಳೆಯರ ಡಬಲ್ಸ್ನಲ್ಲೂ ಕೂಡ ತ್ರೀಸಾ ಜೋಲಿ ಮತ್ತು ಗಾಯತ್ರಿ ಗೋಪಿಚಂದ್ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ. ಇದಕ್ಕೂ ಮುನ್ನ ನಡೆದ ಪುರುಷರ ಡಬಲ್ಸ್ನಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂ ಸರಕರಣ್ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ. ಶ್ರೀಲಂಕಾದ ಗಾಲೆಯಲ್ಲಿ ನಡೆಯುತ್ತಿರುವ ಮೊದಲ ಟೆಸ್ಟ್ ಕ್ರಿಕೆಟ್ನ 3ನೇ ದಿನವಾದ ಇಂದು ಭಾರತದ ಬೌಲರ್ಗಳು ಶ್ರೀಲಂಕಾ ತಂಡವನ್ನು ಮೊದಲ ಇನ್ನಿಂಗ್ಸ್ನಲ್ಲಿ 284 ರನ್ಗಳಿಗೆ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ ಭಾರತ ತಂಡ ಮೊದಲ ಇನ್ನಿಂಗ್ಸ್ ಆಧಾರದ ಮೇಲೆ 128 ರನ್ಗಳ ಮುನ್ನಡೆ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳಿಂದ ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲ ಧ್ವಂಸ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಜೊತೆ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ, ಸ್ಥಾಪಿತ ಪರೀಕ್ಷಾ ಶಿಷ್ಟಾಚಾರಗಳ ಕಟ್ಟುನಿಟ್ಟಿನ ಪಾಲನೆಗೆ ಆದೇಶ. ಬಿಜೆಪಿಯಿಂದ ರಾಷ್ಟೀಯ ಪದಾಧಿಕಾರಿಗಳ ಘೋಷಣೆ, ಪಕ್ಷದ ಧುರೀಣ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಭಿನಂದನೆ. ವಿದ್ಯುನ್ಮಾನ ಘಟಕ ತಯಾರಿಕಾ ಯೋಜನೆಯಡಿ 7,877 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ ಅನುಮೋದನೆ, ಅಶ್ವಿನಿ ವೈಷ್ಣವ್. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಭಾರತೀಯ ಕ್ರೀಡಾಪಟುಗಳ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಸಮಯ ಸರಿಯಾಗಿ 7:45. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಹರ್ಷಿತಾ ಟಿಎಲ್. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ರವೀಂದ್ರ ವೈಎಸ್. ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸದಸ್ಯರು ಚಾಮರಾಜನಗರ ಜಿಲ್ಲೆ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ದ ಮುಗಿಬಿದ್ದರು. ಇನ್ನೊಂದೆಡೆ ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಪ್ರತಿಪಕ್ಷಗಳು ಪಟ್ಟು ಹಿಡಿದವು. ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಷಯ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಎನ್ಕೌಂಟರ್ನಂತಹ ಗಂಭೀರ ಪ್ರಕರಣದ ಬಗ್ಗೆ ಸರ್ಕಾರ ಸ್ವಯಂ ಪ್ರೇರಿತ ಹೇಳಿಕೆ ನೀಡಬೇಕಿತ್ತೆಂದು ಆರ್ ಅಶೋಕ ಆಗ್ರಹಿಸಿದರು. ತಮಿಳುನಾಡು ಮುಖ್ಯಮಂತ್ರಿ ಕೂಡ ಈ ಘಟನೆಯನ್ನು ಖಂಡಿಸಿದ್ದು ತಮಿಳರಿಗೆ ರಕ್ಷಣೆ ಇಲ್ಲ ಎಂಬ ಆತಂಕ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾದ ವಿಚಾರವಲ್ಲ ಎಂದು ಹೇಳಿದರು. ಬಿಜೆಪಿ ಶಾಸಕ ವಿ ಸುನೀಲ್ ಕುಮಾರ್ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿ ಅರಣ್ಯ ಸಚಿವರು ಘಟನೆಯ ಕುರಿತು ಸ್ವಯಂ ಪ್ರೇರಿತ ಹೇಳಿಕೆ ನೀಡಬೇಕು ಎಂದು ಆಗ್ರಹಿಸಿದರು. ಬಿಜೆಪಿ ಶಾಸಕ ಅರಗ ಜ್ಞಾನೇಂದ್ರ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಇದಕ್ಕೆ ಧ್ವನಿಗೂಡಿಸಿದರು. ಈ ವೇಳೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಮೊದಲು ಪ್ರಶ್ನೋತ್ತರ ಅವಧಿ ಮುಗಿಯಲಿ, ಬಳಿಕ ಸಚಿವರು ಹೇಳಿಕೆ ನೀಡಲಿದ್ದಾರೆ ಎಂದು ತಿಳಿಸಿದರು. ವಿಪಕ್ಷದವರು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಈ ರೀತಿ ಚರ್ಚೆ ನಡೆಸುವುದು ಸರಿಯಲ್ಲ, ಕಲಾಪವನ್ನು ನಿಯಮಾನುಸಾರ ನಡೆಸಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ಮೃತಪಟ್ಟವರ ಕುಟುಂಬಗಳ ಬಗ್ಗೆ ಸರ್ಕಾರಕ್ಕೂ ಅನುಕಂಪವಿದೆ, ಸರ್ಕಾರ ಉತ್ತರ ನೀಡಲು ಸಿದ್ದವಿದೆ. ಆದರೆ ಯಾವುದೇ ನೋಟಿಸ್ ಇಲ್ಲದೆ ಏಕಾಏಕಿ ವಿಷಯ ಪ್ರಸ್ತಾಪಿಸುವುದು ಸರಿಯಲ್ಲ, ಮೊದಲು ಪ್ರಶ್ನೋತ್ತರ ಅವಧಿ ನಡೆಯಲಿ ಎಂದು ಹೇಳಿದರು. ಈ ವೇಳೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸದನಕ್ಕೆ ಆಗಮಿಸಿದರು. ಸಚಿವರು ಉತ್ತರ ನೀಡಬೇಕು ಎಂದು ಪ್ರತಿಪಕ್ಷ ಸದಸ್ಯರು ಪಟ್ಟು ಹಿಡಿದರು. ಘಟನೆ ಕುರಿತಂತೆ ರಾಮಲಿಂಗಾರೆಡ್ಡಿ ಹೇಳಿಕೆ ನೀಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ, ಯಾರಿಗೂ ಜೀವಹಾನಿ ಮಾಡುವ ಉದ್ದೇಶ ಇರಲಿಲ್ಲ, ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಲಾಗಿದೆ ಎಂದು ಸಮರ್ಥಿಸಿಕೊಂಡರು. ಸಚಿವರ ಹೇಳಿಕೆಯ ಬಳಿಕ ಪ್ರತಿಪಕ್ಷ ನಾಯಕರು ಸ್ಪಷ್ಟನೆ ಕೇಳಲು ಮುಂದಾದಾಗ ಆಡಳಿತ ಪಕ್ಷದ ಸಚಿವರು ನಿಯಮಗಳ ವಿಚಾರವನ್ನು ಮುಂದಿಟ್ಟರು. ಸಭಾಧ್ಯಕ್ಷರ ಅನುಮತಿಯ ಬಳಿಕ ಸಚಿವರು ಹೇಳಿಕೆ ನೀಡಬಹುದು, ಹೇಳಿಕೆಯ ಮೇಲೆ ಚರ್ಚೆಗೆ ಅವಕಾಶವಿಲ್ಲ, ಸಾರ್ವಜನಿಕ ಮಹತ್ವದ ವಿಚಾರವಾಗಿದ್ದರೆ ಸ್ಪಷ್ಟನೆಗಳನ್ನು ಮಾತ್ರ ಕೇಳಬಹುದು ಎಂದು ವಾದಿಸಿದರು. ಇದಕ್ಕೆ ಪ್ರತಿಪಕ್ಷದ ನಾಯಕರು, ನಾವು ಚರ್ಚೆ ನಡೆಸುತ್ತಿಲ್ಲ, ಕೇವಲ ಸ್ಪಷ್ಟನೆಗಳನ್ನು ಕೇಳುತ್ತಿದ್ದೇವೆ ಎಂದು ತಿಳಿಸಿದರು. ಘಟನೆಯ ಬಳಿಕ ಕೆಲವು ದುಷ್ಕರ್ಮಿಗಳು 7 ಬೇಟೆ ಶಿಬಿರಗಳು ಹಾಗೂ 9 ವಸತಿ ಗೃಹಗಳಿಗೆ ಹಾನಿ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ನಷ್ಟ ಉಂಟಾಗಿದ್ದು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಪ್ರಕರಣವನ್ನು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಲಾಗಿದೆ. ತನಿಖೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಯಾವುದೇ ಲೋಪ ಕಂಡುಬಂದರೆ ಅವರ ವಿರುದ್ದವೂ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಸಚಿವ ರಾಮಲಿಂಗಾರೆಡ್ಡಿ ಸದನದಲ್ಲಿ ಭರವಸೆ ನೀಡಿದ್ದಾರೆ. ಈ ನಡುವೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ಪ್ರತಿಪಕ್ಷಗಳು ವಿಧಾನಸಭೆಯಲ್ಲಿ ಘೋಷಣೆ ಕೂಗುತ್ತಾ ಆಗ್ರಹಿಸಿದ್ದರಿಂದ ಗದ್ದಲ ಉಂಟಾಗಿ ಕಲಾಪವನ್ನು ಕೆಲಕಾಲ ಮುಂದೂಡಿದ ಪ್ರಸಂಗವೂ ಜರುಗಿತು. ಭೋಜನ ವಿರಾಮದ ನಂತರ ಮುಂದೂಡಲ್ಪಟ್ಟ ಸದನ ಮತ್ತೆ ಸೇರಿದಾಗ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಸಚಿವ ನಾಗೇಂದ್ರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಸರ್ಕಾರದ ಪರವಾಗಿ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಸರ್ಕಾರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಸಮರ್ಪಕವಾದ ಉತ್ತರ ನೀಡಲು ಸಿದ್ದವಿದೆ, ನೀವು ಮೊದಲು ನೋಟಿಸ್ ಕೊಡಿ, ಅದರ ಮೇಲೆ ಸಭಾಧ್ಯಕ್ಷರು ಏನು ಕ್ರಮ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ತೀರ್ಮಾನ ಮಾಡುತ್ತಾರೆ, ಸದನವು ಸುಗಮವಾಗಿ ನಡೆಯಲು ಅನುವು ಮಾಡಿಕೊಡಿ ಎಂದು ಮನವಿ ಮಾಡಿದರು. ರಾಜ್ಯದಲ್ಲಿ ಸಾಕಷ್ಟು ಪ್ರಚಲಿತ ಸಮಸ್ಯೆಗಳಿದ್ದು ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ಕುಡಿಯುವ ನೀರಿನ ಸಮಸ್ಯೆ ಇದೆ. ಪ್ರತಿಪಕ್ಷಗಳು ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ ಎಂದು ಅಸಮಾಧಾನ ಹೊರಹಾಕಿದರು. ಗದ್ದಲ ಮುಂದುವರೆದಾಗ ಸಭಾಧ್ಯಕ್ಷರು ಸದನವನ್ನು ಮತ್ತೆ ಕೆಲಕಾಲ ಮುಂದೂಡಿದರು. ಪುನಃ ಸದನ ಸೇರಿದಾಗ ಅದೇ ವಿಷಯವನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷದ ಸದಸ್ಯರು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದರು. ಸದಸ್ಯರ ಗದ್ದಲದ ನಡುವೆ ಸಭಾಧ್ಯಕ್ಷರು ಕಾಗದ ಪತ್ರಗಳನ್ನು ಮಂಡಿಸಿದರು.

ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು. ಆಗ ಸಭಾಪತಿ ಸದನದ ನಿಯಮದಂತೆ ಮೊದಲು ಪ್ರಶ್ನೋತ್ತರ ಕಲಾಪ ಮುಗಿಯಲಿ, ಮೊದಲು ಸದನ ನಡೆಯಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು. ಇದಕ್ಕೆ ಒಪ್ಪದ ಛಲವಾದಿ ನಾರಾಯಣಸ್ವಾಮಿ, ಪ್ರಕರಣ ಗಂಭೀರವಾಗಿದ್ದರೂ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿ ಮುಚ್ಚಿಹಾಕುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದರು. ಈ ಹಂತದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಗದ್ದಲ ಹಾಗೂ ಮಾತಿನ ಚಕಮಕಿ ನಡೆಯಿತು. ಸರ್ಕಾರದ ಪರವಾಗಿ ಸಚಿವರಾದ ಶಿವರಾಜ್ ತಂಗಡಗಿ, ಯುಟಿ ಖಾದರ್, ರಾಯರೆಡ್ಡಿ, ಯತೀಂದ್ರ ಮಾತನಾಡಿದರು. ಪ್ರತಿಪಕ್ಷಗಳ ಸಾಲಿನಿಂದ ಛಲವಾದಿ ನಾರಾಯಣಸ್ವಾಮಿ, ರವಿಕುಮಾರ್, ಭೋಜೇಗೌಡ, ಶರವಣ ಮತ್ತಿತರರು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಧಾನದ ಸಭೆ ಬಳಿಕ ಕಲಾಪ ಆರಂಭವಾಗುತ್ತಿದ್ದಂತೆ ಬಿಜೆಪಿ ಸದಸ್ಯರು ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ, ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ಪಡೆಯಬೇಕೆಂದು ಒತ್ತಾಯಿಸಿ ಪ್ರತಿಭಟಿಸಿದರು. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ನಾಗೇಂದ್ರ ವಿರುದ್ದ ತನಿಖೆ ನಡೆದು ಆರೋಪ ಪಟ್ಟಿಯು ಸಲ್ಲಿಕೆಯಾಗಿದೆ, ಹೀಗಿದ್ದು ಅವರನ್ನು ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಬಿ ನಾಗೇಂದ್ರ ಸಚಿವರಾಗಿರುವವರೆಗೂ ಅಧಿವೇಶನ ನಡೆಯಲು ಅವಕಾಶ ನೀಡುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಪಡೆಯಲೇಬೇಕು ಎಂದು ವಿಪಕ್ಷ ಸದಸ್ಯರು ಪಟ್ಟು ಹಿಡಿದು ಘೋಷಣೆ ಕೂಗಿದರು. ಈ ಹಂತದಲ್ಲಿ ಪೀಠದಿಂದ ಎದ್ದು ನಿಂತ ಸಭಾಪತಿ ಸಲೀಂ ಅಹಮದ್ ಅವರು ಯಾವುದೇ ಕಡತಕ್ಕೆ ಹೋಗುವುದಿಲ್ಲ ಎಂದು ಗದ್ದಲದಲ್ಲಿಯೇ ಪ್ರಶ್ನೋತ್ತರ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಭೋಜನ ವಿರಾಮದ ನಂತರ ಸದನ ಆರಂಭಗೊಳ್ಳುತ್ತಿದ್ದಂತೆ ಮತ್ತೆ ಬಿಜೆಪಿ ಸದಸ್ಯರು ಪ್ರತಿಭಟನೆಗೆ ಮುಂದಾದರು. ಆಗ ಸಭಾಪತಿ ಸಲೀಂ ಅಹಮದ್ ಅವರು, ಈಗಾಗಲೇ ತಮ್ಮ ಕೊಠಡಿಯಲ್ಲಿ ಸಭೆ ನಡೆಸಲಾಗಿದೆ, ಅಲ್ಲಿ ವಿಪಕ್ಷ ಸದಸ್ಯರು ಸದನ ನಡೆಸಲು ಅವಕಾಶ ಮಾಡಿಕೊಡುವುದಾಗಿ ಹೇಳಿದ್ದಾರೆ, ಈಗ ಮತ್ತೆ ಬದಲಾವಣೆ ಮಾಡಿರುವುದು ಸರಿಯಲ್ಲ, ಪೀಠಕ್ಕೆ ಗೌರವ ನೀಡಿ ಎಂದರು. ಹನೂರು ಗುಂಡಿನ ದಾಳಿ ಪ್ರಕರಣ ಸಂಬಂಧ ಮೇಲ್ಮನೆಯಲ್ಲಿ ಉತ್ತರ ನೀಡಿದ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು, ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯುತ್ತಿದ್ದು ಅದರ ವರದಿ ಬರಲಿ, ಅಧಿಕಾರಿಗಳು ತಪ್ಪು ಮಾಡಿದರೆ ಅವರ ವಿರುದ್ದವೂ ಕ್ರಮ ಕೈಗೊಳ್ಳಲಾಗುವುದು, ಮೃತರು ಬೇಟೆಗಾರರಾಗಿದ್ದರೆ ಅವರ ವಿರುದ್ದವೂ ಕಾನೂನು ಕ್ರಮ ಜರುಗಲಿ, ಪರಿಹಾರ ನೀಡುವ ಬಗ್ಗೆಯೂ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಈ ವೇಳೆ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಹತ್ತಿರದಿಂದ ಗುಂಡು ಹಾರಿಸಲಾಗಿದೆ, ಅಧಿಕಾರಿಗಳು ಅವರನ್ನು ಬಂಧಿಸಬಹುದಾಗಿತ್ತು, ಆದರೆ ಮೂವರನ್ನು ಸಾಯಿಸುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದರು. ಜೆಡಿಎಸ್ ಸದಸ್ಯ ಭೋಜೇಗೌಡ ಮಾತನಾಡಿ, ತಪ್ಪಿತಸ್ಥರ ಅರಣ್ಯ ಅಧಿಕಾರಿಗಳನ್ನು ಈ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು. ಬಳಿಕ ಈ ವಿಚಾರವಾಗಿ ಸಿಟಿ ರವಿ, ಪುಟ್ಟಣ್ಣ ಸೇರಿದಂತೆ ಆಡಳಿತ ಹಾಗೂ ಪಕ್ಷದ ಸದಸ್ಯರು ಮಾತನಾಡಿ, ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದರು. ಈ ಹಂತದಲ್ಲಿ ಬಿಜೆಪಿ ಸದಸ್ಯರು ನ್ಯಾಯಾಂಗ ತನಿಖೆ ನಡೆಸಲು ಆಗ್ರಹಿಸಿ ಘೋಷಣೆ ಕೂಗಿದಾಗ ಸದನದಲ್ಲಿ ಮತ್ತೆ ಗದ್ದಲದ ವಾತಾವರಣ ನಿರ್ಮಾಣಗೊಂಡಿತು. ಈ ವೇಳೆ ಸಭಾಪತಿ ಸಲೀಂ ಅಹಮದ್ ಸದನವನ್ನು ನಾಳೆ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಿದರು. ರಾಜ್ಯ ವಿಧಾನಮಂಡಲ ಉಭಯ ಸದನಗಳ ಇಂದಿನ ಕಾರ್ಯಕಲಾಪ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂದಿತು.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 8 ಗಂಟೆ. ಈಗ ಕೇಳಿ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸಲಿದ್ದಾರೆ ಶ್ರೀನಿವಾಸ್ ಕುಲಕರ್ಣಿ, ನಾಗರತ್ನ ಹಾಗೂ ರಮಾ ಕುಲಕರ್ಣಿ. ಕೇಳಿ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ.
1: ಆಕಾಶವಾಣಿ ರಾಯಚೂರು, ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ. ಕೇಳಿ ಮನೆ ಮನೆಯಲ್ಲಿ

0: ಅಬ್ಬಾ ಏನ್ ಜೋರದ ಅಂತೀನಿ.
1: ಹಾ ಬಾ ಬಾರಪ್ಪ ಸಿನಣ.
2: ಆರಾಮಾಗಿ ರಮಕ್ಕ ಉಯ್ಯಾಲ ಆಡ್ಕೊಂತ ಹಬ್ಬ ಮಾಡಕ್ ಹತ್ ಬಿಟ್ಟಳ.
0: ಅಲ್ಲ ಈಗ ನೋಡು, ಹಿಂದಕ್ಕ ದೊಡ್ಡ ದೊಡ್ಡ ಹೊಲದಾಗ ಹೋಗಿ ಗಿಡದಾಗ ಹಗ್ಗ ಕಟ್ಟಿ ಜೋಕಾಲಿ ಆಡ್ತಿದ್ವು.
1: ಅಲ್ಲಪ್ಪ ಹೊಲದಾಗೆಲ್ಲ ಊರ್ನಾಗೆ ಬೇವಿನ ಗಿಡ ಆ ಗಿಡ ಈ ಗಿಡ ಯಾವ ಗಿಡ ಇರ್ತಿದ್ವಲ್ಲ ಗಿಡಗಳಿಗೆ ದೊಡ್ಡ ದೊಡ್ಡ ಜೋಕಾಲಿಗಳನ್ನ ಕಟ್ತಿದ್ರು. ಆಮೇಲೆ ಮುಂದೆ ಒಂದು ದೂರದಲ್ಲಿ ಒಂದು ಇದು ಏನು ಕೊಬ್ಬರಿ ಬಟ್ಲನ್ನ ಕಟ್ತಿದ್ರು. ಜೋರಾಗಿ ಜೀಕ್ತಾ ಜೀಕ್ತಾ ಹೋಗಿ ಆ ಕೊಬ್ಬರಿ ಬಟ್ಲನ್ನ ಮುಟ್ಟುವಂತ ಒಂದು ಸ್ಪರ್ಧೆಯನ್ನು ಈ ತರ
0: ಸ್ಪರ್ಧೆ
1: ಈ ತರ ಮಾಡ್ತಿದ್ರು ನೋಡು. ಈಗೆಲ್ಲವಪ್ಪ ಎಲ್ಲರ ಅವ್ರವ್ರ ಮನೆಯೊಳಗೆ ಅವ್ರವರೇ ಸರಿ ಹೋಗ್ತಾರ, ಯಾರ ಮನೆಗೆ ಯಾರು ಹೋಗಂಗಿಲ್ಲ, ಏನಿಗೆ ಉಯ್ಯಾಲೆ ಇಲ್ಲ ಏನಿಲ್ಲ ಅವ್ರವ್ರ ಮನೆಗೆ ಎಲ್ಲ. ನೋಡಪ್ಪ
0: ನಾವು ನಗರ ಪ್ರದೇಶದಾಗಿದ್ದೀವಲ್ಲ, ಇದು ಒಂಥರ ಯಾಂತ್ರಿಕ ಯೋಗ. ಇಲ್ಲಿ ಏನಾಗ್ತದೆ ಅಂತಂದ್ರ ಬೆಳಿಗ್ಗೆ ಹೋಗಿ ನಾಗರ ಹಾವಿಗೆ ಹಾಲು ಹಾಕೋದು, ಹುತ್ತಕ್ಕೆ ಹೋಗಿ ಹಾಲು ಹಾಕೋದು, ಅಥವಾ ಮನೆಯಲ್ಲಿ ಬೆಳ್ಳಿ ನಾಗರ ಅಥವಾ ಕಲ್ಲಿನ ನಾಗರಕ್ಕೆ ಹಾಕೋದು, ಭಕ್ಷ್ಯಗಳನ್ನು ನೀಡುವುದು, ಈ ರೀತಿ ಮಾಡಿ ಆ ದಿವಸ ತಂಬಿಟ್ಟು ಚಿಗಳಿ ಮಾಡಿ ಅಳ್ಳು ಜೋಳ ಅಳ್ಳು ಬರ್ತಾವಲ್ಲ ಅದರಿಂದ ಹಾಕೋದು, ಕಡಲೆ ಮತ್ತು ಹುಣಸೆಕಾಯಿ ಹಾಲು ಹಾಕಿ ಆಚರಣೆ ಮಾಡುದು.
1: ಹುತ್ತಕ್ಕೆ ಹೋಗಿ ಹಾಕೋರು ಕೆಲವರು ಹಾಕ್ತಿದ್ರು, ಅಥವಾ ಮನೆಯೊಳಗೆ ಕೆಲವರು ಹೆಣ್ಮಕ್ಳು ಏನ್ ಮಾಡ್ತಿದ್ರು ನಾಗಪ್ಪಂದು ಕಲ್ಲು ಇಟ್ಕೊಂಡು ಅದಕ್ಕೆ ಹಾಕೋರು ಕೆಲವರು ಹಾಕ್ತಿದ್ರು. ಅಲ್ಲಿ ನೀನು ಹೇಳ್ದಂಗೆ ಹುಣಸಿ ಸಣ್ಣ ಮುಗುಳು ಇರತ್ತದಲ್ಲ ಎಳಿಯಾಗಿರುವಂತ ಒಂದು ಹುಣಸಿಕಾಯಿ ಹಾಕೋಂತದಿರ್ಬೋದು. ಮತ್ತೆ ಕಡ್ಲಿ ಹುರಿದ ಕಡ್ಲಿ ಹಸಿ ನೆನೆಸಿ ಹಾಕಿದ ಕಡ್ಲಿ ಹಾಕ್ತೀವಿ ನಾಗಪ್ಪನಿಗೆ. ಮತ್ತೆ ಇನ್ನೊಂದೇನಾದ್ರೆ ಹುರಿದಿದ್ದು ನಮ್ಮ ಹಳ್ಳುಗಳನ್ನ ಹಾಕ್ತೀವಿ, ಜೊತೆಗೆ
0: ಉತ್ರಾಣಿ
1: ಕರಿಕೆ ಹಾಕ್ತೀವಿ,
0: ಬಿಲ್ಲುಪತ್ರಿ ಎಲ್ಲ.
1: ಈ ವಾತಾವರಣಕ್ಕೆ ಅನುಗುಣವಾಗಿ ನಮ್ಮ ಹಿರಿಯರು ಹೆಂಗ್ ಮಾಡ್ಯಾರ ಅಂತ ಹೇಳಿದ್ರೆ, ಈ ಶೇಂಗಾದ ಉಂಡಿ ಇರ್ಬೋದು, ಎಳ್ಳಿನ ಉಂಡಿ ಇರ್ಬೋದು, ಪುಟಾಣಿ ಉಂಡಿ ಇರ್ಬೋದು, ಇವೆಲ್ಲ ಉಂಡಿಗಳನ್ನ ಮಾಡಿ ಅಣ್ಣ ತಂಗಿಯರ ಹಬ್ಬ ಅಂತಾರೆ ಇದಕ್ಕ. ಅಣ್ಣಂದ್ರು ತಂಗಿಯರನ್ನ ಬಾ ನಾಗರತ್ನ ನೀನು ಚಲೋ ಬಂದಿ ನೋಡು. ಅಣ್ಣಂದ್ರು ಏನ್ ಮಾಡ್ತಾರ, ತಂಗಿ ಅಂದ್ರನ್ನ ತವ್ರ ಮನೆಗೆ ಕರೆಸಿ ಏನಾದ್ರೂ ಉಡುಗೊರೆಗಳನ್ನ ಕೊಟ್ಟು ಅವತ್ತು ಅವ್ರ ಮನೆಯೊಳಗೆ ಇಟ್ಕೊಂಡು ವಿಶೇಷವಾಗಿ ಸಿಹಿ ತಿನಿಸುಗಳನ್ನ ಮಾಡಿ ಆಕೆ ಗುಣಿಸಿ ಸಂತೃಪ್ತಿ ಪಡಿಸಿ ಆಕೆ ನಿಮ್ಮ ಗಂಡನ ಮನೆಗೆ ಆಮೇಲೆ ಕಳಿಸ್ತಿದ್ರು. ಇದು ನಮ್ಗೆ ಎಷ್ಟು ಖುಷಿ ಕೊಡ್ತಿತ್ತು ಹೇಳ. ಮತ್ತೆ
2: ಈಗ ನಾನು ನೋಡವ ಹಾಲು ಹಾಕಿ ಬಂದೆ ನಾಗಪ್ಪಗ, ಅದಕ್ಕೆ ನಿಮ್ಗೆಲ್ಲ ಉಂಡಿ ಕೊಡೋಣ ಅಂತ ತಗೊಂಡ್ಬಂದಿನಿ, ಎಳ್ಳುಂಡಿ ಶೇಂಗುಂಡಿ ಅವೆಲ್ಲ ಮಾಡ್ಕೊಂಡು ತಗೊಂಡ್ಬಂದಿನಿ. ನೀವು ಮಾಡಿರಲ್ಲ?
1: ಮಾಡಿವಾ ಮಾಡಿವಿ ನೋಡು ನಾಗರತ್ನ. ಇದು ಶ್ರಾವಣ ಮಾಸದೊಳಗ ಶುಕ್ಲ ಪಕ್ಷದ ಪಂಚಮಿ ಅಂದು ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ ನೋಡು. ಈ ದಿನ ಏನ್ ಮಾಡ್ತಾರೆ, ನಾಗದೇವತೆಗಳನ್ನ ಪೂಜಿಸ್ತಾರಂತ ಇದಾಗಲೇ ನಾವು ಹೇಳಿದ್ವಿ. ಪೂಜೆಯ ಅಂಗವಾಗಿ ದೇವಸ್ಥಾನ ಹಾಗೂ ಹುತ್ತಗಳಿಗೆ ಭೇಟಿ ನೀಡಿ ಎಲ್ಲ ಹೆಣ್ಣು ಮಕ್ಕಳು ಗಂಡಸನ್ನು ಕರ್ಕೊಂಡು ಹೋಗ್ತಾರೆ. ಗಂಡಸು ಮಕ್ಕಳಿಗೆ ಈ ಹಬ್ಬಗಳ ಬಗ್ಗೆ ಅಷ್ಟೊಂದು
2: ಕಾಳಜಿ ಇರೋದಿಲ್ಲ.
1: ಯಾವತ್ತು ಪಂಚಮಿ ಬಂತು, ಯಾವತ್ತು ಅಷ್ಟಮಿ ಬಂತು ಇವೆಲ್ಲ ನೋಡ್ಲಿಕ್ಕೆ ಹೋಗಲ್ಲ ಅವರು. ಹೆಣ್ಣು ಮಕ್ಕಳು ತಮ್ಮ ಮನೆಯೊಳಗಿರುವ ಎಲ್ಲ ಸಾಮಾನುಗಳನ್ನ ತೊಳೆಯೋದಿರ್ಬೋದು, ಬಟ್ಟೆಗಳನ್ನೆಲ್ಲ ಸ್ವಚ್ಛ ಮಾಡೋದಿರ್ಬೋದು, ಮನೆಗೆ ಶ್ರಾವಣ ಮಾಸದಿಂದ ಶುರು ನೋಡು ಹಬ್ಬ. ಇನ್ನು ಗೋಕುಲ ಅಷ್ಟಮಿ ಬರ್ತದೆ, ಇನ್ನು ಎಲ್ಲ ಹಬ್ಬಗಳು ಶುರು ಇವಾಗ. ಅದಕ್ಕೆ ಎಲ್ಲ ಸ್ವಚ್ಛ ಮಾಡಿ ಈ ಹಬ್ಬಕ್ಕೆ ತಯಾರು ಮಾಡ್ಕೊತಾರೆ.
2: ಹೌದಿಲ್ಲ?
1: ಮತ್ತೇನು ಹೇಳ್ತೀನಿ ನೀನು?
2: ಮತ್ತೆ ಈಗ ಮುಂದೆ ವರಮಹಾಲಕ್ಷ್ಮಿ ಬಂತು ಹಬ್ಬ,
1: ಹೌದು,
2: ಮತ್ತೆ ರಕ್ಷಾಬಂಧನ ಹಬ್ಬ ಬಂತು,
1: ಎಲ್ಲ ಹಬ್ಬಗಳು.
0: ನಾಗರ ಪಂಚಮಿ ಏನಲ್ಲ, ಮಹಾರಾಷ್ಟ್ರದಾಗ ಒಂದು ಊರದ ಬತ್ತಿ ಶಿರಾಳ ಅಂತ ಒಂದು ಊರ. ಆ ಊರದಾಗ
1: ಹಾವುಗಳಿಗೆ ಪೂಜೆ ಮಾಡ್ತಾರಂತಲ್ಲ,
0: ಜೀವಂತ ಹಾವಿಗೆ. ಜೀವಂತ ಹಾವಿಗೆ ಪೂಜೆ ಮಾಡ್ತಾರೆ,
1: ಹುತ್ತ ಹಾಲು ಹಾಕ್ತಿವಿ. ಆದ್ರೆ ನಿಜವಾದ ಹಾವು ಬಂದ್ರೆ ಅದೇನು ಕಲ್ಲನಾಗರ
2: ಕಂಡ್ರೆ,
1: ನಮ್ಮ ಬಸವಣ್ಣನವರೇ ಹೇಳಿದಂತೆ ಹಾಲು ಎರಿತೀವಿ, ಆದ್ರೆ ಏನೋ ನಿಜವಾದ ಹಾವು ಏನಾದ್ರು ಬಂದ್ರೆ ನಾವು ಓಡೋಗ್ಬಿಡ್ತೀವಿ. ಅಲ್ಲಿ ನಿಜವಾದ ಹಾವುಗಳಿಗೆ ಪೂಜೆ ಮಾಡ್ತಾರಂತ ನಾನು ಕೇಳಿದ್ದೆ ಒಂದು ಎಲ್ಲೋ ಸುದ್ದಿನ.
0: ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಈ ಕರಾವಳಿ ಪ್ರದೇಶದಲ್ಲ ಒಂದು ವೇಳೆ ಒಂದು ಮನಿ ಓಪನಿಂಗ್ ಆಯ್ತು ಅಥವಾ ಮನಿ ವಾಸ್ತವಾಯ್ತು ಅಂದ್ರ ಹಾವಿ ಮಲ್ಲ ಪೂಜೆ ಮಾಡ್ತಾರ. ಯಾಕಂದ್ರ ನಾವು ನೆಲದಾಗೆ ಮನಿ ಕಟ್ಟಿರ್ತೀವಿ, ಆ ಮನಿ ಕಟ್ಟಿದ ಸಂದರ್ಭದಾಗ ಅಲ್ಲಿ ಹಾವು ಹೊತ್ತಿನ ಹಾವು ಇರ್ತಾವ ಎಲ್ಲ ಏನೇನೋ ಇರ್ತಾವ, ಹಾವು ನಿಮ್ಮನ್ನ ಜಾಗ ಸರಿಸಿ ನಾವು ಕಟ್ಟೀವಿ ಅಂತ ತಿಳ್ಕೊಂಡು
2: ಕ್ಷಮೆ
0: ಕೇಳುವಂತಕ್ಕಂಥ ಒಂದು ಕಾರ್ಯಕ್ರಮ ಅಲ್ಲಿ. ಆ ಕಾರ್ಯಕ್ರಮ ಮಾಡಿದ ಮೇಲೆ ಅದ ಮನೆ ವಾಸ್ತು ಗೃಹ ಪ್ರವೇಶ ಮಾಡ್ತಕ್ಕಂಥದ್ದು ಒಂದು ಕೆಲಸ. ಹಾಗೆ ಇನ್ನೊಂದಂತಿ ಚಿಕ್ಕವರಿದ್ದಾಗ ಆ ಕೊಬ್ಬರಿ ಬಟ್ಟೆ ನಾವು ತಿರ್ಸ್ಕೋತ ಆಡ್ತಿದ್ವಿ. ದಾರ ಕಟ್ಟಿ
1: ಆ ದಾರ ಕಟ್ಟೋದಿರ್ಲಿ ಅದ್ರೊಳಗೆ ಏನಾದ್ರೂ ಒಂದು ಹಳ್ಳು ಕೆಂಪಂದ್ ಏನಾದ್ರೂ ಹಾಕ್ತಿದ್ವಿ, ಅದು ಏನೋ ಒಂಥರ ಕಾಣಿಸ್ತಿತ್ತು, ಬಹಳ ಖುಷಿ
0: ಕೊಡ್ತಿತ್ತು. ಆ ಆಟ ಆಡ್ತಿವಿ, ಒಂದು ತಿಂಗಳ ತರ ಆಡ್ತಿದ್ವು. ಆಮೇಲೆ ಹಸಿವಾದಾಗ ಮೇಲೆ ಮೇಲೆ ಕೊಬ್ಬರಿ ಕೊಬ್ಬರಿ ಕಲಾಸಿ ಆಗ್ತಿತ್ತು. ಕೊಬ್ಬರಿ ಯಾಕೆ ತಿನ್ಬೇಕು ಅಂದ್ರೆ ಈಗ ಒಂಥರ ಚಳಿ
1: ನಮ್ಮ ದೇಹಕ್ಕೆ ಐಲಿ ಕಂಟೆಂಟ್ಸ್ ಇರುವಂತ ಒಂದು ಆಹಾರ
0: ತಿನ್ಬೇಕು.
1: ಅದ್ರ ಸಲುವಾಗಿನೇ ಮತ್ತೆ
0: ಈ ಕೊಬ್ಬರಿ ಆಗಿರ್ಬೋದು ಶೇಂಗಾ

0: ತಂಬಿಟ್ಟು ಮಾಡ್ತಿದ್ರಪ್ಪ ಅವಾಗೆಲ್ಲ, ಹಾರಿಯೊಳಗ ಒರಳಿನಲ್ಲಿ ಕುಟ್ಟಿ ತಂಬಿಟ್ಟು ಮಾಡ್ತಿದ್ರು, ಅದನ್ನ ಬಟ್ಟಿಯೊಳಗ ಸೋಸಿ ಅದನ್ನ ತುಪ್ಪದೊಳಗ ಉಂಡಿ ಮಾಡ್ತಿದ್ರು ಅದನ್ನ ತಂಬಿಟ್ಟು ಅಂತ ಹೇಳಂದು. ಅದನ್ನ ಈಗಿನ ಏನು ತಾಂತ್ರಿಕ ಯುಗ ಅಂತ ಏನು ಹೇಳ್ದಲ್ಲ ನೀನು, ಈಗ ಯಾರು ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಅದರದ್ದು ಲೆಂಗ್ತಿ ಪ್ರೊಸೆಸ್ ಇರ್ತದ, ಆಮೇಲೆ ಯಾರು ಆ ತರದ ಟೇಸ್ಟ್ಗಳನ್ನ ಇಷ್ಟಪಡಲ್ಲ. ಈಗ ನಮ್ಮ ಸಿರಿಧಾನ್ಯಗಳನ್ನ ತಿನ್ರಿ ಅಂತ ಏನ್ ಹೇಳ್ತಾರಲ್ಲ, ಇದನ್ನ ನಮ್ಮ ಹಿರಿಯರು ಎಷ್ಟು ಅವಾಗೆ ಚಾಲ್ತಿ ಅನ್ನುವಂತ ವಿಷಯ ನೋಡು, ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡು. ಹೌದೇನು? ಇದ್ರ ಜೊತೆಗೆ ನೋಡು, ಈ ಆಗಸ್ಟ್ 19ರಂದು ವಿಶ್ವ ಮಾನವೀಯ ದಿನ ಅಂತ ಆಚರಣೆಯನ್ನ ಮಾಡ್ತಾರೆ ನೋಡಪ್ಪ.
1: ಇರಾಕಿನ ಬಾಗ್ದಾದಲ್ಲಿ ನಡೆದಂತ ಬಾಂಬ್ ದಾಳಿ ಅಂದ್ರೆ 22 ಮಾನವೀಯ ಕಾರ್ಯಕರ್ತರು ಸತ್ತು ಹೋಗ್ಬಿಡ್ತಾರೆ. ಈ ದುರ್ಘಟನೆ ನೆನಪಿಗಾಗಿ, ಮಾನವೀಯ ಸೇವೆಗಾಗಿ ಪ್ರಾಣ ತ್ಯಾಗ ಮಾಡಿ ಅವರ ಸ್ಮರಣೆಗೋಸ್ಕರ ನಾವು ಆಗಸ್ಟ್ ವಿಶ್ವ ಮಾನವೀಯ ದಿನ ಅಂತ ನಾವು ಆಚರಣೆ ಮಾಡ್ತೀವಿ
0: ನೋಡು. 2008ರೊಳಗ ವಿಶ್ವಸಂಸ್ಥೆ ಅಧಿಕೃತವಾಗಿ ಆಗಸ್ಟ್ 19ನ್ನ ಅಂದ್ರೆ ಮಾನವೀಯ ದಿನವನ್ನಾಗಿ ಆಚರಣೆ ಮಾಡ್ಲಿಕ್ಕೆ ಘೋಷಣೆಯನ್ನ ಮಾಡ್ತದ ನೋಡಪ್ಪ. ರಾಜೀವ್ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಿ ಆಗಿದ್ರು, ನಿಮಗೆಲ್ಲ ಗೊತ್ತಿರುವ
2: ಸಂಗತಿ.
0: 20ನೇ ತಾರೀಕು ಸದ್ಭಾವನಾ ದಿನ ಆಚರಣೆಯನ್ನ ಮಾಡ್ತೀವಿ, ಅವರ ಜನ್ಮದಿನ. ಈ ದೇಶದೊಳಗೆ ಶಾಂತಿ ಸೌಹಾರ್ದತೆ ನೆಲೆಸಲಿ ಅನ್ನುವಂಥ ಒಂದು ಭಾವನೆಯಿಂದ ಇದ್ರು. ಹಾಗಾಗಿ ಆ ದಿನವನ್ನು ಸದ್ಭಾವನಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ.
2: ಅಂದರೆ ಎಲ್ಲ ಧರ್ಮ ಮತ್ತು ಜಾತಿಗಳ ನಡುವೆ ಪ್ರೀತಿಯಾಗಿ ಒಗ್ಗಟ್ಟು ಮೂಡಿಸುವುದು, ಹಿಂಸೆಯನ್ನು ತ್ಯಜಿಸಿ ದೇಶ ಏಕತೆಗಾಗಿ ಶ್ರಮಿಸುವುದು ಅಂತೇಳಿ ಪ್ರತಿಜ್ಞೆ ಮಾಡಲಾಯಿತು.
0: ಪ್ರತಿಜ್ಞೆ ಮಾಡ್ತಾರೆ ನೋಡು ಅವತ್ತಿನ ದಿವಸ.
2: ದೂರದೃಷ್ಟಿ
1: ಆರಂಭ ಆಯ್ತು,
0: ಮುಂದಿನ ನಮ್ಮ ದೇಶ ಹೆಂಗಿರ್ಬೇಕು ಅಂತ ಅವ್ರ ಅಪೇಕ್ಷೆ ಇತ್ತಲ್ಲ, ಹಂಗಾಗಿ ಅವರ ಜನ್ಮದಿನವನ್ನು ಈ ಸದ್ಭಾವನಾ ದಿನವನ್ನಾಗಿ ಆಚರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ನೋಡಪ್ಪ.
2: ನೋಡಕ್ಕ ಆಗಸ್ಟ್ 20 ಅವತ್ತು ವಿಶ್ವ ಸೊಳ್ಳೆ ದಿನ ಅಂತೇಳಿ ಆಚರಣೆ ಮಾಡ್ತಾರ.
0: ಅಂದ್ರೆ ನೋಡು, ಈಗ ಅನೇಕ ರೋಗಗಳು ಈ ಸೊಳ್ಳೆಯಿಂದ ಹರಡ್ತವೆ ಅನ್ನುವಂತ ವಿಷಯ ನಮ್ಗೆ ಇತ್ತೀಚೆಗೆ ಗೊತ್ತಾಗಿದೆ.
2: ಹೌದು,
0: ಇದನ್ನ ಹಿಂದೆ 1897ರೊಳಗ ಹೆಣ್ಣು ಸೊಳ್ಳೆಗಳು ಮನುಷ್ಯರಿಗೆ ಮಲೇರಿಯಾನ ಹರಡ್ತವೆ ಅನ್ನುವಂತ ಒಂದು ವಿಷಯವನ್ನ ಸರ್ ರೊನಾಲ್ಡ್ ರಾಸ್ ಅವರು ಕಂಡು ಹಿಡಿದ್ರಪ್ಪ. ಇದ್ರ ನೆನಪಿಗಾಗಿ ಈ ದಿನವನ್ನ ಆಚರಣೆ ಮಾಡ್ತಾರೆ ನೋಡು. ಮತ್ತೆ
2: ಇದರಿಂದ ಹರಡುವ ಕಾಯಿಲೆ ಅಂದ್ರೆ ಮಲೇರಿಯಾ, ಡೆಂಗು, ಚಿಕನ್ ಗುನ್ಯ ಅಂತ ರೋಗಗಳ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಬೇಕಂತೇಳಿ ಇದು ಒಂದು ಸೊಳ್ಳೆ ದಿನ ಅಂತೇಳಿ ಆಚರಣೆ ಮಾಡಕ್ ಸ್ಟಾರ್ಟ್
0: ಮಾಡಿದ್ರು. ಸೊಳ್ಳೆಗಳ ಉತ್ಪತ್ತಿಯನ್ನ ತಡೆಯೋದಕ್ಕೆ ಮತ್ತೆ
2: ನಾವೆಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕಂತೇಳಿ.
0: ಹೆಂಗೆ ನಾವು ಪ್ರತಿಯೊಬ್ಬರು ನಮ್ಮ ಮನೆಯನ್ನ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಸ್ವಚ್ಛತೆ ಇಟ್ಕೊಳ್ಳೋದ್ರ ಮುಖಾಂತರ ನಮ್ಮ ಆರೋಗ್ಯವನ್ನ ಕಾಪಾಡಬಹುದು ಅನ್ನುವಂತ ಅರಿವನ್ನ ಮೂಡಿಸ್ತಾರ ನೋಡ. ಅವತ್ತಿನ ದಿನ ಬಾಹ್ಯಾಕಾಶದೊಳಗ ನಮ್ಮ ದೇಶದ ಸಾಧನೆಯನ್ನ ನಾವು ಅವಾಗ ಕೇಳ್ತಾ
2: ಇರ್ತೀವಿ.
0: ಹೌದಲ್ಲ, ಈಗ ಆಗಸ್ಟ್ 23 ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಣೆಯನ್ನ ಮಾಡ್ತಾರೆ.
2: ಚಂದ್ರನ ಮೇಲೆ ಇಳಿದ ನೆನಪಿಗಾಗಿ ಆಚರಣೆ ಮಾಡ್ತೀವಿ ನಾವು.
0: ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಪ್ರಮುಖ ಅಂಶಗಳು ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷ ಆಗಸ್ಟ್ 23ರಂದು ಚಂದ್ರಯಾನದ 3ರ ನೌಕೆಯು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಯಶಸ್ವಿಯಾಗಿ ಇಳಿದ ಇತಿಹಾಸದ ಸಾಧನೆಗೋಸ್ಕರ ಈ ಆಚರಣೆಯನ್ನ ನಾವು ಮಾಡ್ತೀವಿ.
2: ಇದರ ಉದ್ದೇಶ ಏನಂತಂದ್ರೆ, ವಿಜ್ಞಾನ ಮತ್ತು ಬಾಹ್ಯಾಕಾಶ ಸಂಶೋಧನೆ ಬಗ್ಗೆ ಯುವಜನರಲ್ಲಿ ಆಸಕ್ತಿ ಮೂಡಿಸುವುದಾಗಿದೆ. ಇದು ನೋಡಕ ಮೊನ್ನೆ ಒಂದು ಸುದ್ದಿ ಕೇಳಿದೆ, ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಇದ್ದಾರಲ್ಲ, ವಿಕಸಿತ ಭಾರತಕ್ಕೆ ಸಪ್ತಧಾರ ಅಂತೇಳಿ ಒಂದು ಯೋಜನೆ ಹಮ್ಮಿಕೊಂಡಿದ್ದಾರೆ ಅವರು, ಇದ್ರ ಬಗ್ಗೆ ಹೇಳವ ಸ್ವಲ್ಪ
0: ನೋಡವ. ನಾಗರತ್ನ, ವಿಕಸಿತ ಭಾರತನ 2047 ಅನ್ನುವಂತ ಒಂದು ಟಾಪಿಕ್ ಗುರಿ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು 7 ಅಂಶಗಳ ಅಭಿವೃದ್ಧಿ ಚೌಕಟ್ಟು ಸಪ್ತಧಾರ ಸೂತ್ರ ಅಂತ ಅನ್ನುವಂಥದ್ದನ್ನ ಅನಾವರಣಗೊಳಿಸ್ಯಾರ ನೋಡವ. ಇದು ಏನು ಅಂತ ಹೇಳಿದ್ರೆ, ಹಿಂದೂ ಸಂಸ್ಕೃತಿಯ ಸಪ್ತಧಾರೆಗಳು ಹಾಗೂ ಸಪ್ತ ಸಿಂಧು ಪರಿಕಲ್ಪನೆಯ ಪ್ರೇರಣೆಯಿಂದ ಉತ್ಪಾದನೆ, ತಂತ್ರಜ್ಞಾನ, ರಕ್ಷಣೆ, ನೀಲಿ ಹಾಗೂ ಹಸಿರು ಆರ್ಥಿಕತೆ, ಮೃದು ಶಕ್ತಿಯ ಕ್ಷೇತ್ರಗಳ ಮೂಲಕ ಭಾರತದ ಸಾಮರ್ಥ್ಯವನ್ನು ಇಮ್ಮಡಿಗೊಳಿಸುವ ಗುರಿ ಹೊಂದಲಾಗಿದೆ ಅನ್ನುವಂಥ ವಿಷಯವನ್ನ ನರೇಂದ್ರ ಮೋದಿ ಅವರು 80ನೇ ಸ್ವತಂತ್ರ ದಿನಾಚರಣೆ ಸಂದರ್ಭದೊಳಗ ಕೆಂಪುಕೋಟೆಯೊಳಗ ಒಂದು ಭಾಷಣದಲ್ಲಿ ತಮ್ಮ ವಿಷಯವನ್ನ ಮಾತಾಡಿದ್ರು. ಏನ್ ಈ ಸಪ್ತಧಾರ ಅನ್ನುವಂಥದ್ದನ್ನ ಕೇಳಿದ್ರೆ, ಉತ್ಪಾದನಾ ಶಕ್ತಿ ಅಂತ ಹೇಳಿದ್ರೆ ಬಿಡಿ ಭಾಗಗಳು ವಿನ್ಯಾಸದಿಂದ ಹಿಡಿದು ಸಿದ್ಧ ಉತ್ಪಾದನೆಗಳವರೆಗೆ ಸಂಪೂರ್ಣ ಉತ್ಪಾದನಾ ದೇಶದಲ್ಲಿ ಆಗಬೇಕು ಅನ್ನುವಂಥದ್ದು. ಅಂದ್ರೆ ಯಾವುದೇ ಒಂದು ಪಾರ್ಟ್ಸ್ ಗಳಿಂದ ಹಿಡ್ಕೊಂಡು ಅದು ಪೂರ್ತಿ ಯಾವುದೇ ಒಂದು ವಸ್ತು ತಯಾರಿ ಯಾವ್ದಾದ್ರು ಪಾರ್ಟ್ಸ್ ಆ ದೇಶದಿಂದ ಈ ದೇಶದಿಂದ ತಂದ್ರಿಸ್ಕೊಂಡು ನಾವು ಉತ್ಪಾದನೆ ಮಾಡುವಂತದಲ್ಲ, ಯಾವುದೇ
2: ವಸ್ತುಗಳು
0: ಅನ್ನುವಂಥ ಒಂದು ಯೋಜನೆ ಇದು. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತ ವಿಶ್ವಾಸಾರ್ಹ ಭಾಗವಾಗಬೇಕು ಅನ್ನುವಂಥ ಒಂದು ಅವ್ರದ್ದು ಕನಸು. ವೆಚ್ಚ, ಗುಣಮಟ್ಟ, ಪ್ರಮಾಣದ 3 ಅಂಶಗಳಿಗೆ ಒತ್ತನ್ನು ನೀಡಬೇಕು ಅನ್ನುವಂಥ ವಿಷಯವನ್ನು ಹೇಳಿದರು. ಕೃಷಿ ಮತ್ತು ಆಹಾರ ಸಂಸ್ಕರಣೆಯಲ್ಲಿ

0: ಕೇವಲ ಉತ್ಪಾದನೆಯನ್ನು ಹೆಚ್ಚಿಸಿದ ಅಷ್ಟೇ ಅಲ್ಲದೆ ಜಾಗತಿಕ ಮಾರುಕಟ್ಟೆಯಾಗಿ ಬೆಳೆಯಬೇಕು ನಮ್ಮ ದೇಶ ಅನ್ನುವಂಥ ವಿಷಯವನ್ನು ಹೇಳಿದರು. ಇದರ ಜೊತೆಗೆ ಸಿರಿಧಾನ್ಯಗಳು, ಸಾಂಬಾರ ಪದಾರ್ಥಗಳು, ಹಣ್ಣುಗಳು ಮತ್ತು ತರಕಾರಿ ಮೊದಲಾದ ಆಹಾರ ಉತ್ಪನ್ನಗಳನ್ನು ದೇಶದ ಜಾಗತಿಕ ಬ್ರ್ಯಾಂಡ್ಗಳಾಗಿ ರೂಪಿಸಬೇಕು ಅನ್ನುವಂಥ ವಿಷಯವನ್ನು ಹೇಳಿದರು. ಜೊತೆಗೆ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಅನ್ನುವಂಥದ್ದು ಈ ಕ್ಷೇತ್ರದ ಮೂಲಕ ದೇಶದ UPI ಮತ್ತು ಡಿಜಿಟಲ್ ಸಾರ್ವಜನಿಕ ಮೂಲ ಸೌಕರ್ಯದೊಂದಿಗೆ ಭಾರತವನ್ನು ಮತ್ತಷ್ಟು ತಾಂತ್ರಿಕವಾಗಿ ಬೆಳೆಸಬೇಕು ಅನ್ನುವಂಥ ಒಂದು ಉದ್ದೇಶ. ಡೇಟಾ ಸೆಂಟರ್ಗಳು, ರೊಬೊಟಿಕ್ಸ್, ಉದಯೋನ್ಮುಖ ತಂತ್ರಜ್ಞಾನ, ಮೇಡ್ ಇನ್ ಇಂಡಿಯಾ, 6G ತಂತ್ರಜ್ಞಾನ ಸಂಶೋಧನೆ ಸೇರಿದಂತೆ ಮುಂದಿನ ಪೀಳಿಗೆ ಜನರಿಗೆ ಸಂವಹನ ಕ್ಷೇತ್ರಗಳನ್ನು ಬಲಪಡಿಸಬೇಕು ಅನ್ನುವಂಥ ಒಂದು ವಿಷಯವನ್ನು ತಿಳಿಸಿದರು. ಭಾರತ ಉದಯೋನ್ಮುಖ ತಂತ್ರಜ್ಞಾನಗಳ ಗ್ರಾಹಕ ದೇಶವಾಗಿ ಉಳಿಯದೆ ಡೆವಲಪರ್ ಮತ್ತು ರಫ್ತು ದೇಶಗಳಾಗಿ ರೂಪುಗೊಳ್ಳಬೇಕು ಅನ್ನುವಂಥ ವಿಷಯವನ್ನು ಹೇಳಿದರು. ಇನ್ನು ವೇಗದ ರೈಲು ಮಾರ್ಗಗಳು, ಹೆದ್ದಾರಿಗಳು, ಒಳನಾಡು ಜಲಮಾರ್ಗಗಳು, ವಿಮಾನ ನಿಲ್ದಾಣಗಳು, ಬಂದರುಗಳು ಮತ್ತು ಬಹುಮಾದರಿಯ ಲಾಜಿಸ್ಟಿಕ್ಸ್ ವ್ಯವಸ್ಥೆಯನ್ನು ಸುಧಾರಿಸಬೇಕು ಅನ್ನುವಂಥ ವಿಷಯವನ್ನು, ಸರಕುಗಳ ಸಾಗಾಣಿಕೆಯ ವೆಚ್ಚ ಹಾಗೂ ಸಮಯವನ್ನು ಕಡಿಮೆ ಮಾಡೋದು, ಉತ್ಪಾದನೆ ಮತ್ತು ರಫ್ತು ಆಧಾರಿತ ಆರ್ಥಿಕತೆಗೆ ಒತ್ತು ನೀಡೋದು, ಮೂಲಸೌಕರ್ಯ ನಿರ್ಮಾಣ ಕ್ಷೇತ್ರದಲ್ಲಿ ಭಾರತವನ್ನು ಸ್ಪರ್ಧಾತ್ಮಕವಾಗಿ ಬೆಳೆಸಬೇಕು ಅನ್ನುವಂಥ ವಿಷಯವನ್ನು ಹೇಳಿದರು. ಅಂದರೆ ಯಾವುದೇ ವಸ್ತುವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಾಣಿಕೆ ಮಾಡುವಾಗ ಆ ವೆಚ್ಚ ಹೆಚ್ಚಾಗಬಾರದು, ಆಮೇಲೆ ಸಮಯವನ್ನು ಸಹಿತ ಕಡಿಮೆ ಆಗಬೇಕು ಅನ್ನುವಂಥ ವಿಷಯವನ್ನು ಇವರು ಹೇಳಿದರು. ಜೊತೆಗೆ ರಕ್ಷಣಾ ಶಕ್ತಿ ಮತ್ತು ಆತ್ಮನಿರ್ಭರ ರಕ್ಷಣೆ ಅನ್ನುವಂಥ ವಿಷಯ, ಹೆಚ್ಚುತ್ತಿರುವ ಜಾಗತಿಕ ಅನಿಶ್ಚಿತತೆ ನಡುವೆ ರಕ್ಷಣಾ ಉತ್ಪಾದನೆ ಮತ್ತು ಸ್ವಾವಲಂಬನೆಗೆ ಹೆಚ್ಚು ಒತ್ತು ನೀಡಬೇಕು, ಭೌಗೋಳಿಕ ಸಂಘರ್ಷದಿಂದ ಇಂಧನ, ರಸಗೊಬ್ಬರ, ಔಷಧಿಗಳು ಮತ್ತು ತಂತ್ರಜ್ಞಾನದಂತಹ ಅಗತ್ಯ ಪೂರೈಕೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರದ ರೀತಿಯಲ್ಲಿ ಸ್ವದೇಶಿಯಾಗಿ ನಿರ್ವಹಿಸುವ ವ್ಯವಸ್ಥೆ ಬೆಳೆಸಬೇಕು, ಡ್ರೋನ್ ಮತ್ತು ಡ್ರೋನ್ ಪ್ರತಿಬಂಧಕ ತಂತ್ರಜ್ಞಾನ ವ್ಯವಸ್ಥೆ ಅಭಿವೃದ್ಧಿಪಡಿಸಬೇಕು, ಭಾರತವನ್ನು ಜಾಗತಿಕ ರಕ್ಷಣಾ ಪೂರೈಕೆದಾರ ರಾಷ್ಟ್ರವನ್ನಾಗಿ ಪರಿವರ್ತಿಸಬೇಕು ಅನ್ನುವಂಥದ್ದು. ಇತ್ತೀಚೆಗೆ ನಾವು ಯುದ್ಧಗಳ ಸಂದರ್ಭದಲ್ಲಿ ನಮ್ಮ ತೈಲಗಳನ್ನು ಆಮದು ಮಾಡ್ಕೋಬೇಕಾದ್ರೆ ಬಹಳ ಕಷ್ಟ ಆಯ್ತು, ರೇಟ್ಗಳೆಲ್ಲ ಹೆಚ್ಚಾದವು, ಹಾಗಾಗಿ ನಮ್ಮ ಪ್ರತಿ ವಸ್ತುಗಳ
1: ಬೆಲೆಗಳು
0: ಹೆಚ್ಚಾಗುವಂಥದ್ದನ್ನ ನಾವು ನೋಡಿದ್ವಿ. ಹಾಗಾಗಿ ನಮ್ಮ ತೈಲದ ಮೇಲೆ ನಮ್ಮ ಹಿಡಿತ ಇರಬೇಕು ಅನ್ನುವಂಥ ವಿಷಯವನ್ನ ಅವರು ಹೇಳಿದರು. ಹಸಿರು ಆರ್ಥಿಕತೆ ಮತ್ತು ನೀಲಿ ಆರ್ಥಿಕತೆ ಅಂತ ಹೇಳಿದ್ರೆ, ನವೀಕರಿಸಬಹುದಾದ ಇಂಧನ, ಹಸಿರು ಜಲಜನಕ ಮತ್ತು ಇಂಧನ ಸಂಗ್ರಹಣೆ ಒಳಗೊಂಡಿದೆ. ನೀಲಿ ಆರ್ಥಿಕತೆ ಭಾಗ ದೇಶದ ಕರಾವಳಿ ಪ್ರದೇಶ, ಸಾಗರಗಳು, ಮೀನುಗಾರಿಕೆ, ಸಮುದ್ರಯಾನ ಚಟುವಟಿಕೆಗಳು ಮತ್ತು ಕರಾವಳಿ ಪ್ರವಾಸೋದ್ಯಮ ಅವಲಂಬಿಸಿದೆ ಅನ್ನುವಂಥ ವಿಷಯವನ್ನು ತಿಳಿಸಿದರು. ಸಮುದ್ರಯಾನ ಸಂಬಂಧ ಸಾಮರ್ಥ್ಯ ಬಳಸಿಕೊಳ್ಳುವ ಜೊತೆಗೆ ಆರ್ಥಿಕ ಬೆಳವಣಿಗೆಯನ್ನು ಸಂಯೋಜಿಸಬೇಕು ಅನ್ನುವಂಥ ವಿಷಯವನ್ನು ಹೇಳಿದರು. ಮೃದು ಶಕ್ತಿ ಅನ್ನುವಂಥದ್ದು, ಕರಕುಶಲ ವಸ್ತುಗಳು, ಚಲನಚಿತ್ರಗಳು, ಸೃಜನಶೀಲ ಜಗತ್ತು, ಅನಿಮೇಷನ್, ಗೇಮಿಂಗ್ ಅಥವಾ ಡಿಜಿಟಲ್ ವಿಷಯದಲ್ಲಿ ಭಾರತವನ್ನು ಸೃಜನಶೀಲ ಶಕ್ತಿಯಾಗಿ ಪರಿವರ್ತಿಸಬೇಕು ಅನ್ನುವಂಥ ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡವ, ನಮ್ಮ ಯುವಕರು ಈ ನಿಟ್ಟಿನೊಳಗೆ ಒಂದಷ್ಟು ಚಿಂತನೆಯನ್ನ ಮಾಡಬೇಕು ಅನ್ನುವಂಥದ್ದು ವಿಷಯವನ್ನ ತಿಳಿಸಬಹುದು.
1: ಹಂಗೆ ನೋಡಕ್ಕ ಇವಾಗ ಆಗಸ್ಟ್ 21ಕ್ಕ ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಆಚರಿಸ್ತೇವೆ ನಾವು. ಉದ್ದೇಶ ಏನಂತಂದ್ರೆ,
0: ಸಮಾಜ
1: ಕುಟುಂಬ ಮತ್ತು ದೇಶದ ಅಭಿವೃದ್ಧಿಗಾಗಿ ಹಿರಿಯರು ಏನೇನು ಕೆಲಸ ಮಾಡಿದ್ದಾರೆ, ಏನೇನು ಕೊಡುಗೆಗಳು ಕೊಟ್ಟಿದ್ದಾರೆ, ಮತ್ತೆ ನಾವು ಅವ್ರನ್ನ ಅವ್ರಿರೋ ತನಕ ಆರೋಗ್ಯವಾಗಿ ಅವ್ರನ್ನ ಗೌರವಿಸಬೇಕು, ಅವರಿಂದ ಅಂದ್ರೆ ಏನೇನು ಅನುಭವಗಳಾಗಿದೆ ಅವೆಲ್ಲ ನಾವು ಪಡ್ಕೋಬೇಕು, ತಿಳ್ಕೋಬೇಕು.
0: ಮನೆಯಲ್ಲಿ ಹಿರಿಯರು ಇದ್ದಾರೆ ಅಂತಂದ್ರೆ ಆ ಮನೆಯ ಒಂದು ಯಂಗ್ಸ್ಟರ್ಸ್ ಅಂದ್ರೆ ಸೊಸೆ ಮಗ ಸೊಸೆ ಅನ್ನುವಂಥವ್ರು ಅಥವಾ ಮಗಳು ಅಳಿಯ ಅನ್ನುವಂಥವ್ರು, ಇವರು ನಮಗೆ ಹೊರೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಹಿರಿಯರು ನಮಗೆ ಒಂದು ಆಸ್ತಿ ಇದ್ದಾಗೆ, ಒಂದು ಆಲದ ಮರ ಇದ್ದಾಗೆ ಅನ್ನುವಂಥದ್ದನ್ನು ಅವರು ತಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು, ಅವರ ಆರೋಗ್ಯವನ್ನು, ಅವರ ಯೋಗಕ್ಷೇಮವನ್ನು ಇವರು ಮಕ್ಕಳಾದವರು ನೋಡ್ಕೋಬೇಕು ಅನ್ನುವಂಥ ವಿಷಯ. ಅವರಿಂದ ಬಹಳಷ್ಟು ಅವರ ಅನುಭವಗಳನ್ನು ಪಡೆದು ನಮ್ಮ ಮಕ್ಕಳಿಗೆ ನಾವು ವರ್ಗಾವಣೆ ಮಾಡಬಹುದು ಅಂತ ವಿಷಯವನ್ನು ನಾವು ತಿಳ್ಕೋಬೇಕು. ನೋಡು,
1: ಈಗಿನ ಕಾಲಕ್ಕೆ ಹೆಂಗಾಗಿದೆ ಅಂದ್ರೆ, ತಂದೆ ತಾಯಿಗಳು ವಯಸ್ಸಾದ ತಕ್ಷಣ ವೃದ್ಧಾಶ್ರಮಕ್ಕೆ ಸೇರಿಸೋದು, ಅವ್ರು ನಮಗೆ ಹೊರೆ ಆಗ್ತಾ ಇದ್ದಾರೆ ಅಂತ ಆಲೋಚನೆ ಮಾಡಿ ವೃದ್ಧಾಶ್ರಮಕ್ಕೆ ಆಗ್ಬಿಡ್ತಾರೆ. ಆದ್ರೆ ಅವ್ರು ಅದೇ ಚಿಂತೆ ಮಾಡೋದಿಲ್ಲ, ನಾವು ಚಿಕ್ಕವರಿದ್ದಾಗಿಂದ ಇಲ್ಲಿ ತನಕ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ, ನಮ್ಮನ್ನ ಹೆಂಗ್ ನೋಡ್ಕೊಂಡಿದ್ದಾರೆ ಅಂತ ಏನು ಆಲೋಚನೆ ಮಾಡೋದಿಲ್ಲ ಅವರು.
0: ನಮಗೂ ಸಹಿತ ಇಂತಹ ವೃದ್ಧಾಪ್ಯ ಬರ್ತದೆ ಅನ್ನುವಂತ ಒಂದು ಚಿಂತನೆ ಮಾಡದೆ ಸೀದಾ ವೃದ್ಧಾಶ್ರಮಗಳಿಗೆ ಸೇರ್ತಾರೆ. ಆದ್ರೆ ಅವರು ಆ ವಯಸ್ಸಿಗೆ ಬಂದ್ಮೇಲೆ ಅವ್ರ ಮಗನು ಅದನ್ನೇ ಮಾಡಿದ್ಮೇಲೆ ಅವರಿಗೆ ನಮ್ಮ ತಂದೆಗೆ ನಾ ಹಿಂಗ್ ಮಾಡಿದ್ಮೇಲೆ ಅಂತ ಪಶ್ಚಾತ್ತಾಪ ಪಡ್ತಾರೆ. ಆದ್ರೆ
1: ಅಷ್ಟೊತ್ತಿಗೆ ಅವಾಗ ತಂದೆ ತಾಯಿಗಳು ಇರೋದಿಲ್ಲ,
0: ಅದೇ ಗತಿಸಿ
1: ಅವಕಾಶ ಇದ್ದಾಗ ನೋಡ್ಕೋಬೇಕು ತಂದೆ ತಾಯಿಗಳು
0: ಅನ್ನುವಂಥದ್ದು. ನೋಡು ನಾಗರತ್ನ, ಇವಷ್ಟು ಮಾಹಿತಿಯನ್ನ ನೀವು ಮತ್ತೆ ಸೀನಣ್ಣ ಅವರು ಹಂಚ್ಕೊಂಡ್ರಿ ನಮ್ಮ ಮುಂದಿಗೆ. ಟೈಮ್ ಆಗ್ತಾ ಬಂತು, ಉಂಡಿ ತಂದಿನಿ ಅಂತ ಹೇಳಿದಲ್ಲ, ಮತ್ತೆ ಎಲ್ಲರೂ ಸೇರಿ ಉಂಡಿ ತಿನ್ನೋಣ ಅಂತ ಹೋಗ್ಬರೋಣ, ಮತ್ತೆ
1: ಕುಯ್ಯಾಲೆ ಆಡ್ತಾ
0: ಉಂಡಿ ತಿನ್ನೋಣ ಹೋಗ್ಬರೋಣ ಮತ್ತೆ.

ಇದುವರೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆಯನ್ನು ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ಶ್ರೀನಿವಾಸ್ ಕುಲಕರ್ಣಿ, ರಮಾ ಕುಲಕರ್ಣಿ ಮತ್ತು ನಾಗರತ್ನ ಹೆಚ್ ಎಸ್.

0: ಕೆಳಗಡೆ ಇದುವರೆಗೂ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕಾರ್ಯಕ್ರಮ ಕೇಳಿದಿರಿ. ಈಗ ಇದೊಂದು ವಾಣಿಜ್ಯ ಪ್ರಕಟಣೆ, ನಂತರ ಭಾವಗೀತೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ವಾಣಿಜ್ಯ ಪ್ರಕರಣ ಕೇಳಿದ್ರಿ. ಕೇಳಿದ್ರೆ ಬನ್ನಿ, ಭಾವಗೀತೆ ಕಾರ್ಯಕ್ರಮವನ್ನು ಕೇಳೋಣ. ರತ್ನಮಾಲ ಪ್ರಕಾಶ್ ಅವರ ಧ್ವನಿಯಲ್ಲಿ ಕೇಳಿ ಮೊದಲಿಗೆ ಬಿ ಆರ್ ಲಕ್ಷ್ಮಣ್ ರಾವ್ ಅವರು ರಚಿಸಿದ ಭಾವಗೀತೆ.

0: ಕೇಳಿದರೆ ಇದುವರೆಗೂ ಶ್ರೀ ಅಶ್ವಥ್ ಅವರ ಧ್ವನಿಯಲ್ಲಿ ಬಿ ಆರ್ ಲಕ್ಷ್ಮಣ್ ರಾವ್ ಅವರು ರಚಿಸಿದ ಭಾವಗೀತೆ ಕೇಳಿದಿರಿ. ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಸರಿಯಾಗಿ 8:30. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ, ನಂತರ ಜನಪದ ಸಂಗೀತ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ವಾಣಿಜ್ಯ ಪ್ರಕಟಣೆ ಕೇಳಿದ್ರೆ ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮನೆರಳ ಗ್ರಾಮದ ಸಂಗಪ್ಪ ಪವಾಡಪ್ಪ ಪೂಜಾರಿ ಮತ್ತು ಸಂಗಡಿಗರಿಂದ ರಂಗಗೀತೆಗಳು.

ಕಳೆದ ಇದುವರೆಗೂ ಮನೇರಾಳ ಗ್ರಾಮದ ಸಂಗಪ್ಪ ಪವಾಡಪ್ಪ ಪೂಜಾರ್ ಮತ್ತು ಸಂಗಡಿಗರಿಂದ ರಂಗಗೀತೆಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 8:45. ಇನ್ನು ಮುಂದೆ ಸಮಾಚಾರ ಸಂಧೆ. ಸರಿಯಾಗಿ 9:00 ನ್ಯೂಸ್ ಇನ್ ಇಂಗ್ಲಿಷ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಮೊದಲಿಗೆ ಕೇಳಿ ಸಮಾಚಾರ ಸಂಧ್ಯಾ.

ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ರತ್ನಮಾಲ ಪ್ರಕಾಶ್ ಅವರ ಧ್ವನಿಯಲ್ಲಿ ಎಂ ಎನ್ ವ್ಯಾಸರಾವ್ ಅವರ ರಚನೆಯನ್ನು.

0: ಈಗೊಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಕೇಳಿದ್ರೆ ಮುಂದಿನ ಭಾವಗೀತೆ ಕೇಳಿ. ಶ್ರೀ ಅಶ್ವಥ್ ಅವರ ಧ್ವನಿಯಲ್ಲಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ರಚನೆಯನ್ನು.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 9:30. ಕೇಳುಗರೆ, ಈಗ ಕೇಳಿ ಕಾರ್ಯಕ್ರಮ ದೊಡ್ಡಾಟ ದೇವಿ ಕತೆ. ದೇವದುರ್ಗ ತಾಲೂಕಿನ ಗಬ್ಬೂರ್ ಗ್ರಾಮದ ವೆಂಕಪ್ಪ ದಾಸರ್ ಮತ್ತು ದೊಡ್ಡ ಗುರುಪಾದಪ್ಪ ಹಾಗೂ ಸಂಗಡಿಗರಿಂದ ಕೇಳಿ ದೊಡ್ಡಾಟ ದೇವಿ ಕತೆ.

0: ಜಲ್ಪಿಸುತ್ತಾ ತಳ್ಪಿಸುತ್ತಾ ತಳಕ್ಕೆಂದು ಕಾರ್ ಕತ್ತಲೆ ಎಂತ ತೋರ್ ಗಳಿಪ ಕಾರ್ ಮಿಂಚಿನಂತ ಬೆಳೆಯುವ ಕಡು ರಂಬೆ ತರಬಾದ ಈಗೋ ಈ ವಜ್ರ ಆಯುಧದ ಉಪಟಳಕ್ಕೆ ಬಲ್ಲಿದ ಬಲಾಟರ ಹೃದಯ ನಿಂತು ಜರಿತವಾಗಿ ನಿಂತು ಇಂತ ವೀರಾದಿ ವೀರ ನಮ್ ದಾರೆಂದು ಕೇಳುವ ನೀನು ದಾವನಲೆ ಸೇವೆ ಕಾಕ್ರಣಿ ಧೀಮನಿ
1: ಸ್ವಾಮಿ ತಾವು ದಾರು ತಮ್ಮ ನಾಮ ಹಾಕಿತವೇನು.

0: ಪ್ರಶಸ್ತಿಲಿ ಪ್ರಶಸ್ತಿಲಿ ಸಮಸ್ತು ವಸ್ತು ವಿಸ್ತೀರ್ಣ ವಿಚಿತ್ರ ಚಿತ್ರ ತರದ ಭೀತಿಗಳಿಂದ ನಿರ್ಮಿತವಾಗಿ ಕಾಣಿಸುವ ಶ್ರೀಮದ್ ಅಮರಾವತಿ ನಿಕೇತನಕ್ಕೆ ರಾಜಧಾನಿ ಎನಿಸುವ ಚಿರವಾರುದಿಗೆ ಪೂರ್ಣ ಚಂದ್ರನಂತೆ ಶೋಭಿಸುವ ಶಾಸ್ತ್ರಾಕ್ಷರಾದ ದೇವೇಂದ್ರ ಮಹಾರಾಜನೆಂದು ಡಂಗೂರವಂಬಡಿಸು ಸಭಾಂತರಕ್ಕೆ ತಿಳಿಸು.
1: ದೇವೇಂದ್ರ ಮಹಾರಾಜರಾದರೆ ತಮ್ಮ ಅಂತ ವಾಸಸ್ಥಾನವನ್ನು ಬಿಟ್ಟು ಸಭಾಸ್ಥಾನಕ್ಕೆ ಬಂದ ಕಾರಣವೇನು?
0: ಎಲೈ ಸಾರಥಿ, ಈ ಸಭಾಂತರಕ್ಕೆ ಬಂದ ಕಾರಣವೇನೆಂದರೆ ಬಂಗಾರದ ತೇರಿಗೆ ನವ ದುರ್ಗಗಳನ್ನು ಕೀಲಿಸಿ ರಥಾರೂಢನಾಗಿ ಅಂಗಲಾಮಣಿ ಸಸಿ ಸಮೇತನಾಗಿ ಒಲೆ ವ್ಯವಹಾರಕ್ಕೋಸ್ಕರವಾಗಿ ಬರೋಣವಾಯಿತು ಸಾರಥಿ.

0: ಅಪ್ಪ ಮಗನೇ, ನಯ ವಿನಯ ದಯ ದಾಕ್ಷಣ್ಯ ಭಯ ಭಕ್ತಿಯಿಂದ ವಿಚಾರಿಸುವ ನೀನು ದಾರು ಕಂದ ಎನ್ನ ಮನಕ್ಕಾನಂದ.
1: ನನ್ನ ಹೆಸರು ಸಾರ್ ತಾಯಿ, ದಾವುದಾರು ತಮ್ಮ ನಾಮ ಅಂಕಿತ.
0: ಅಪ್ಪ ಸಾರಥಿ ನಾವುದಾರೆಂದರೆ ದೇವಾರ್ಕಳ ರತ್ನ ಖಚಿತಮಾದ ಕಿರೀಟಾರ್ಗ ಭಾಗದೋಳು ಶೋಭಿಸುವ ಇಂದ್ರ ಮಹಾರಾಜನ ಪಟ್ಟದ ರಾಣಿ ಪಣಿವೇಣಿ ಶಚಿದೇವಿ ಎಂದು ತಿಳಿಯಪ್ಪ ಮಗನೇ ಭಾಗ್ಯ ಸಂಪನ್ನನೇ.
1: ಅಮ್ಮ ತಾಯಿ, ತಾವೇ ಶಚಿದೇವಿಯವರಾದ ಅಂತ ವಾಸಸ್ಥಾನವನ್ನು ಬಿಟ್ಟು ಸಭಾಸ್ಥಾನಕ್ಕೆ ಬಂದ ಕಾರಣವೇನು?
0: ಅಪ್ಪ ಸಾರಥಿ, ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಎನ್ನ ಮದ್ರಮಣ ನಮ್ ಯಾವಾಗಲೂ ಎಡಬಿಡದೆ ಅಡಿಗೆರಗುವ ಕಾರಣ ಬಂದಿರುವೆನಪ್ಪ ಸಾರಥಿ ವಿಶಾಲಮಠಿ.
1: ಸಾರಥಿ ಕರ್ಕಜದರವಾದ ಈ ಕೋಯಿ ಭದ್ರಾಯುಧದ ಉಪಟಳಕ್ಕೆ ಚಕ್ಕನೆ ಪಕ್ಕನೆ ಪರ್ವತದ ರೆಕ್ಕೆಗಳು ಚಿನ್ನ ಚಿತ್ರವಾಗಿರ್ಪವು. ಸತ್ತ ಸಾಗರಗಳು ತುಳಕಿದವು. ಎಕ್ಕೋಚಿತ ರಕ್ಕಸಾದ ಮರಿ ಎಲ್ಲಗೆ ಈಡೆಯಾಗೆ ಸಾರಥಿ ಸೊಕ್ಕಿದ ದೈತರಂ ಒಕ್ಕಲಿಕ್ಕುವ ಸಮರ್ಥ ನಾನಲ್ಲದೆ ಬೇರೆ ಯಾರಿಲ್ಲವೆಂದು ಈ ಅಮರಾವತಿ ಪಟ್ಟಣದಲ್ಲಿ ರಾಜ ಬೀದಿ, ಸೂರ್ಯ ಬೀದಿ, ಚಂದ್ರ ಬೀದಿ, ಚತುರ್ಬೀದಿಯಲ್ಲಿ ಜಯಬೇರ್ಯಂ ಬಡಿಸು ದಶವಿಧ ನಾದಂಗಳಂ ಮಾಡಿಸಲ ಈ ಸಾರ

0: ಓ ಕಾಂತ, ನಿಮ್ಮ ಪಾದಾರವಿಂದಗಳಿಗೆ ಅಭಿವಂದಿಸುವೆನು.
1: ಅವೋರ ಮಡಿ ನಿನಗೆ ಮಂಗಲವಾಗಲಿ, ಮೇಲಕ್ಕೆ ಹೇಳುವಂತಾಗಿಯಾಗು.
0: ಹಾಯೇ ಸದ್ಗುಣ ಅಲಂಕೃತನಾದ ಮದ್ರಮಣ ಮಹಾರಾಜನೇ ಕೇಳು, ಪೂರ್ವ ಜನ್ಮದಲ್ಲಿ ಗುರು ಹಿರಿಯರ ಚರಣ ಕಮಲವನ್ನು ನಾವು ಪೂಜಿಸಿದ ಪುಣ್ಯ ಫಲದಿಂದ ಹಿಂದಕ್ಕೆ ಮೈಸಾಸೂರನೆಂಬ ರಕ್ಕಸನು ನಾಶವಾಗಿ ಹೋಗಲಾಗಿ ನಮ್ಮ ಅರಮನೆಯೋಳು ಸಂತೋಷ ಸಾಗರದಿಂದಿದ್ದೇವೆ. ಕಾಂತ ರಾಜರೋಳು ಶ್ರೀಮಂತ
1: ಪೂರ್ವಿಕರಾದ ಅಗಸ್ತ್ಯ ಮಹರ್ಷಿಗಳು ಹುಟ್ಟಿದ್ದು ಕುಂಭದಲ್ಲಿ, ಇರುವುದು ಕಾಂತಾರದಲ್ಲಿ. ಆ ಯೋಗಿಗಳು ಭೋಜನವಾದರು, ಗಡ್ಡೆ ಗೆಣಸು ಮುಂತಾದ ಪದಾರ್ಥಗಳನ್ನು ಸ್ವೀಕರಿಸುವರು. ಇಂಥ ಯತಿವರ್ಣನಾದ ಅಗಸ್ತ್ಯನು ಒಂದಾನೊಂದು ಕಾಲದಲ್ಲಿ ಸಮುದ್ರವನ್ನು ಅಂಗೈಯಲ್ಲಿ ಹಿಡಿದು ಅಪೋಜನ ಮಾಡಿದರಂತೆ. ಆದ ಕಾರಣ ದೊಡ್ಡವರ ಕಾರ್ಯವು ಅವರವರ ಪುಣ್ಯ ಪ್ರಭಾವದಿಂದ ನೆರವೇರುವುದು ಹೊರತು ಮಿಕ್ಕಿದ ಸಾಮಗ್ರಿಗಳಿಂದ ಆಗಲಾರದು. ಕಾದೇ ಸದ್ಗುಣವಂತೆ
0: ಆಯೇ ಪ್ರಾಣದೊಲ್ಲಭ, ಉನ್ನತಮಾದ ನಮ್ಮ ಸಂಪದಕ್ಕೆ ಆಸ್ಪದವಾದ ಕಾಮಧೇನೋ ಕಲ್ಪವೃಕ್ಷ ಐರಾವತ ಚಿಂತಾಮಣಿ ಇಂಥ ಪರಮ ವೈಭವಕ್ಕೆ ಆ ಪಾಪಿಕಾರಿಗಳಾದ ರಕ್ಕಸಾದ ಮರು ಉರುವಣೆಗೆ ತಗ್ಗಿದಂತೆ ಕಾಣುತ್ತದೆ. ಕಾಂತ ನೀತಿ ಗುಣವಂತ
1: ಸೂರ್ಯನ ರಥಕ್ಕೆ ಆಧಾರಭೂತವಾದ ಗಾಲಿ ಒಂದೇ ಇರುವುದು, ಅದಕ್ಕೆ ಕಟ್ಟಲ್ಪಟ್ಟ ಕುದುರೆಗಳು ಏಳು ಕೀಲಿಸಿರುವವು. ಆದಿಯಾದರೂ ನಿರಾಲಂಬ ನಿರ್ಧಾರವಾದ ಕಾಲಕ್ಕೂ ಪೂರ್ವಾದ್ರಿಯಿಂದ ಪಶ್ಚಿಮಾದ್ರಿಗೆ ಗಮನ ಮಾಡುವೆನು.

ಅವೋ ಸುಂದರಿ, ಲಂಕಾ ದ್ವೀಪವನ್ನು ಜಯಿಸಬೇಕಾದರೆ ಸಾಮಾನ್ಯವೇ ಆಗಿ ಈ ಕಾಲಾಳು ಕಾಲಿನಿಂದ ದಾಟಿ ಹೋಗಬೇಕಾದರೆ ಈ ಪುಲಂಚ ಬ್ರಹ್ಮನ ಪುತ್ರನಾದ ರಾವಣಾಸುರನು ತಾನು ಯುದ್ಧದಲ್ಲಿ ಮಾಡಿದನು. ಶಂಭುವಿನ ದಯ ಹೊಂದಿದ್ದರೆ ಸಾಕು ಕಾಂತೆ.

0: ಗರ್ಜನೆಯಿಂದ ಪುಡಿ ಪುಡಿ ಮಾಡುವ ಭಿಟ್ಟ ರಾವುತ್ರ ನಮ್ ದಾರೆಂದು ಕೇಳುವ ನಿಧಾವನ ನೈ ಭಟ ಮುಂದೆ
1: ನೋಡಿದ್ರೆ ಸ್ವಾಮಿ ತಾವದಾರು ತಮ್ಮ ನಾಮ ಹಾಕಿದವೇನು
0: ಸಾರಜಿ ನಿನ್ನ ತ್ರಾಣ ಪ್ರವೀಣ ಚಮತ್ಕಾರಕ್ಕೆ ನಾ ಮೆಚ್ಚಿದೆ ಮೆಚ್ಚಿದೆ ನನ್ನ ಪರಾಕ್ರಮದ ಹೆಸರು ಪೆಸರಿಸುವೆನು ಕೇಳು ಚಂಡಪ್ರ ಚಂಡ ಗಂಡುಗಲಿ ದೇವತರ ಮಿಂಡ ಉದ್ದಂಡ ಕಾಲ್ ಪೆಂಡೆ ಕಾಲ್ ಗಗ್ಗರಿ ಗಣಸ್ವರ ಕಲ್ ಕಲ್ಲಂದು ಉಲ್ಲಾಸದ ನಲ್ಲಡಿಗೆ ಅಲ್ಲಾಡಿತು ಈ ಭೂಮಿ ಎಲ್ಲಾ ಇದು ಅಲ್ಲದೆ ಸರ್ವ ದೇವತರ ಗರ್ಭ ನಿರ್ಭೇದವಾದವು ಎಲ್ಲಾ ಹೌದು ಅಷ್ಟ ದಿಕ್ ಪಾಲಕರನ್ನು ಸದೆಬಡಿದು ರವಿಚಂದ್ರ ಅಧಿಕಾರವನ್ನು ಕೈಗೊಂಡು ಸ್ವರ್ಗಾಧಿಪತಿ ತ್ರೈ ಜಗತ್ತಿಗೆ ಸಾರ್ವಭೌಮ ಸಿಂಹಾಸುರ ಮಹಾರಾಜನಂದು ಜೈಬೇರಿಯಂ ಹೊಡಿಸು.

0: ಸುಮ್ಮನ ಮಹಾರಾಜರಾದ ತಮ್ಮ ಅಂತ ವಾಸಸ್ಥಾನವನ್ನು ಬಿಟ್ಟು ಈ ಸಭಾಸ್ಥಾನಕ್ಕೆ ಬಂದ
1: ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನಂದ್ರೆ ಎರಡು ಸಹಸ್ರ ಚೋಹಿಣಿ ಕುಲವ ಭುಜಬಲ ಕಿರೀಟವರ್ಧನರಾದ ಚತುರಂಗ ಬಲ ಸಮೇತನಾಗಿ ಇಂದ್ರನಾಯಂ ಇಂದ್ರನ ಮೆಪ್ಪಲಾಯನ ಮಹಡಿಸುವ ಕಾರಣ ಬರೋಣವಾಯಿತು ಸಾರಥಿ ಬಿಡುಮರದ ಭೀತಿ.

0: ದಾರುಬಂದ ಸರ್ದಾರ್ ಸ್ವಾಮಿ
1: ಆಕ್ರಮಣಿಯೇ ಕರ್ರನೆ ತಿರುಗು ಮಗದ ದೊಂಡಮ್ಮ ಮೇಲಕ್ಕೆ ಎತ್ತಿ ಆರಿ ತೂರಿ ಚಂದ್ರ ಸೂರ್ಯರಂ ಕಿತ್ತಿ ಧರಾಮಂಡಲಕ್ಕೆ ಬೀಸಾಟುವೆ ದಿಟ್ಟನೆ ದರಿನೊಳಿ ಪೆಟ್ಟಿಯಂ ಕೊಟ್ಟು ತಟ್ಟನೆ ಮಾತನಾಡಿಸುವ ನೀನು ದಾಮನಲ್ಲಿದರ ಜಾತಕ್ಕೆ ನಡುಗು ಬಿತ್ತರತ್ತರ
0: ಸ್ವಾಮಿ ನನ್ನ ಹೆಸರು ಸಾರ್ ಸಾರ್ತಂತಿದ್ದಾರೆ ತಾವುದಾರು ತಮ್ಮ ನಾಮ ಆಗಿದ್ದವೇನು
1: ತಳಕ್ಕೆಂದು ತಟ್ಟನೆ ಚಳಿವ ಎಳೆ ಬಿದ್ದಿರಂತೆ ಬಳಿಯುವ ಈಗೋ ಏಳವಾದ ಖಡ್ಗವು ಮೀಟಾಡಿಸಿತು ಈ ಚತುರ್ಥ ಜಂಬುವನ ಬ್ರಹ್ಮಾಂಡ ಈ ಕೆಲದ ಶತ್ರುಗಳು ದುಃಖಗಳು ಉಕ್ಕಿ ಉದರಿದವು ಎಲ್ಲಾ ಸಾರಥಿ ಮೊಡೆ ಬಡಿಯುವ ಸರತಿ ಜಪ ಮಾಂಡ ಮಂಡಲವ ಅಮರಾವತಿಯಂ ದುಡಿಮ ನಿಮಿಷ ಅದ್ರದೋಳು ಸಜ್ಜಿರಂಬ ಮೇಲಕಿಯರನ್ನು ರಮಿಸುವಂತ ಕ್ರೀಡಾ ಅಂಬುದಿಯಲ್ಲಿ ಲೋಲಾಡುವ ನಿಶುಂಬಾ ದೂರ ಕಾಲ ರಕ್ಕದನೆಂದು ತಿಳಿಯಲ ಈ ಸಾರಥಿ ಅತಿ ಜಾಗೃತಿ
0: ಸ್ವಾಮಿ ತಾವೇ ನಿಶುಂಬ ಮಹಾರಾಜರಾದರೆ ಅಂತ ವಾಸಸ್ಥಾನವನ್ನು ಬಿಟ್ಟು ಸಭಾಸ್ಥಾನಕ್ಕೆ ಬಂದ ಕಾರಣವೇನು
1: ಆಲಲ್ಲ ಈ ಸಾರಥಿ ಈ ಸಭಾಂತರಕ್ಕೆ ಬಂದ ಕಾರಣವೇನೆಂದರೆ ತತ್ತೀಜ ಕೋಟಿ ದೇವತೆಗಳ ಕುತ್ತಿಗೆ ಕತ್ತರಿಸಿ ಅತ್ಯಧಿಕ ಅಮರಾವತಿ ಪಟ್ಟಾಭಿಷೇಕಮಂ ದಿಟ್ಟ ಬಾದೂರು ಶುಂಬಾದೂರನಿಗೆ ಸ್ಥಾಪಿಸುವ ಕಾರಣ ಬರೋಣವಾಯಿತು ತಡ ಮಾಡದೆ ಆ ಬಿಡವು ಜನನ್ನು ಎಲ್ಲಡಗಿಕೊಂಡಿರುವನು ತೋರಿಸು ಸಾರಥಿ ಅತಿ ಜಾಗ್ರತೆ.

0: ಸಾಕು ಜಾಲಿನ ಪಾದಕ್ಕೆ ಅಭಿನಂದಿಸಬೇನು.
1: ಆ ಹೋ ತಮ್ಮ, ನಿನಗೆ ಶುಭವಾಗಲಿ, ಮೇಲಕ್ಕೆ ಹೇಳುವಂತ ಆತನಾಗು. ಆ ಹೇಳಿ ಶುಂಭಾಸುರೇ, ಗಕ್ಕನೆ ನೀವು ಅಮರಾವತಿಗೆ ಹೋಗಿ ಪಟ್ಟಣದ ಸುತ್ತಮುತ್ತ ಮುತ್ತಿಗೆ ಎಂ ಹಾಕಬೇಕು ದೈತಾದಿಗಳಿರೇ ಮಾ ಸೂರರೇ.
0: ನಿನ್ನ ಅಪ್ಪಣಿಗೆ ಆಯ್ತಂದ್ರೆ ತಡ ಮಾಡಿದ ಅಮರಾವತಿಗೆ ಹೋಗಿ ಮುತ್ತಿಗೆಯನ್ನು ಹಾಕಿವೆನು. ಅಪ್ಪಣೆಯನ್ನು ಕೊಟ್ಟು ನೋಡು ಅಗ್ರಜ, ಈ ಮಾತು ಸಾಧ್ಯ. ಪ್ರಾಣಕಾಂತ ನಾನೊಂದು ನುಡಿ ಹೇಳುವೆನ ಕೇಳು.
1: ಅಯ್ಯೇ ಪ್ರಾಣಕಾಂತೆ, ಅದೇನೇ ನುಡಿ ಇರಬಹುದು ಹೇಳುವಂತ ಹಾಕಿ.

0: ಇದನ್ನ ಪ್ರಾಣಕಾಂತನಾದ ಸಹಸ್ರಾಕ್ಷನೇ ಕೇಳು. ಈ ಭಯಂಕರವಾದ ದೈತ್ಯರ ಧ್ವನಿ ಕೇಳಿ ಬರುವುದು. ಇದೇನು ಅದ್ಭುತ ಕಾಲ ಒದಗಿ ಬಂತು ಮತ್ತು ಎನ್ನ ಹೃದಯ ಧೋಳ್ ಪುಗಿಲ್ ಪುಗಿಲ್ ಎನ್ನುವುದು. ಹಿಂದಕ್ಕೆ ಮಧಾಂಧನಾದ ಮೈಸಾಸೂರನೆಂಬ ಮುಂಡೆ ಗಂಡನು ಈ ತತ್ಕಾಲದಲ್ಲಿ ಸೆರೆ ಹಿಡಿದು ಶ್ರೀ ಶಾಂಭವಿ ಅವರನ್ನು ಸಂವಾರ ಮಾಡಿ ನಮ್ಮನ್ನು ರಕ್ಷಿಸಿದಳು ಕಾಂತ ಸದ್ಗುಣವಂತ.
1: ಬಣಿ ಮುತ್ತಿನ ಕಣಿ, ನೀನೇನು ಭಯಗ್ರಸ್ತಳಾಗದಿರು. ಸತ್ತ ಕುಲ ಪರ್ವತದ ರೆಕ್ಕೆಗಳು ನೆಲಕ್ಕೆ ಉರುಳಿಸಿ ಬಿಡುವೆ. ಇದೇ ಮಂತ್ರ ಆಯುಧದಿಂದ ಕಡುಬಡ ರಕ್ಕಸರ ಶಿರವನ್ನು ಕಡಿಯದಿದ್ದರೆ ಅಪ್ಪುರೇ ದೇವೇಂದ್ರ ನಮ್ಮ ಹೆಸರಿದ್ದು ಸಾರ್ಥಕವೇನು? ನೀನು ಅಂತಃಪುರಕ್ಕೆ ತೆರಳು ಸುಂದರಿ ಕಂಬು ಕಂದರಿ.

0: ಸ್ವರ್ಗದ ವಿಸ್ತಾರವನ್ನು ನೋಡಿದೀಯಾ? ಇದನ್ನು ವರ್ಣಿಸಬೇಕಾದರೆ ಆದಿಶೇಷನಿಗಾದರೂ ಅಸಾಧ್ಯವಾಗಿ ತೋರುವುದು. ಎಲ್ಲಾ ಸಾರಥಿದುವಲ್ಲದೆ ಈ ಅಮೋಘ ಐಶ್ವರ್ಯವನ್ನು ಈ ಇಂದ್ರನಿಗೆ ಏನು ಕಾರಣ ಕೊಟ್ಟಿರಬಹುದು? ಇವನಕ್ಕಿಂತ ಉಗ್ರ ತಪಸ್ಸು ನಾವು ಮಾಡಿಲ್ಲವೇ? ಅಲಲಿ ಶುಂಭಾ ಚಂಡಮುಂಡರೇ ಕಾಮಧೇನು ಕಲ್ಪವೃಕ್ಷ ಇರಾವತ ಚಿಂತಾಮಣಿ ಮುಂತಾದ ಐಶ್ವರ್ಯವನ್ನು ನಮ್ಮ ಸ್ವಾಧೀನ ಮಾಡಿಕೊಂಡು ಮತ್ತು ಶಚಿರಂಭ ಮೇನಕಿಯರನ್ನು ಹಿಡಿದು ಎನ್ನ ಸನ್ಮುಖದಲ್ಲಿ ತಂದು ನಿಲ್ಲಿಸಬೇಕು ದೈತರೇ ಮಾ ಸೂರರೇ.
1: ನಿನ್ನ ಅಪ್ಪಣೆಯಾದರೆ ಸಜ್ಜರಮ್ಮ ಮೇನಕಿಯ ರಮ್ಮುಡಿ ಹಿಡಿದು ತರನೆ ಎಳೆದುಕೊಂಡು ಬರುತ್ತೇನೆ. ಅಪ್ಪಣೆ ಕೊಟ್ಟು ನೋಡ ಅಗ್ರಜ, ಈ ಮಾತು ಸಹಜ.
0: ಯಾವ ಚಂಡಮುಂಡರೇ ತಮ್ಮನಾದನು ಶುಂಭನೇ ಬಂಡನೆಂದು ಬಾಳುವ ಈ ಸಚಿ ಎಂಬುವಳನ್ನು

0: ಎಂಬುಗಳನ್ನು ಮುಡಿಪಿಡಿದು ತರ್ತರನ್ ಎಳೆದು ನಾಳಿಗೆ ಎಂ ಸರ್ರನೆ ಸೀಳಿ ಇವಳ ಗಂಡನಿಗೆ ಖಂಡಿತದಿ ಕಪಾಳಕ್ಕೆ ಗಟ್ಟಿಸಿ ಬಾರಿ ಇರುವ ಬಂದಿ ಕಾನೆಯಲ್ಲಿ ಹಾಕುವಂತವರಾಗಿ ಸುಟರೆ
1: ಅವೋ ಸುಂದರಾಗಿಯೇ ಎಂದಿಗೂ ಬಾರದಂತ ಇಂತ ಬಂಧಾನವನ್ನು ತಂದೊಡ್ಡಿದ ಚಂದ್ರಶೇಖರನೇ ಬಲ್ಲನಲ್ಲದೆ ಎದ್ದವಿಲ್ಲ ಕಾಂತೆ ಬಿಡುಮರದ ಚಿಂತೆ.
2: ಹಾವೋ ಅಣ್ಣಯ್ಯ, ನಮ್ಮ ಸರ್ವ ಸಂಪತ್ತು ಅಧಿಕಾರವೆಲ್ಲ ಸಿಟ್ಟಿನಿಂದ ಕೈವಶ ಮಾಡಿಕೊಂಡು ನನ್ನ ಪ್ರಾಣಪತಿಯ ಧರ್ಮ ಸೆರೆಯನ್ನು ಬಿಡುವಂತರಾಗಿರಿ ಅಣ್ಣಯ್ಯ. ನಾ ಮುಗಿವೆನು ಕೈಯ
1: ಸಚ್ಚಿರಪ್ಪ ನಾಯಕಿಯರೇ, ವೃತಾಯಾತಕ್ಕೆ ರೋಧಿಸುವಿರಿ. ಅಸಮರ್ಥನಾದ ನಿಮ್ಮ ಗಂಡನ ಪೌರುಷ ಪ್ರತಾಪವೆಲ್ಲ ಕಂಡು ಹೋಗಿರುವುದು ನಿಮಗೆ ರಂಡತ್ವವನ್ನು ಉಂಟು ಮಾಡಲಿ. ಹಾಗೆ ಶ್ರೀಮಂತ ಮಡಿಯರೇ, ಶೃಂಗಾರ ರಸವಾಹಿನಿಯರೇ,
0: ಖಂಡಿತಿ ಬಂದಿಕಾನಿಯಲ್ಲಿ ಹಾಕುವಂತವರಾಗಿರಿ. ಇದು ಅಲ್ಲದೆ ಅಂಬಾರಿಯ ಇರುವ ಬಂದಿಕಾನಿಯಲ್ಲಿ ಹಾಕುವಂತವರಾಗಿರಿ. ಹೊರಟರೆ ಜಿಟ ಜಿಟರೆ.

0: ಕೃಪೆಗೆ ಆಧಾರ ಸ್ವರೂಪಳಾದ ಮೇರೋ ಪರ್ವತವೇ ಮಂದಿರ ಮಾಗಲುಳ್ಳ ಶ್ರುತಿ ಸುಮತಿ ಅತರ್ಕ್ಯ ನಿತ್ಯ ನಿರಂಜನೆ ನಿಗಮ ಗೋಚರೆ ಶಪೆ ದಪೆ ಶಾರದಪೆ ರಮೇ ಸಚಿ ಅರಂಧುತಿ ಅಹಲಾವತಿಯರ ನೃತಿಯ ಪರಂಪರ ಲೋಲಧಾರಿಯಾಗಿ ಸ್ವರ್ಗ ಮರ್ತ್ಯ ಪಾತಾಳ ಮೂರು ಲೋಕಗಳ ಮೋಹಿನಗೊಳಿಸುವ ಉತ್ತಳಿಯಾಗಿ ಕಂಡು ಸಾಗರಮಂ ಬೀರುವ ಮಂದರಾತ್ರಿಯನ್ನು ತೊಪ್ಪುವ ಧಡಗ್ನ ಗುಡು ಎನ್ನುವ ಗಡು ಭೀಕರವಾದ ಸಿಂಹರುಳಾಗಿ ಶ್ರೀಮತ್ ಶಂಕರೇಶ್ವರಿ ಸಾಕ್ಷಾತ್ ಅಂಬಾ ಮಹೇಶ್ವರಿ ಎಂದು ತಿಳಿಯಲ ಸೇವಕಾಗ್ರಣಿ ಧೀಮಣಿ ಸೇವಕ ವಜ್ರ ವೈಡೂರ್ಯ ಗೋವೇದಿಕ ಪುಷ್ಯರಾಗ ಮರಕದ ಮಾಣಿಕ್ಯದಿಂದ ನಿರ್ಮಿತವಾದ ಈ ಸಭಾಂತರಕ್ಕೆ ಬಂದ ತಾತ್ಪರ್ಯವೇನೆಂದರೆ ಎನ್ನ ಭಕ್ತಾದಿಗಳು ನಮ್ಮ ಸ್ತುತಿಸಿದ ಕಾರಣ ಬರೋಣವಾಯಿತು ಸೇವಕಾಗ್ರಣಿ ಧೀಮಣಿ
1: ಅಮ್ಮ ಚಂದ್ರಶೇಖರಿಯಾದ ಅಮ್ಮರವರೇ ಎನ್ನ ಪೂರ್ವ ಸುಕೃತದ ಕರ್ಮ ನಾನೆಂದು ಹೇಳಲಿ. ಆ ಶುಂಭ ನಿಶುಂಭರೆಂಬ ರಕ್ಕಸರು ನಮ್ಮ ಅಮರಾವತಿ ಪಟ್ಟಣಕ್ಕೆ ಬಂದು ನನ್ನ ಎಂಡಂದಿರಾದ ಸಚಿ ರಂಭಾ ಮೇನಕಿಯರನ್ನು ಗೋಳಾಡಿಸಿ ಅತಿ ಕಷ್ಟಕ್ಕೆ ಗುರಿ ಮಾಡಿದರು. ಮಾತೆ ಲೋಕ ಪ್ರಖ್ಯಾತೆ.
0: ಹೇ ದೇವೇಂದ್ರನೇ, ನೀನು ಅಂಜಬೇಡಿ. ಆ ರಕ್ಕಸರಿಗೆ ಕಾಲ ಮೃತ್ಯುವಿನಂತೆ ಮುಂಚೆ ತೊಡರೆ ಅಸುರರ ಪಡಿಯನ್ನು ಯಮಧರ್ಮ ನಗರಕ್ಕೆ ಅಟ್ಟಿಸಿ ಕಳಿಸಿ ಬಿಡಿದನು. ದೇವೇಂದ್ರ ಸದ್ಗುಣ ಸಾಂದ್ರ.
1: ಅಮ್ಮ ಪರ್ವತರಾಜ ಶಿರೋರತ್ನಳಾದ ಮಹಾದೇವಿಯೇ ಕೇಳು, ಆ ಕೂಳ ರಕ್ಕಸರು ನಮ್ಮನ್ನು ಸೆರೆಮನೆಯಲ್ಲಿ ಹಾಕಿ ನಮ್ಮನ್ನು ಪರಿಪರಿಯಿಂದ ಗೋಳಾಡಿಸಿದರು. ಆ ಕೂಳ ರಕ್ಕಸರ ಶಿರ ಚಂಡಾಡಿ ನಮ್ಮನ್ನು ರಕ್ಷಿಸು ಭವಾನಿ ಲೋಕ ಪಾವನಿ.
0: ಅಮ್ಮ ಸತಿದೇವಿಯೇ ಕೇಳು, ಅಮಂಗಲ ಮುಂಡೇ ಗಂಡರಿಗೆ ಲಯಾಂಗಿನಿಯಾಗಿ ನುಂಗಿ ಎಲ್ಲ ಮಂಗಳವನ್ನು ಉಂಟು ಮಾಡುವೆ. ನೀನೇನು ಅಂಜಬೇಡ ಮಗಳೇ, ಭಾಗ್ಯ ಸಂಪನ್ನಳೆ.
1: ಸಾರಥಿ ಸಾರಥಿ ಎನ್ನುವರು ಸ್ವಾಮಿ, ತಾವುದಾರು ತಮ್ಮ ನಾಮ
2: ಹಾಕಿದವೆ. ನಾವುದಾರಂದರೆ ಶರತ್ಕಾಲದ ಶಶಂಕರನಂತೆ ಜಳಪಿಸುವ ಆಯುಧದ ಒಳಪಿಗೆ ಬಾಯಿ ಬಿಡುತ್ತಾ ಅರಣ್ಯಕ್ಕೆ ಮೈಗೊಟ್ಟರು.

0: ಮಿಕ್ಕಿದ ಚೌರ್ಯಗಳ ಮಕ್ಕ ಮಾರಿ ಕಾಲದ ಅಕ್ಕತನಾದ ಸುಗ್ರೀವ ಮಹಾರಾಜನೆಂದು ಜೈಬೇರಿ ಒಡಿಸುವಂತನಾಗು ಸಾರತೇಜಿ ಜಾಗ್ರತೆ.
1: ಸುಗ್ರೀವ ಮಹಾರಾಜನಾದರೆ ಈ ರಂಗಮಂಟಪಕ್ಕೆ ಬಂದ ಕಾರಣವೇನು ಬುದ್ಧಿ?
0: ಸಾರತೆ, ಈ ಸಭಾಂತರಕ್ಕೆ ಬಂದ ಕಾರಣವೇನೆಂದರೆ ಶುಂಭರಾಧಿಪನಾದ ಶುಂಭ ಮಹಾರಾಜನು ಕರೆ ಕಳಿಸಿದ ಕಾರಣ ಬಂದಿರುವನು. ನಮ್ಮ ರಾಜನು ದಾವಲ್ಲಿರುವನು ಸಾರಥಿ, ಮಾತಿನಲ್ಲಿ ಚಮತ್ಕೃತಿ. ಮಹಾರಾಜನೇ ಕೇಳು, ಮಂದಾರ ಪರ್ವತ ಜಾಳಿಂದರ ಗಂಧ ಮಾದಗಿರಿ ಗೋರಾಳಣಂ ಪೊಕ್ಕು ಕೆಲವು ಮೃಗಗಳನ್ನು ತೆರೆದು ಬರುತ್ತಿರುವ ಮಾರ್ಗದೋಳ್ ಒಂದು ಅಚೋದ್ಯವನ್ನು ಕಂಡನು. ಈ ಹಿಮಾದ್ರಿ ಪೂರ್ವ ಭಾಗದೋಳ್ ಪೂರ್ವ ಕನ್ಯಾ ಶಿರೋಮಣಿ ಕುಳಿತಿರ್ಪಳು, ಆಕೆಯ ರೂಪ ಲಾವಣ್ಯ ಎಣಿಸಬೇಕಾದರೆ ಪಣಿರಾಜನಿಗಾದರೂ ಅಸಾಧ್ಯವಾಗಿರುವುದು. ಆ ಓ ರಾಜ, ಕಾಂತಿರತ್ನವಿಲ್ಲದ ಸೌಭಾಗ್ಯ ಎಷ್ಟಿದ್ದರೆ ಏನು ಸಾರ್ಥಕ ರಾಜ ರವಿಕೋಟಿ?
2: ಹೇ ಸುಗ್ರೀವ, ನೀನು ಆಡಿದ ಮಾತು ಹೇಳು. ನೀನು ಈ ಮಾದ್ರಿಪ ಕನ್ನಡಕ್ಕೆ ಹೋಗಿ ನಮ್ಮ ಸಂಪತ್ತಾರದ ಸುದ್ದಿಯಮ್ಮ ಬಾಲಿಗೆ ತಿಳಿಸಿ ಆಕೆಯನ್ನು ಸಂತೋಷದಿಂದ ಕರೆ ತರುವಂತವನಾಗ ಸುಗ್ರೀವ ದೈತ್ಯರಿಗೆಲ್ಲ
0: ಸಂಜೆ. ಇದೇನು ಈ ಮಹಾಚಲ ಪರ್ವತವು? ಈ ಸ್ತ್ರೀಯರ ರೂಪ ಲಾವಣ್ಯವನ್ನು ನೋಡಿದೆಯಾಳೇ? ನೀನು ದಾರು, ನಿನ್ನ ಪೆಸರೇನು? ಅರಣ್ಯದಲ್ಲಿ ಇರುವ ಕಾರಣವೇನು ತಾಯೇ ಸೌಖ್ಯ
3: ಪ್ರದಾಯಕ್ಕೆ? ಈ ತತ್ಕಾಲದಲ್ಲಿ ನಿನಗೆ ನನ್ನ ಮೇಲೆ ಕಕ್ಕಲಾಚಿ ಹುಟ್ಟಿದ ಬಳಿಕ ನನ್ನದೊಂದು ಶಪಥ ಬರುವುದು. ಅದು ಏನಂದರೆ, ನನ್ನ ಪಣಿಯಲ್ಲಿ ಗಂಡನನ್ನು ಪಡೆದಿದ್ದರೆ ನೀನು ಏಳ ಮಾತು ನಿಜವಾಗುತ್ತಿತ್ತು. ಆದರೆ ಇದುವರೆಗೆ ನನಗೆ ಪರಪುರುಷರ ಮುಖವೇ ತೋಚನೆಯೇ ಸಹ ಇಲ್ಲವಾಗಿರುವುದು. ನೀನು ಜಾಗ್ರತೆ ಹೋಗಿ ನಿಮ್ಮ ಸುಂಬರಿಗೆ ತೋರಿಸ ರಕ್ಕಸ. ನಿನಗೆ ಯಾಕೆಷ್ಟು
0: ಕೇಳುವಂತವಳಾಗು, ಶುಂಭ ನಿಶುಂಭರ ಕರ್ಪುರೀಶರು ಅವರು ಮಹಾಸಮರ್ಥರು. ಜಾಂಬರೆ ದೇವಂದಿರನನ್ನು ಒದ್ದು ಓಡಿಸಿದರು, ಸ್ವರ್ಗದ ಅಧಿಕಾರವನ್ನೇ ಕಸಿದುಕೊಂಡರು. ಅವರಿಗೆ ಶ್ರೀರತ್ನವೊಂದೇ ಕೊರತೆಯಾಗಿರುವುದು. ಅವರ ಮಟ್ಟಿಗೆ ನೀನು ದೊರೆತರೆ ಹಾಲಿನಲ್ಲಿ ಸಕ್ಕರಿಸಿ ಬೆರೆದಂತಾಗುವುದು. ನಾನು ನಿನಗೆ ಮಧ್ಯಸ್ಥನಾಗಿ ಬಂದಿರುವನು. ನಿನ್ನ ಪಣಿಯಲ್ಲೇ ಇದ್ದುದಾಗಲಿ, ನಾನು ಹೋಗಿ ಬರುತ್ತೇನೆ ಜನನೇ ಲೋಕ ಭಾವನೆ.
1: ನಮ್ಮ ದೈತರಾದ ಧೂಮ ರಾಕ್ಷ ಚಂಡ ಮುಂಡ ರಕ್ತ ಬೀದರಪ್ಪ ಪರಾಕ್ರಮಿಗಳನ್ನು ಕೊಲ್ಲಿದ ಕಾರಣವೇನು? ಎಲೆ ದೇವಿಯೇ, ಈ ದೇವತರು ನಿನಗೆ ಏನಾಗಬೇಕು? ಚಿಕ್ಕಪ್ಪನ ಮಕ್ಕಳೇ ಅಥವಾ ದೊಡ್ಡಪ್ಪನ ಮಕ್ಕಳೇ? ಎಂತ ಘಾತಕತನ ಮಾಡಿದಿ ಎಲೆ ಮೋಸಗಾರತಿಯೇ? ನಿನ್ನ ಮನಸ್ಸಿನ ವ್ಯಾಕುಲ ಏನಿರುವುದು? ಇಲ್ಲವಾದರೆ ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲು ದಾರಿ.

0: ಲೆಕ್ಕಸನಾದ ನಿಶ್ಚುಂಬನೆ ತಾಳ ಇಲ್ಲದೆ ಯಾತಕ್ಕೆ ಬಗಳಾಡುವಿ? ವ್ಯರ್ಥವಾಗಿ ಸತ್ತು ಹೋದಿಯಲೋ ನಿಶ್ಚುಂಬ, ನಿನಗಾಯ್ದ ಆಯುಷವೆಂಬ.
1: ನನ್ನ ತಮ್ಮನಾದ ನಿಶುಂಬನ ಹೋದ ಸಂಗತಿ ಹೇಳಾಯಿತು
2: ಸ್ವಾಮಿ. ನಿಮ್ಮ ತಮ್ಮನಾದ ನಿಶುಂಬನ ರಣಾಗ್ರದಲ್ಲಿ ಮಡಿದು ಹೋದ ಸ್ವಾಮಿ.
1: ಎಲಾ ಸಾರಥಿ, ಏನು ಮೋಸವಾಯಿತು, ಏನು ಘಾತವಾಯಿತು? ಎಲಾ ಸಾರಥಿ, ನಾನಂದ್ರು ಹೇಳಿದ ಚೆನ್ನಾಗಿ ಕೇಳುವಂತ.

ಬೇಕಾಗಿತ್ತು. ಅಷ್ಟೈಶ್ವರ್ಯಕ್ಕೆ ಬೆಂಕಿ ಹಚ್ಚಲೇ ಹಾಗೆ. ನಮ್ಮ ತಮ್ಮನು ಹೋದ ಮೇಲೆ ನಾರಿದ್ದು ಸಾರ್ಥಕವೇನು? ಅನಿಸಿಕೊಂಡು ಎಷ್ಟು ದಿವಸ ಬದುಕುವಿ? ಇಲೇ ಇನ್ಯಾತಕ್ಕೆ ತಡವು? ಜಾಗೃತಿಯಿಂದ ವಿದ್ದಕ್ಕೆ ನಿಲ್ಲುವಂಥವಳಾಗ ನಾರಿ ಮದರಗಟ ಹಾರಿ ಜಾಗೃತಿಯಿಂದ ವಿದ್ದಕ್ಕೆ ನಿಲ್ಲುವಂಥವಳ.

ಕುಲಗನಾದ ಶುಂಭನೆ ವ್ಯರ್ಥವಾಗಿ ಮಡಿದು ಹೋಗಿಯಲ್ಲ ಶುಂಭ, ನಿನಗಾಯ್ತು ಆಯುಷ ವಿಳಂಬ. ಸಾರಥಿ ಜಾಗೃತಿ ದೇವತೆಗಳನ್ನು ಕರೆತರುವಂತವನಾಗು.

ಕೇಳಿದ್ರೆ ಇದುವರೆಗೂ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ವೆಂಕಪ್ಪದಾಸರ್ ಮತ್ತು ಗುರುಪಾದಪ್ಪ ಹಾಗೂ ಸಂಗಡಿಗರಿಂದ ದೊಡ್ಡಾಟ ದೇವಿ ಕತೆ ಕೇಳಿದಿರಿ. ದೊಡ್ಡಾಟ ಪ್ರಸಾರವಾಯಿತು.

ಕೇಳುಗರೆ, ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ ಸರಿಯಾಗಿ 10 ಗಂಟೆ. ಈಗ ಕೇಳಿ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉತ್ಸಾದ್ ಬಡೇ ಗುಲಾಮ್ ಅಲಿ ಖಾನ್ ಅವರ ಗಾಯನದ ಧ್ವನಿಮುದ್ರಿತ ಪ್ರಸಾರ ಕೇಳಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ಕೇಳಿದ್ರೆ ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉತ್ಸಾದ್ ಬಡೆ ಗುಲಾಂ ಅಲಿ ಖಾನ್ ಅವರ ಗಾಯನದ ಧ್ವನಿಮುದ್ರಿತ ಪ್ರಸಾರ ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 10:30. ಈಗ ಕೇಳಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಹಿಂದಿ ಚಿತ್ರಗೀತೆ ಕಾರ್ಯಕ್ರಮದ ಮೊದಲೇ ಹಾಡು ಕೇಳೋಣ. ಕಯಾಮತ್ ಸೆ ಕಯಾಮತ್ ತಕ್ ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಅಲ್ಕಯಾಗ್ನಿಕ್ ಅವರ ಧ್ವನಿಯಲ್ಲಿ ಕೇಳಿ. ಮಜ್ರು ಸುಲ್ತಾನ್ಪುರಿ ಅವರ ಗೀತರಚನೆಗೆ ಆನಂದ್ ಮಿಲಂದ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಮುಂದಿನ ಗೀತೆ ಕೇಳೋಣ. ಕುಮಾರ್ ಸಾನು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ ಸಬ್ಸೆ ಬಡೆ ಕಿಲಾಡಿ ಚಿತ್ರದ ಗೀತೆಯನ್ನು, ದೇವ್ ಕೊಹ್ಲಿ ಅವರ ಗೀತ ರಚನೆಗೆ ರೋಷನ್ ಅವರ ಸಂಗೀತವಿದೆ.

ಮುಂದಿನ ಗೀತೆ ಕೇಳಿ. ರಂಗೀಲಾ ಚಿತ್ರದ ಗೀತೆಯನ್ನು ಆಶಾ ಭೋಸ್ಲೆಯವರ ಧ್ವನಿಯಲ್ಲಿ, ಮೆಹಬೂಬ್ ಅವರ ಗೀತರಚನೆಗೆ ಎ ಆರ್ ರೆಹಮಾನ್ ಅವರ ಸಂಗೀತವೇ.

ಕಳಗರಿದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಲಿಸಿ ವಕ್ತ್ ಚಿತ್ರದ ಗೀತೆಯನ್ನು ಸೋನು ನಿಗಮ್ ಸುನಿಧಿ ಚೌಹಾಣ್ ಅವರ ಧ್ವನಿಗಳಲ್ಲಿ ಕೇಳಿ ಸಮೀರ್ ಅವರ ಗೀತರಚನೆಯನ್ನು ಅನು ಮಲ್ಲಿಕ್ ಅವರ ಸಂಗೀತದಲ್ಲಿ. ಚಿತ್ರ ವಕ್ತ್.

ಏಕ್ ಸೆ ಬಡ್ಕರ್ ಏಕ್ ಚಿತ್ರದ ಗೀತೆಯನ್ನು ಕೇಳಿ. ಬಬುಲ್ ಸುಪ್ರಿಯ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ ದೇವ್ ಕೊಹ್ಲಿ ಅವರ ಗೀತ ರಚನೆಗೆ ಆನಂದ್ ರಾಜ್ ಆನಂದ್ ಅವರ ಸಂಗೀತವಿದೆ.

ಕಳ್ಗ್ರ ಹಿಂದಿ ಚಿತ್ರಗೀತೆಯ ಕಾರ್ಯಕ್ರಮ ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಎರಿಸ್ತೆ ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಅನುರಾಧ ಪೌಡ್ವಾಲ್ ಅವರ ಧ್ವನಿಗಳಲ್ಲಿ, ಅಬ್ಬಾಸ್ ಅವರ ಗೀತರಚನೆಗೆ ಸಂಜೀವ್ ದರ್ಶನ್ ಅವರ ಸಂಗೀತವಿದೆ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ರಿಸ್ತೆ ಚಿತ್ರದ ಈ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಸರಿಯಾಗಿ 11:05 ಆಗುತ್ತಲವೇ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: a report on corrective action taken. The Delhi government is set to augment medical education capacity across the national capital through a phased expansion of undergraduate, postgraduate, and super speciality medical seats. As part of this roadmap, the government has adopted a three-pronged approach comprising greenfield projects, brownfield expansion of existing institutions, and the expansion of postgraduate and advanced medical programs. The Har Ghar Tiranga campaign culminated today. The fifth year of Har Ghar Tiranga brought the Tiranga closer to millions of Indians, with people across the country coming together to hoist the national flag, join Tiranga Yatras and sing Vande Mataram. The campaign celebrated nationwide, fostered a sense of patriotism among citizens, strengthened national unity and promoted India's cultural heritage. In badminton, India's Ayush Shetty stunned world number one and defending champion Shi Yuqi of China in the first round of the men's singles at the BWF Badminton World Championships in New Delhi. PV Sindhu and the women's doubles pair of Trisha Jolly and Gayatri Gopichand also advanced to the second round as Indian shuttlers made a winning start to their campaign. And that's the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಾಳೆ ನಿಲಯದಿಂದ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಕಡ್ಲೇರ ತುಳಸಿ ಮೋಹನ್ ಅವರಿಂದ ಬೆಂಗಳೂರು ಕೇಂದ್ರದಿಂದ. 6:35 ದೇಶಭಕ್ತಿ ಗೀತೆ. 6:40 ಜನಪದ ಗೀತೆಗಳು. ಇನ್ನು 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿ ಸಂಚಿಕೆ. 8:30 ವಚನ ಗಾಯನ. 9:05 ಭಾವಗೀತೆಗಳು. 9:30 ಮೆಗಾ ಸಂದೇಶ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮ ಮೂಡಿಬರಲಿವೆ. 12:05 ವನಿತಾ ವಿಹಾರ, ಲೇಖಕಿ ಹಾಗೂ ಅಂಕಣಕಾರ್ತಿ ಹೇಮಮಾಲಾಬಿ ಅವರೊಡನೆ ಮಾತುಕತೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನಶೆಮುಕ್ತ ಭಾರತ ವಿಷಯ ಕುರಿತಂತೆ ಡಾಕ್ಟರ್ ಶಿವಾನಂದ ಬಸಯ್ಯ ಹಿರೇಮಠ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇನ್ನು 1 ಗಂಟೆ ಪ್ರಗತಿ ಪಥ, PM ಫಸಲ್ ವಿಮಾ ಯೋಜನೆ ಕುರಿತು ಮಾಹಿತಿ. ಇನ್ನು 2:40 ಹಿಂದಿ ಪಾಠ. 3 ಗಂಟೆಗೆ FM 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ. ಸಂಜೆ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳು. 5:30 ಯುವವಾಣಿಯಲ್ಲಿ ಯುವಚಿಂತನ ನೇರ ಫೋನಿನ ಕಾರ್ಯಕ್ರಮ. ವಿಷಯ ಮಾತು ಹೇಗಿರಬೇಕು. 6:15 ಆರೋಗ್ಯ ಭಾಗ್ಯ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ಮಣಿಯಲ್ಲಿ ಬ್ರೋಕೊಲಿ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನು 7:45 ವಿಧಾನಮಂಡಲದಲ್ಲಿ ಇಂದು 8 ಗಂಟೆಗೆ ಚಿತ್ರಗೀತೆಗಳು. 8:30 ಜನಪದ ಸಂಗೀತ. 9:15 ಭಾವಗೀತೆಗಳು. 9:30 ನಾಟಕ ಹಿನ್ನೀರು, ರಚನೆ ಡಾಕ್ಟರ್ HM ಕೃಷ್ಣಮೂರ್ತಿ, ನಿರ್ಮಾಣ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನ್ ಬಿ ಹಿಗ್ಗಿನ್ಸ್ ಅವರ ಹಾಡುಗಾರಿಕೆಯ ಧ್ವನಿಮುದ್ರಿತ ಪ್ರಸಾರ. 10:30 ಕನ್ನಡ ಚಿತ್ರಗೀತೆಗಳನ್ನು ಕಳೆದಿದ್ದಿರಿ. ಇವಿಷ್ಟು ನಾಳೆ ನಿಲಯದಿಂದ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ ಸರಿಯಾಗಿ 11:12. ಇಲ್ಲಿಗೆ ನಿಲಯದ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಬೆಳಗಿನ ಪ್ರಸಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ರೇಡಿಯೋ ಗೆಳೆಯ ವಿಶ್ವನಾಥನಿಗೆ ಅನುಮತಿ ಕೊಡಿ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.